ಶುಭೋದಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು 1948 ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 27 ದಿನ, ಅಂದರೆ 2026 ಇಸವಿ, ಮೇ ತಿಂಗಳ 17 ತಾರೀಕು ಭಾನುವಾರ. ನಮ್ಮ ಎಲ್ಲ ಕೇಳುಗರಿಗೆ ನಿಲಯದ ಈ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರದಲ್ಲಿ ಈಗ ನಿಮ್ಮೊಂದಿಗೆ ನಾನು TLV. ಈಗ ಸಮಯ 5:56, 12 ಸೆಕೆಂಡುಗಳು.

ಶುಭನುಡಿ. ಜ್ಞಾನಕ್ಕೆ ಸರಿಸಮಾನವಾದ ಮತ್ತು ಪವಿತ್ರವಾದ ವಸ್ತು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ಜ್ಞಾನ ಸಂಪಾದನೆ ಒಂದು ಯೋಗ. ಯಾರಿಗೆ ಶ್ರದ್ಧೆ ಇದೆಯೋ ಅವನು ಜ್ಞಾನ ಸಂಪನ್ನನಾಗುತ್ತಾನೆ. ಭಗವದ್ಗೀತೆ

ಇದು ಆಕಾಶವಾಣಿಯ ಮಡಿಕೇರಿಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ಉದಯರಾಗ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಪೂವಪ್ಪ ಕಾಣಿಯೂರು. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:45 ನ್ಯಾಯವಾಣಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಯಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ಸ್ವರಮಾಧುರ್ಯ, 7:15

ವಾಣಿಜ್ಯ ಪ್ರಕಟಣೆಗಳು 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. ಇದು ಆಕಾಶವಾಣಿ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವ ಸಿರಿ, ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ, ಈ ವಿಷಯವಾಗಿ ಮಾತನಾಡುತ್ತಾರೆ ಭಜ್ಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ ಕೆಕೆ. ನಂತರ ಹಾಡು. 9:35 ಚಿತ್ರಗೀತೆಗಳು. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್.

ಇಂದು ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ, ಸಿಂಚನ, ಪುಟ್ಟ ಮಕ್ಕಳ ಕಲರವ, ಪಕ್ಷಿಪ್ರೇಮಿ, ಪಕ್ಷಿಗಳ ಬಗ್ಗೆ ಕಿರು ಹೊತ್ತಿಗೆ ಹೊರತಂದಿರುವ ಬಾಲಪ್ರತಿಭೆ, ಕೊಡಗಿನ ಕುಶಾಲನಗರದ ಸುಧನ್ವ ಆರ್ ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ, ನಿರ್ವಹಣೆ ಶಕುಂತಲಾ ಎಂ. 10:30 ಗಂಟೆಗೆ ಗಾನ ಭಜಾನ ಹಿಂದಿ ಚಿತ್ರಗೀತೆಗಳು, 11 ಗಂಟೆಗೆ ಗಾನ ಡಂಗೂರ, 12:05 ವನಿತಾ ವಿಹಾರದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 12:35 ಆರೋಗ್ಯ ಸಂಚಿಕೆ, 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಗತಿಪಥ, ಪಿಎಂ ಗ್ರಾಮೀಣ ಅಂಚೆ, 1:20 ಅಮರಧ್ವನಿ, ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ನಮಸ್ಕಾರ ಭಾರತೀಯ ಸುತ, ಭಾರತೀಯ ಸುತರ ಕಾದಂಬರಿ ಬಂಗಾರದ ಕುಲುಮೆ ಬಗ್ಗೆ ಭಾಗೀರಥಿ ಹುಲಿತಾಳ ಅವರಿಂದ ವಿಶ್ಲೇಷಣೆ, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 1:40 ಪ್ರಚಲಿತ, 3 ಗಂಟೆಗೆ ಕಥಾ ಶ್ರೀಮದ್ ರಾಮಾಯಣದ ಭಾಗ, ಕರದೂಷಣ ವಧೆ ಮತ್ತು ಸೀತಾಪಹರಣ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತ ದಾಸರು. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ, ಸಂದರ್ಶಕರು ಹೆಚ್ ಜೆ ವಿಶಾಲಾಕ್ಷಿ. 4:30 ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಎಂ ಶಕುಂತಲಾ. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಎಸ್ ಎಂ ಸವಿತಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ರಾತ್ರಿ 8:00 ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇವರ ಘಟಿಕೋತ್ಸವದ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಬೆಂಗಳೂರು ಕೇಂದ್ರದಿಂದ. 8:15 ಸಿರಿಗಂಧ, 9:30 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರತಿಭಾ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ ಆರ್ ಭಟ್. ರಾತ್ರಿ 10:00 ರವಿ ವಾಸರೆ ಅಖಿಲ ಭಾರತೀಯ ಸಂಗೀತ ಸಭಾ, ವಿವೇಕ್ ಸೋನಾರ್ ಅವರಿಂದ ಕೊಳಲವಾದನ. ಇದು ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ.

ಸಂಗೀತ ಕಾರ್ಯಕ್ರಮ ಉದಯ ರಾಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ವೃಂದಗಾನದಲ್ಲಿ ಕಮಲೇಶ ವಿಠಲದಾಸರ ಕೃತಿ ಪೂಜೆಯ ಮಾಡಿದರು.

ಇನ್ನು ಕೇಳಿ ನಿಜಗುಣ ಶಿವಯೋಗಿಯವರ ರಚನೆ, ಹಾಡಿದರೆ ಎಂ ರಾಘವೇಂದ್ರ. ಕಾಯೋ ಸುಖಸಾರ.

0: ಆಕಾಶವಾಣಿ ಈಗ ಚಿಂತನ ಪೂವಪ್ಪ ಕನಿಯೂರು ಅವರಿಂದ.
1: ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತಂತೆ. ಇದೊಂದು ಗಾದೆ ಮಾತು. ಮಾತಿನಿಂದಲೇ ಒಳಿತು ಮತ್ತು ಕೆಟ್ಟದು ಸಂಭವಿಸಲು ಸಾಧ್ಯ ಎನ್ನುವುದನ್ನು ಇದು ಧ್ವನಿಸುತ್ತದೆ. ಗಾದೆ ಒಂದು ಅನುಭವವನ್ನು ಪೂರ್ಣವಾಗಿ ಹೇಳುತ್ತದೆ ಮತ್ತು ಅದನ್ನು ಸಮರ್ಥಿಸುವುದಕ್ಕೆ ಗಾದೆಯ ಉತ್ತರಾರ್ಧ ಸಹಕಾರಿಯಾಗುತ್ತದೆ. ಒಲೆಗೆ ತೂತುಗಳಿದ್ದರೆ ಉರಿಯುವ ಬೆಂಕಿ ವ್ಯರ್ಥವಾಗಿ ಬೆಂಕಿಯಿಂದ ಬೇಯಬೇಕಾದ ಅನ್ನವೋ ಇನ್ಯಾವುದೋ ಬೇಯದೇ ಇರುವ ಸಾಧ್ಯತೆಯನ್ನು ನಮ್ಮ ಅನುಭವಕ್ಕೆ ತಕ್ಷಣಕ್ಕೆ ಯಾವುದೇ ವಿವರಣಾತ್ಮಕ ನಿರೂಪಣೆಯ ಅಗತ್ಯವಿಲ್ಲದೆಯೇ ಹೊಳೆಯಿಸಿಬಿಡುತ್ತದೆ. ಈ ಗಾದೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎನ್ನುವ ವಚನದ ಅರ್ಥದಲ್ಲಿನ ಮಾತಿಗಿರಬೇಕಾದ ರಮಣೀಯತೆ, ಪ್ರಕಾಶಕ ಗುಣ, ಪಾರದರ್ಶಕತೆಗೆ ಅನುವರ್ಥವಾಗಿ ಗೋಚರಿಸುತ್ತದೆ. ಅಥವಾ ನಮ್ಮ ತ್ರಿಪದಿ ಬ್ರಹ್ಮ ಸರ್ವಜ್ಞ ಹೇಳುವಂತೆ ಮಾತಿನಿಂದ ಇಹ್ಯಪರ ಭಿನ್ನಾನವಕ್ಕು ಎನ್ನುವುದಕ್ಕೆ ಸಮಾನವಾಗಿ ಗೋಚರಿಸುತ್ತದೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎನ್ನುವ ಗಾದೆಯನ್ನು ಗಮನಿಸಿದರೆ ಮಾತಿನ ಮಹತ್ವ ಗೊತ್ತಾಗುತ್ತದೆ. ಮಾತು ಮತ್ತು ಮುತ್ತು ಎರಡೂ ಮೌಲಿಕವೇ. ಎಲ್ಲಿಯವರೆಗೆ ಎಂದರೆ ಮಾತು ಅರ್ಥಗಾಂಭೀರ್ಯದಿಂದ ಕೂಡಿರುವವರೆಗೆ ಮತ್ತು ಮುತ್ತು ಒಡಕು ಮೂಡದವರೆಗೆ ಮಾತ್ರ ಮೌಲಿಕ. ಮುತ್ತು ಒಡೆದರೆ ಅದು ತನ್ನ ಜ್ವಲಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇವೆರಡನ್ನೂ ಹೋಲಿಕೆ ಮಾಡುವ ಮೂಲಕ ಒಂದು ಅನುಭವದ ಮಹತ್ವವನ್ನು ಈ ಗಾದೆ ತಿಳಿಸುತ್ತದೆ. ಭಾಷೆ ನಮ್ಮೊಳಗಿನ ಭಾವನೆಗಳ ಅಭಿವ್ಯಕ್ತಿಗೆ ಶಕ್ತ ಮಾಧ್ಯಮ. ಗಾದೆಗಳ ಮಹತ್ವದ ಕುರಿತಂತೆಯೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಎನ್ನುವ ಜನಪ್ರಿಯ ಮಾತು ಬಹಳ ಪ್ರಚಲಿತವಾಗಿದೆ. ವೇದ ಎನ್ನುವ ಪದಕ್ಕಿರುವ ವಿಭಿನ್ನಾರ್ಥಗಳಲ್ಲಿ ಹಳೆಯ ಎನ್ನುವ ಅರ್ಥವೂ ಒಂದು. ಗಾದೆ ಅಥವಾ ಗಾಹೆ ಪದ ಪರಿಕಲ್ಪನೆಗೂ ಹಳೆಯದು ಎನ್ನುವ ಅರ್ಥವೇ ಇರುವುದು. ವೇದವಾಕ್ಯವನ್ನು ಪ್ರಮಾಣವಾಗಿ ಸ್ವೀಕರಿಸುವ ಜನಮನಸ್ಸು ಗಾದೆಗೆ ಅದಕ್ಕಿಂತಲೂ ಮಹತ್ವ ಕೊಡುತ್ತಾರೆಂದರೆ ಅದಕ್ಕಿರುವ ಕಾಂತಗುಣ ಬಹಳ ಶಕ್ತಿಯುತ ಎಂದಾಯಿತು. ಋಷಿ ಸದೃಶ ಜ್ಞಾನ ರೂಪಿ ವೇದವು ಮೂಲತಃ ಸಮುದಾಯ ಮೂಲದ್ದೇ ಆಗಿದೆ. ಈ ಮೂಲಕ ವೇದವು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿ ಜೀವನ ಸಾರ್ಥಕವಾಗಲು ಮಾರ್ಗದರ್ಶಿಯಾದರೆ ಗಾದೆಗಳು ಉಸಿರುವ ಸತ್ಯಗಳು ಇದಕ್ಕಿಂತ ಬೇರೆಯಾಗಿ ಇರುತ್ತವೆ. ಅದು ಸಮುದಾಯ ಜೀವನದ ಅನುಭವಜನ್ಯ ಲೋಕದೃಷ್ಟಿಯಿಂದ ಒಡಮೂಡಿ ಸಾರ್ವತ್ರಿಕವಾಗಿ ಗಮನ ಸೆಳೆಯಲು ಸಮರ್ಥವಾಗಿರುತ್ತವೆ. ಗಾದೆ ಅನುಭವಜನ್ಯ. ಒಂದು ವಸ್ತುವನ್ನು ಇನ್ನೊಂದರ ಜೊತೆ ರೂಪಕ ಉಪಮೆಗಳ ಮೂಲಕ ಸಾದರೀಕರಿಸಿ ಅನುಭವದ ಮಹತ್ವವನ್ನು ನಮಗೆ ದಾಟಿಸಿಬಿಡುವ ಗುಣವನ್ನು ಹೊಂದಿರುತ್ತವೆ. ಇಂಥ ವೈಶಿಷ್ಟ್ಯಪೂರ್ಣ ಗಾದೆಗಳನ್ನು ಯಾರೂ ಕಲಿತು ತಮ್ಮ ಮಾತು ಸಂಭಾಷಣೆ ಸಂವಾದ ಸಂದರ್ಭಗಳಲ್ಲಿ ಬಳಸುವುದಿಲ್ಲ. ಕೆಲವರಿಗೆ ಜೀವನಾನುಭವ ಮೂಲವಾಗಿ ವಿವೇಕ ಪ್ರಜ್ಞೆ ಕಾರಣವಾಗಿ ಅನಾಯಾಸವಾಗಿ ಅವು ಬರುತ್ತವೆ. ಹಾಗಾಗಿಯೇ ಗಾದೆಗಳ ಬಳಕೆಯ ಹಿನ್ನೆಲೆಯಲ್ಲಿ ಹಲವರ ಅನುಭವ ಒಬ್ಬನ ವಿವೇಕ ಎಂಬುದಾಗಿ ಗಾದೆಗಳನ್ನು ವ್ಯಾಖ್ಯಾನಿಸುವುದಿದೆ. ಕಿರಿದರಲ್ಲಿ ಪಿರಿದರ್ಥವನ್ನು ಹಿಡಿದಿಡುವ ಗುಣವೇ ಗಾದೆಗಳ ಶಕ್ತಿ. ಹಾಗಾಗಿ ಪುಟಗಳಲ್ಲಿ ನಿರೂಪಿಸಬಹುದಾದ ವಿಚಾರದ ಬದಲು ಒಂದು ಗಾದೆಯನ್ನು ಬಳಸಿ ಅದರ ಮೂಲಕ ವಿಷಯವನ್ನು ಸಮಾಪ್ತಿ ಮಾಡಲು ಸಾಧ್ಯ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಈ ಗಾದೆ ಹೆಡ್ಡುತನದ ಕುರಿತೆ ವ್ಯಂಗ್ಯವನ್ನು, ನೆಂಟರ ಮೇಲೆ ಇಷ್ಟ ಅಕ್ಕಿ ಮೇಲೆ ಪ್ರೀತಿ ಈ ಗಾದೆ ಆಸೆ ಮೂಲದ ದ್ವಂದ್ವ ನೀತಿಯನ್ನು, ಬಡವನ ಕೋಪ ದವಡೆಗೆ ಮೂಲ ಎನ್ನುವ ಗಾದೆ ದೌರ್ಜನ್ಯದ ಎದುರಿನ ಅಸಹಾಯಕತೆಯನ್ನು ಸೂತ್ರಬದ್ಧವಾಗಿ ಪ್ರಾಸಬದ್ಧವಾಗಿ ಹೇಳುವುದನ್ನು ಗಮನಿಸುತ್ತೇವೆ. ಗಾದೆಗಳಿಗೆ ಇಂತಹದೇ ವಸ್ತುವಾಗಬೇಕೆನ್ನುವ ನಿಯಮವಿಲ್ಲ. ಬಹುಸಾಂಸ್ಕೃತಿಕ ಸಮಾಜವೊಂದರ ಜಾತಿ ಪಂಗಡ ವೃತ್ತಿ ಪ್ರವೃತ್ತಿ ಗುಣ ಪ್ರಾಣಿ ಸಂಬಂಧಿ ವಿಷಯಗಳಿಗೆ ಗಾದೆಗಳು ಅಭಿವ್ಯಕ್ತಿ ಕೊಡಬಲ್ಲವು. ನೆನಪಿನಲ್ಲಿ ತಲೆಮಾರುಗಳಿಂದ ಉಳಿದು ಬಂದಿರುವ ಈ ಗಾದೆಗಳು ಮಾರ್ಮಿಕವಾಗಿ ಮಾತಾಡುತ್ತವೆ. ಹಾಗಾಗಿ ಗಾದೆಗಳನ್ನು ಜೇನಿಗೆ ಹೋಲಿಸುವುದುಂಟು. ಗಾದೆಗಳು ವ್ಯಂಗ್ಯ ಮಾರ್ಮಿಕ ಇತ್ಯಾದಿ ಗುಣಗಳಿಂದ ಜೇನಿನಂತೆ ಕುಟುಕಿ ಕಹಿ ಅನುಭವವನ್ನು ಮತ್ತು ಅನೇಕ ಗಾದೆಗಳು ಅನುಭವಜನ್ಯವಾಗಿ ಮಾರ್ಗದರ್ಶಿ ತಿಳಿಹಾಸ್ಯಗಳ ಮೂಲಕ ನಮ್ಮನ್ನು ನಿರ್ದೇಶಿಸಬಲ್ಲವು. ಅದರ ಈ ಶಕ್ತಿಯನ್ನು ಸವಿದರೆ ಅದು ಸಿಹಿಯಾಗಿ ಪರಿಣಮಿಸಬಹುದು. ಒಟ್ಟಾರೆ ಅನುಭವಜನ್ಯ ಗಾದೆಗಳು ಸಮಾಜವನ್ನು ಎಚ್ಚರಿಸಿ ಮುನ್ನಡೆಸುವಷ್ಟು ಶಕ್ತವಾಗಿ ನಮ್ಮೊಂದಿಗೆ ಅವು ಅನುಸಂಧಾನಗೊಂಡಿವೆ.
0: ಪೂವಪ್ಪ ಕನಿಯೂರು ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ. ಈಗ ರೈತರಿಗೆ ಸಲಹೆ.
1: ಕರಿಮೆಣಸಿನ ತೋಟಗಳನ್ನು ಮಾಡಿಕೊಳ್ಳುವಾಗ ನಾವು ಮುಖ್ಯವಾಗಿ ಸ್ಥಳದ ಆಯ್ಕೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಇಳಿಜಾರು ಪ್ರದೇಶದಲ್ಲಿ ಈ ಕರಿಮೆಣಸಿನ ಬೇಸಾಯ ಮಾಡುವಾಗ ದಕ್ಷಿಣಕ್ಕೆ ಎದುರಾಗಿರುವಂಥ ಜಾಗವನ್ನು ಬಿಟ್ಟು

ಉತ್ತರಕ್ಕೆ ಅರ್ಧ ಮತ್ತು ಪೂರ್ವೋತ್ತರ ಭಾಗಕ್ಕೆ ಇಳಿಜಾರಾಗಿರುವಂಥ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಮಾಡೋದರಿಂದ ಬೇಸಿಗೆನಲ್ಲಿ ದಕ್ಷಿಣದಿಂದ ಬೀಳುವಂಥ ಬಿಸಿಲಿನಿಂದ ಈ ಬಳ್ಳಿಗಳನ್ನು ಕಾಪಾಡಬಹುದು. ಮೇ ಜೂನ್ ತಿಂಗಳಿನಲ್ಲಿ ಬೀಳುವಂಥ ಮೊದಲ ಮಳೆ ನಂತರ ಹಾಲ್ವಾಣ, ಸಿಲ್ವರ್ ಓಕು, ಗ್ಲಿರಿಸಿಡಿಯಾದಂತಹ ಮರಗಿಡಗಳನ್ನು 50 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲ ಮತ್ತು 50 ಸೆಂಟಿಮೀಟರ್ ಆಳ ಇರುವಂಥ ಗುಂಡಿಗಳನ್ನು ಮಾಡಿ ಅದರಲ್ಲಿ ಈ ನೆರಳು ಗಿಡಗಳನ್ನು ನೆಡಬೇಕಾಗತ್ತೆ. ಈ ಗುಂಡಿಗಳಿಗೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋಬೇಕಾಗತ್ತೆ ಮತ್ತು ಮೇಲ್ಮಣ್ಣನ್ನು ಕೂಡ ಅದಕ್ಕೆ ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ಸಾಲಿನಿಂದ ಸಾಲಿಗೆ 3 ಮೀಟ್ರು, ಸಾಲಿನಲ್ಲಿ 3 ಮೀಟ್ರು ಅಂತರ ಇರೋ ರೀತಿಯಲ್ಲಿ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1110 ನೆರಳು ಗಿಡಗಳನ್ನು ನೆಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಹಾಲ್ವಾಣ ಮರದ ಪ್ರಾಥಮಿಕ ತುಂಡುಗಳನ್ನು ನಾಟಿ ಮಾಡುವಾಗ ನಾವು ಹರಳು ರೂಪದ ಕೀಟನಾಶಕಗಳನ್ನು ಆ ಮರದ ಬುಡಕ್ಕೆ ಹಾಕಬೇಕಾಗತ್ತೆ ಮೇ ಜೂನ್ ತಿಂಗಳಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ. ಈ ರೀತಿ ಮಾಡೋದರಿಂದ ಈ ಬೇರುಗಂಟು ಹುಳುವಿನ ಕಾಟ ಜೊತೆಗೆ ಈ

0: ಇನ್ನು ಮುಖ್ಯವಾಗಿ ಹಾಲ್ವಾಣ ಮರದ ಪ್ರಾಥಮಿಕ ತುಂಡುಗಳನ್ನು ನಾಟಿ ಮಾಡುವಾಗ ನಾವು ಹರಳು ರೂಪದ ಕೀಟನಾಶಕಗಳನ್ನು ಆ ಮರದ ಬುಡಕ್ಕೆ ಹಾಕಬೇಕಾಗತ್ತೆ, ಮೇ ಜೂನ್ ತಿಂಗಳಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ. ಈ ರೀತಿ ಮಾಡೋದರಿಂದ ಈ ಬೇರುಗಂಟು ಹುಳುವಿನ ಕಾಟ ಜೊತೆಗೆ ಈ ಕಾಂಡ ಮತ್ತು ಬೇರುಕೋರಕ ಹುಳುಗಳನ್ನು ತಡೆಗಟ್ಟಬಹುದು. ಹಾಲ್ವಾಣ ಮತ್ತು ಗ್ಲೆರಿಸಿಡಿಯಾಗಳನ್ನು ನೆಡೋದಾದರೆ ಈ ಪ್ರಾಥಮಿಕ ತುಂಡುಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ನಾವು ಕತ್ತರಿಸಿ ತೆಗೆದು ನೆರಳಿನಲ್ಲಿ ಶೇಖರಿಸಿಡಬೇಕಾಗತ್ತೆ. ಈ ರೀತಿ ಶೇಖರಿಸಿದಂಥ ತುಂಡುಗಳು ಮೇ ತಿಂಗಳಿನಲ್ಲಿ ಚಿಗುರೋದಕ್ಕೆ ಪ್ರಾರಂಭಿಸ್ತವೆ. ಮಳೆಗಾಲ ಪ್ರಾರಂಭವಾದಾಗ ಈ ಆಧಾರ ಮರದ ಉತ್ತರ ಭಾಗದಲ್ಲಿ ಆಧಾರ ಮರದಿಂದ 30 ಸೆಂಟಿಮೀಟರ್ ದೂರದಲ್ಲಿ 50 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲ ಮತ್ತು 50 ಸೆಂಟಿಮೀಟರ್ ಆಳ ಇರುವಂಥ ಗುಂಡಿಗಳನ್ನು ತೆಗೆದು ಇದಕ್ಕೆ ಮೇಲ್ಮಣ್ಣು 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ, 150 ಗ್ರಾಂನಷ್ಟು ಶಿಲಾರಂಜಕ, 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಮತ್ತು 50 ಗ್ರಾಂನಷ್ಟು ಟ್ರೈಕೋಡರ್ಮವನ್ನು ಈ ಕರಿಮೆಣಸು ಸಸಿಗಳನ್ನು ನೆಡುವಾಗ ಹಾಕಿ ಮುಚ್ಚಬೇಕಾಗತ್ತೆ. ಮಳೆ ಪ್ರಾರಂಭವಾದ ಕೂಡಲೇ ಪ್ರತಿ ಗುಂಡಿಗೂ 2-3 ಈ ಕರಿಮೆಣಸಿನ ಬೇರು ಬಿಟ್ಟಂಥ ಗಿಡಗಳನ್ನು ನಾವು ಉತ್ತರ ದಿಕ್ಕಿಗೆ ಎದುರಾಗಿ ನಾಟಿ ಮಾಡಬೇಕಾಗತ್ತೆ. ಮೆಣಸಿನ ಬಳ್ಳಿ ಬೆಳೆದಂತೆಲ್ಲ ಅದನ್ನು ನೆರಳಿನ ಮರಕ್ಕೆ ನಾರಿನಿಂದ ಕಟ್ಟಬೇಕಾಗತ್ತೆ. ಹೊಸದಾಗಿ ನಾಟಿ ಮಾಡಿರುವಂಥ ಬಳ್ಳಿ ಒಣಗದೇ ಇರೋ ರೀತಿಯಲ್ಲಿ ಅದಕ್ಕೆ ಕೃತಕ ನೆರಳನ್ನು ಕೂಡ ಒರಗಿಸಬೇಕಾಗತ್ತೆ. ಮಳೆಗಾಲಕ್ಕಿಂತ ಮುಂಚೆ ಈ ಮರದ ನೆರಳನ್ನು ಕ್ರಮಗೊಳಿಸಬೇಕು. ಇದರಿಂದ ಮೆಣಸಿನ ಬಳ್ಳಿಗೆ ಬೇಕಾದಂಥ ಬಿಸಿಲು ದೊರೆಯುತ್ತೆ, ಬಳ್ಳಿ ಮರಕ್ಕೆ ನೇರವಾಗಿ ಹಬ್ಬೋದಕ್ಕೆ ಅನುಕೂಲವಾಗುತ್ತೆ. ಮುಂಗಾರು ಮಳೆಯ ಕೊನೆಯಲ್ಲಿ ಬಳ್ಳಿ ಸುತ್ತಲೂ ಈ ಹಸ್ರಲೆ ಅಥವಾ ಸಾವಯವ ಪದಾರ್ಥಗಳ ಹೊದಿಕೆಯನ್ನು ಮಾಡಬೇಕಾಗತ್ತೆ. ಬೇರಿಗೆ ಹಾನಿಯಾಗುವಂಥ ಸಂಭವ ಇರೋದರಿಂದ ಬಳ್ಳಿಯ ಬುಡವನ್ನು ಅಗತ್ಯ ಮಾಡಬಾರದು. 2ನೇ ವರ್ಷನೂ ಕೂಡ ಈ ಮೊದಲು ತಿಳಿಸಿದಂಥ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು. ಆದರೂ 4ನೇ ವರ್ಷದಿಂದ ಮರದ ನೆರಳನ್ನು ನಿಯಂತ್ರಿಸುವಾಗ ಬಹಳ ಎಚ್ಚರಿಕೆ ಅಗತ್ಯ. ಏಕೆಂದರೆ ಮರದ ನೆರಳು ಬಳ್ಳಿಗೆ ಎಷ್ಟು ಅಗತ್ಯನೋ ಅಷ್ಟು ಮಾತ್ರ ಇಟ್ಕೋಬೇಕು. ವರ್ಷದಲ್ಲಿ 2 ಸಾರಿ ಈ ಮರದ ನೆರಳನ್ನು ನಿಯಂತ್ರಿಸಬೇಕಾಗತ್ತೆ, ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ. ನೆರಳು ಇದ್ದಂಥ ಪಕ್ಷದಲ್ಲಿ ಹೂಗಳು ಕಡಿಮೆ ಆಗ್ತವೆ, ಇಳುವರಿ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಬಳ್ಳಿ ಹೂ ಬಿಡುವಾಗ ಮತ್ತು ಕಾಳುಗಳು ಹಣ್ಣಾಗುವಾಗ ಕೀಟಗಳ ಬಾಧೆ ಕೂಡ ಜಾಸ್ತಿ ಆಗ್ಬೋದು. ಮಳೆಗಾಲದಲ್ಲಿ ಮಣ್ಣಿನ ಸವೆತವನ್ನು ತಡೆಗಟ್ಟೋದಕ್ಕೆ ಈ ಮುಚ್ಚಿಗೆ ಬೆಳೆಗಳಾದಂಥ ಮೈಮೋಸಾದಂತಹ ಗಿಡಗಳನ್ನು ನಾವು ಬೆಳೆಯೋದು ಬಹಳ ಅಗತ್ಯ. ಇದು ಬೇಸಿಗೆನಲ್ಲಿ ಒಣಗೋದ್ರಿಂದ ಮೇಲ್ಮಣ್ಣಿಗೆ ದಪ್ಪ ಹೊದಿಕೆ ಕೂಡ ಆಗುತ್ತೆ. ಕರಿಮೆಣಸಿನ ಗಿಡದ ಬೆಳವಣಿಗೆಗೆ ಮತ್ತು ಉತ್ತಮ ಅಭಿವೃದ್ಧಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಆಮ್ಲ ಮಣ್ಣಿರುವಂಥ ಪ್ರದೇಶದಲ್ಲಿ ಸುಣ್ಣ ಅಥವಾ ಡೋಲೋಮೈಟನ್ನು ಪ್ರತಿ ಬಳ್ಳಿಗೆ 1/2 ಕಿಲೋಗ್ರಾಂನಂತೆ ನಾವು ವರ್ಷ ಬಿಟ್ಟು ವರ್ಷ ಏಪ್ರಿಲ್ ಮೇ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಈ ಸಾವಯವ ಗೊಬ್ಬರ ಆದಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಬಳ್ಳಿಗೆ 10 ಕಿಲೋಗ್ರಾಂನಷ್ಟು ಮತ್ತು ಪ್ರತಿ ಬಳ್ಳಿಗೆ 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಕೊಡಬೇಕಾಗತ್ತೆ. 3ನೇ ವರ್ಷದ ನಂತರ ಈ ಕರಿಮೆಣಸಿನ ಬೆಳೆಗೆ ಗೊಬ್ಬರವನ್ನು ಕೂಡ ಕೊಡಬೇಕಾಗತ್ತೆ. ಮುಖ್ಯವಾಗಿ ನಾವು ಪ್ರತಿ ಬಳ್ಳಿಗೆ 1 ವರ್ಷಕ್ಕೆ 50 ಗ್ರಾಂನಷ್ಟು ಸಾರಜನಕ, 50 ಗ್ರಾಂನಷ್ಟು ರಂಜಕ ಮತ್ತು 150 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಪ್ರಮಾಣದ ಗೊಬ್ಬರದಲ್ಲಿ 1/3 ಭಾಗವನ್ನು 1ನೇ ವರ್ಷ ಕೊಡಬೇಕು, 2/3 ಭಾಗವನ್ನು 2ನೇ ವರ್ಷ, ಪೂರ್ಣ ಪ್ರಮಾಣದ ಗೊಬ್ಬರವನ್ನು 3ನೇ ವರ್ಷದಿಂದ ಕೊಡಬೇಕಾಗತ್ತೆ.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3 ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ.

0: ಔಟ್ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
1: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
3: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೊಡು.
5: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900092
1: ಆರ್ 9606084066.
0: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ಪೊನ್ನಂಪೇಟೆ ಪಕ್ಕತ್ರ ಹಳ್ಳಿಗಟ್ಟಿ ಶ್ರೀ ಭದ್ರಕಾಳಿ ಪಿಂಜ ಗುಂಡಿಯತ್ತ ಅಯ್ಯಪ್ಪ ದೇವಡ ಕಾಲ್ತರ ಬೋಡು ನಮ್ಮರ ಮಾರಿಪತ್ಲ ಇಂದು ನಾರಾಚ ಮಜ್ಜಂತ್ರ ಮೀದ ದಂಡರ ಗಂಟೆಕ್ಕೆ ಚಮ್ಮಟ್ಟಿದ ಪಿಂಜ ಮೂಕಳರ ಬಲ್ಯ ಮನೆಂಜ ಓರೋರು ಕುದುರೆ ಪಿಂಜ ಮೊಗ ಪೊರಟಿತ್ತು. ಬೈಟಾಪಕ 4 ಗಂಟೆಕ್ಕೆ ಶ್ರೀ ಭದ್ರಕಾಳಿ ದೇವಸ್ಥಾನ ಪಕ್ಕತ್ರ ಅಂಬಲತ್ಲ ಬಂಡುಕಳಿ ಪಿಂಜ ಪಲತ್ರ ಕಳಿ ಪೊರಪಾಡು ಉಂಡು. ಊರುಕಾರ ನಾಡುಕಾರ ಬಿಂದು ಚಂಗಾದಿಯ ಭಕ್ತಾದಿಯಲ್ಲ ಪರನೊಂದು ತಕ್ಕ ಮುಖ್ಯಸ್ಥಂಗ ದೇವಸ್ಥಾನ ಆಡಳಿತ ಮಂಡಳಿಕಾರ ಕಟ್ಟಡಿತು.
7: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆನ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
8: ಸಮಯ 6:45 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ. ಆಡೋ ಮಕ್ಕಳನ್ನು ಆಡಲು ಬಿಡಿ, ಕೂಡಬೇಡಿ ಹುನ್ನಾರ, ಗಂಡಾದರೂ ಸರಿ ಹೆಣ್ಣಾದರೂ ಸರಿ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ. ಈಗ ಸ್ವರಮಾಧುರ್ಯ, ರಾಧಾ ಜಯಲಕ್ಷ್ಮಿ ಅವರ ಸ್ವರಗಳಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ನಾಟರಾಗ ಚತುಶ್ರ ಏಕ್ತಾಳ ಮಹಾಗಣಪತಿ.

ಇದುವರೆಗೆ ಸ್ವರ ಮಾಧುರ್ಯ ಪ್ರಸಾರವಾಯಿತು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ನಿಧನ ಸುದ್ದಿ. ಕೋಪಟ್ಟಿ ನಿವಾಸಿ ಗಂಗಾಧರ ಪೂಜಾರಿ ಅವರ ಪತ್ನಿ ಲೀಲಾವತಿ ಅವರು 14ರಂದು ನಿಧನರಾದರು. 60 ವರ್ಷ ಪ್ರಾಯದ ಲೀಲಾವತಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದೊಳಗೆ ಕೋಪಟ್ಟಿಯ ಸ್ವಗೃಹದಲ್ಲಿ ನಡೆಯಲಿದೆ. ಮೈಸೂರಿನಲ್ಲಿ ವಾಸವಿದ್ದ ಮೂಡಗದ್ದೆ ಕಾರ್ಯಪ್ಪನವರ ಮಗ ಸುಬ್ಬಯ್ಯ ಮುತ್ತು ಅವರು ನಿನ್ನೆ ಸಂಜೆ ನಿಧನರಾದರು. 83 ವರ್ಷ ಪ್ರಾಯದ ಮೂಡಗದ್ದೆ ಸುಬ್ಬಯ್ಯ ಮುತ್ತು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೈಸೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಹುದಿಕೇರಿ ಕೋಣಗೇರಿ ಗ್ರಾಮ ಕಾರಣನ ಕುಪ್ಪಣ ಮಾಡ ಸಾಬು ಜಯಪಾಯಿಂಗ 84 ಬೈತ್ಲ ನೀನಾಂದ 20 ಮರಣಪಟ್ಟಿದೆ. ಕುಪ್ಪಣ ಮಾಡ ಗ್ರೀನೇಶ್ ಆ್ಯಂಡ ಪಪ್ಪ ಸಾಬು ಜಯಪಾಯಿಂಗಡ ಆಕಿರಿ ಕಾರ್ಯ ಇಂದು ಮಧ್ಯಾಹ್ನ 12 ಗಂಟೆ ಮೀದ ಒಕ ತುಟುಗಳತ್ತು ನಡಪ. ನಿಧನ ಸುದ್ದಿ ಕೇಳಿದ್ರಿ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ

0: ಕಾರ್ಯಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ, ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ್ರ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ, ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 2/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕಮಿಟಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರು ಔರ್ ಅಹಮದಾಬಾದ್ ದೌರೆ ಪೇ ಆಯಿ ಹೈ ಔರ್ ಸಾರೇ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ ಜೋ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೆ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯಾ ಜಾನೆ ಚಾಹಿಯೇ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೆ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹೀ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೇ ವೋ ಕಾಂಗ್ರೆಸ್ ಕೆ ಸಾಂಸದ್ ಥೇ ರಾಜ್ಯಸಭಾ ಕೆ, ಉನ್ಹೋನೇ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯಾ ಜಾನೆ ಚಾಹಿಯೇ. ಔರ್ ವೋ ರಿಪೋರ್ಟ್ ಯುನಾನಿಮಸ್ ಥೀ, ಸಾರೇ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೇ ಬಾತ್ ಕಹಿ.
0: ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
2: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದರೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಎಲ್ಲ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶೀಬಾಕ್ಸ್ ಎನ್ನುವಂತಹ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನು ನಾವು ಇಡಬೇಕಾಗುತ್ತೆ, ಶೀಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶೀಬಾಕ್ಸ್ ಅನ್ನು ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 1500 ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶೀಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ

0: ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400ರಷ್ಟು ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
5: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನ ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
1: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20 ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24 ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18-25 ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ, ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ

0: ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ. ನಿಮ್ಮ ತಂದೆಯವರು ಸುಂದರವಾದ ಚಪ್ಪಲಿಗಳನ್ನು ಮಾಡುತ್ತಿದ್ದರು, ನಾವದನ್ನು ಧರಿಸುತ್ತಿದ್ದೆವು ಎಂದರು. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಯುವಜನತೆಗೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳು ನಿಮಗಾಗಿ ಸ್ನೇಹಿತರೆ.
2: ಪರವಾಗಿಲ್ಲ, ಅದರ ಆಯುಷ್ಯವನ್ನು ಒಂದಷ್ಟು ದಿನಗಳ ಮಟ್ಟಿಗೆ ಹೆಚ್ಚಿಸಿದ್ದೇನಲ್ಲ ಎಂದು ತೃಪ್ತಿಯನಗೆ ಸೂಚಿಸಿದರಂತೆ. ಅಂದಿನಿಂದ ಅವರು ಮಾಂಸಾಹಾರವನ್ನ ತ್ಯಜಿಸಿದರಂತೆ.
1: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ. ಸ್ನೇಹಿತರು ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಯುವವಾಣಿ ಇದು ನಿಮ್ಮ ವಾಣಿ.
3: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ.
10: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟಿರಾ ಮದನ್ 9844-8199.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
11: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
14: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
11: ಎಲ್ಲೇ ಅದು?
14: ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
11: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
12: ಪಿಯೋ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
15: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
16: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್.

0: ಬಕೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744. ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
1: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
2: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
1: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, BM ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881641.
3: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
4: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
5: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ.
6: 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
9: ಮೇ 5 ಮರಣಪಟ್ಟ ಕುಮಟೂರು ಕರಳನ ಮಾಚೀರ ಮುತ್ತಮ್ಮ ಅಂಡ ಮಾದ ಕಾರ್ಯ ನಾಳೆ ತಿಂಗಳಾಚೆ ಪೊಲಕ 11 ಕುಮಟೂರುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಜ್ಞಾನ ಮಾಡಿತು ಬರನೊಂದು ಮಾಚೀರ ಕಾಳಯ್ಯ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
10: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
12: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಕುತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು ಇದೇ 18 ತಾರೀಕಿನವರೆಗೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆ ಗಣಪತಿ ಹೋಮ, ಅಂಕುರ ಪೂಜೆ, ಅನುಜ್ಞಾ ಕಲಶ ಪೂಜೆ, ಅಧಿವಾಸ ಹೋಮ, ಬ್ರಹ್ಮಕಲಶ ಪೂಜೆ, ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಕುತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
13: ಪೊನ್ನಿ ಮಾನಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೋಮೆಕ್, ಇತರ ಎಲ್ಲಾ ಕಂಪನಿಯ ಮಿಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತೆ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷಿನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷಿನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
14: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿ.

0: ಇಲ್ಲ ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
0: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900092
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಪೊನ್ನಂಪೇಟೆ ಪಕ್ಕತ್ರ ಹಳ್ಳಿಗಟ್ಟಿ ಶ್ರೀ ಭದ್ರಕಾಳಿ ಪಿಂಜ ಗುಂಡ್ಯತ ಅಯ್ಯಪ್ಪ ದೇವಡ ಕಾಲ್ತ್ರ ಬೋಡು ನಮ್ಮರ ಮಾರಿಪತ್ಲ ಇಂದು ನಾರಾಚ ಮಜ್ಜಂತ್ರ ಮೀದ ದಂಡರೆ ಗಂಟೆಕ್ ಚಮ್ಮಟ್ಟಿದ ಪಿಂಜ ಮೂಕಳಿರ ಬಲ್ಯ ಮನೆಂಜ ಓರೋರೋ ಕುದುರೆ ಪಿಂಜ ಮೊಗ ಪೊರಟಿತ್ ಬೈಟಾಪಕ 4 ಗಂಟೆಕ್ ಶ್ರೀ ಭದ್ರಕಾಳಿ ದೇವಸ್ಥಾನ ಪಕ್ಕತ್ರ ಅಂಬಲತ್ಲ ಬಂಡುಕಳಿ ಪಿಂಜ ಪಲತ್ರ ಕಳಿ ಪೊರಪಾಡು ಉಂಡು. ಊರುಕಾರ ನಾಡುಕಾರ ಬಿಂದು ಚಂಗಾದಿಯ ಭಕ್ತಾದಿಯಲ್ಲ ಪರನುಂದು ತಕ್ಕ ಮುಖ್ಯ ಸಂಘ ದೇವಸ್ಥಾನ ಆಡಳಿತ ಮಂಡಳಿಕಾರ ಕಟ್ಟಡಿತ.
4: ಜಾಗ್ವಾರ್, ಸೆರಾ, ಪ್ಯಾರಿವೇರ್, ಸ್ಯಾನಿಟರಿ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಗೂ ಗ್ರಾನೈಟ್ ಇದೀಗ ಗೋಣಿಕೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿಟ್ ಟೈಲ್ ಗ್ಯಾಲರಿಯಲ್ಲಿ, ಅದು ಅತಿ ಕಡಿಮೆ ಬೆಲೆಯಲ್ಲಿ.
5: ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲು.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
6: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆನ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
7: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9:00 to 5:00 ಮತ್ತೊಂದು 3:00 to 10:00 ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
8: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
9: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
10: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
12: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ BP ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6:00 to 6:30. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
13: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
14: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
15: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ

0: This information is brought to you by Manipal Hospital, Mysuru, Lives On. For any health emergency, call 0821-255-000. Save the number, save the life.
1: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ. ನಿಮ್ಮ ತಂದೆಯವರು ಸುಂದರವಾದ ಚಪ್ಪಲಿಗಳನ್ನು ಮಾಡುತ್ತಿದ್ದರು, ನಾವದನ್ನು ಧರಿಸುತ್ತಿದ್ದೆವು ಎಂದರು. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಯುವ ಜನತೆಗೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳು ನಿಮಗಾಗಿ ಸ್ನೇಹಿತರೆ. ಪರವಾಗಿಲ್ಲ, ಅದರ ಆಯುಷ್ಯವನ್ನು ಒಂದಷ್ಟು ದಿನಗಳ ಮಟ್ಟಿಗೆ ಹೆಚ್ಚಿಸಿದ್ದೇನಲ್ಲ ಎಂದು ತೃಪ್ತಿಯನಗೆ ಸೂಚಿಸಿದರಂತೆ. ಅಂದಿನಿಂದ ಅವರು ಮಾಂಸಾಹಾರವನ್ನ ತ್ಯಜಿಸಿದರಂತೆ.
2: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಯುವವಾಣಿ ಇದು ನಿಮ್ಮ ವಾಣಿ.

ಕೇಳಿದ್ರೆ ಇಂದು ಬೆಳಿಗ್ಗೆ 8:30 ನಿಮಿಷಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಅಂತರಾಳ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ವಿಷಯವಾಗಿ ಮಾತನಾಡುತ್ತಾರೆ ಭಜ್ಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ ಕೆಕೆ. 10:00 ಚಿಣರ್ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ ಪುಟ್ಟ ಮಕ್ಕಳ ಕಲರವ ಪಕ್ಷಿಪ್ರೇಮಿ ಪಕ್ಷಿಗಳ ಬಗ್ಗೆ ಕಿರು ಹೊತ್ತಿಗೆ ಹೊರತಂದಿರುವ ಬಾಲಪ್ರತಿಭೆ ಕೊಡಗಿನ ಕುಶಾಲನಗರದ ಸುಧನ್ವ ಆರ್ ಅವರೊಂದಿಗೆ ಸಂದರ್ಶನ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಮರಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನಮಸ್ಕಾರ ಭಾರತೀಸುತ. ಭಾರತೀಸುತರ ಕಾದಂಬರಿ ಬಂಗಾರದ ಕೃಮೆ ಬಗ್ಗೆ ಭಾಗೀರಥಿ ಹುಲಿತಾಳ ಅವರಿಂದ ವಿಶ್ಲೇಷಣೆ. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. 6:51 ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

0: ದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ. ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ

ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ

0: ನರೇಂದ್ರ ಮೋದಿಯವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280ಕ್ಕೂ ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಭೇಟಿಯ 2ನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ಎಎಸ್ಎಂಎಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ಎಎಸ್ಎಂಎಲ್ ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ

ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು ಶೇಕಡ 6ರಿಂದ ಶೇಕಡ 15ಕ್ಕೆ ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕೋಲ್ಕತ್ತಾ ಫರಾಫಿನ್ ಆಲನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನಾರಾಯಣ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೋಲಿ ಕಾರ್ನಾಂಡೊ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೇ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಆಕಾಶವಾಣಿ ಮಡಿಕೇರಿ, ಸಮಯ 7:45:20 ನಿಧನ ಸುದ್ದಿ. ಕೋಪಟ್ಟಿ ನಿವಾಸಿ ಗಂಗಾಧರ ಪೂಜಾರಿ ಅವರ ಪತ್ನಿ ಲೀಲಾವತಿ ಅವರು 14ರಂದು ನಿಧನರಾದರು. 60 ವರ್ಷ ಪ್ರಾಯದ ಲೀಲಾವತಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದೊಳಗೆ ಕೋಪಟ್ಟಿಯ ಸ್ವಗೃಹದಲ್ಲಿ ನಡೆಯಲಿದೆ. ಮೈಸೂರಿನಲ್ಲಿ ವಾಸವಿದ್ದ ಮೂಡಗದ್ದೆ ಕಾರ್ಯಪ್ಪನವರ ಮಗ ಸುಬ್ಬಯ್ಯ ಮುತ್ತು ಅವರು ನಿನ್ನೆ ಸಂಜೆ ನಿಧನರಾದರು. 83 ವರ್ಷ ಪ್ರಾಯದ ಮೂಡಗದ್ದೆ ಸುಬ್ಬಯ್ಯ ಮುತ್ತು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೈಸೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಹುದಿಕೇರಿ ಕೋಣಗೇರಿ ಗ್ರಾಮ ಕಾರಳನ ಕುಪ್ಪಳ ಮಾಡ ಸಾಬು ಜಯಪ್ಪ ಎಂಗ 84 ಬೈತ್ಲು ನಿನಾದ ಮರಣಪಟ್ಟಿದೆ. ಕುಪ್ಪಳ ಮಾಡ ಗ್ರೀನೇಶ್ ಆ್ಯಂಡ್ ಪಪ್ಪ ಸಾಬು ಜಯಪ್ಪ ಎಂಗ ಡಾಕಿರಿ ಕಾರ್ಯ ಇಂದು ಮಜ್ಜಣ 12 ಗಂಟರ ಮೀದ ಒಕ್ಕತೋಟು ಗಣಿತ ನಡಪ.

0: ಸುದ್ದಿ ಕೇಳಿದಿರಿ.
1: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್ ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಶಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೋರ್ಟ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್. ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
2: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
1: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
1: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ?
3: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
1: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 chair 16,990 ರೂಪಾಯಿಗೆ.
1: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ.
6: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
1: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
7: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.
8: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
9: ಬಿಂದು ಪ್ರೀಮಿಯಂ ನೋಡಿದ್ಯಾ?
8: ಇಲ್ಲ, ಯಾಕೆ?
9: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
10: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
9: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
10: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
1: ಕೊಡಗರಹಳ್ಳಿಯ AK ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
11: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
1: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
12: ಇದೀಗ ಅತಿ ಕಡಿಮೆ

0: ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಸಾಯಿ ಶಂಕರ್ ವಿದ್ಯಾಸಂಸ್ಥೆ ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27ನೇ ಸಾಲಿಗೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ ರವಿಶಾತಿ ಆರಂಭಗೊಂಡಿದ್ದು ಉತ್ತಮ ಬೋಧಕರು, ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಂಡ ಮಮತಾಜಿನ. ಮಡಿಕೇರಿಯಲ್ಲಿ ಪುದಿಯದಾಯತ ನಿರ್ಮಾಣ ಮಾಡುವ ಕುಳ್ಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಗಡ ಆಳರೂಪು ಅಳಪಚುಡ ಜಾಗಕ್ಕ ಶಿಲ್ಪಿ ಕೃಷ್ಣ ನಾಯಕ್ ಅವು ನಿನಾಂದು ಪೋಯಿತು ಪರಿಶೀಲನೆ ನಡೆದುಚಿ. 9 ಅಡಿ ಎತ್ತರತರ ಕಚ್ಚಿರ ಆಳರೂಪು ಅಳಪಚುಡುವ ಪ್ರತಿಮೆ ನಿರ್ಮಾಣ ಸಮಿತಿರ ಸದಸ್ಯಗಳ ಕೂಡ ಇವು ಚರ್ಚೆ ನಡೆದುಚಿ. ಈ ಸಂದರ್ಭದ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷಗಳಾದ ಎಸ್ ಸಿ ಸತೀಶ್ ತಕ್ ಪರಂದಿತ್ತು. ಸುಮಾರು 44 ಲಕ್ಷ ರೂಪಾಯಿ ಖರ್ಚುಲಿ ಈ ಕಾಮಗಾರಿ ಕಲೆ ಶುರುವಾಯಿತು. ಅಪಚ್ಚುಕ ಬೆರಿಯ ಇದನ್ನ ತೀಪಾಂದ ಮಾಹಿತಿ ಕೊಡ್ತತ್ತು. ಮಡಿಕೇರಿ ತಾಲೂಕರ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ನಾಳಂಕೆ ಇರುವುದಂಗ ಎಳುತ್ತಕಾರ ಐತಿಚೊಂಡ ರಮೇಶ್ ಉತ್ತಪ್ಪ ಎಂಗಡ ಅಧ್ಯಕ್ಷತೆಯಲ್ಲಿ ಕಡಂಗ ಗ್ರಾಮತರ ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಪರಂಬಿಲ್ ನಡಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ 10ನೇ ಕೊಡವ ಪುಸ್ತಕ ಪತ್ತಾಯತನ ಚೇರಂಬಾಣೆಲುಳ್ಳ ಬೆಂಗನಾಡು ಕೊಡವ ಸಮಾಜದ ಇದೇ ಇರುವ ದಂಡಾಂಗ ಮಜ್ಜನ ದಂಡರ ಗಂಟೆಗೂ ಶುರು ಮಾಡುವ ಅಕಾಡೆಮಿರ ಅಧ್ಯಕ್ಷಗಳಾದ ಅಜ್ಜನಿಕಂಡ ಸಿ ಮಹೇಶ್ ನಾಚಯ್ಯ ಕಾರ್ಯಕ್ರಮಕ್ಕೆ ಮುಳಿಯಿಡುವ ಕಾರ್ಯಕ್ರಮತರ ಕೊರವು ಕಾರಿಕೆನ ಸಮಾಜತರ ಅಧ್ಯಕ್ಷ ಬಾಚುರನೇಂಡ ದಿನೇಶ್ ಗಣಪತಿ ವಹಿಸುವ. ಮುಖ್ಯ ಬೆಂದುವಳನ ಮಾಜಿ ಮುಖ್ಯ ಉಪಾಧ್ಯಾಯ ಅಯ್ಯಂಡ ರಾಮಕೃಷ್ಣ ಪುಸ್ತಕ ಪತ್ತಾಯತನ ಬಳಿಪಡುತ್ತುವ ಅಂದು ಅರಂಜಿತ್. ಭಾರತ ಸರ್ವೋಚ್ಚ ನ್ಯಾಯಾಲಯದ ಬಾಕಿ ಉಳ್ಳ ಪ್ರಕರಣತರ ರಾಜೀವ್ ಒಪ್ಪಂದದ ತೀರ್ಥವಕ್ಕೆ ಭಾರತ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ ದಂಡಾಯಿರತ 26 ಅನ್ನುವ ವಿಶೇಷ ಲೋಕ ಅದಾಲತ್ನ ದಂಡಾಯಿರತ 26 ಆಗಸ್ಟ್ 21 23 ದಿನ ಏರ್ಪಾಡು ಮಾಡಿತ್ತಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತರ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಅರಿಚಿಟ್ಟಿತು. ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ಕಾನೂನು ಸೇವೆಗಳ ಪ್ರಾಧಿಕಾರ ಸಂಪರ್ಕ ಮಾಡಿತ್ತು. ಸಾರ್ವಜನಿಕಂಗ ತಂಗಡ ವ್ಯಾಜ್ಯತನ ತೀರ್ಥವಕ್ಕೆ ಇಕ್ಕಾಕಲೆ ನೋಂದಣಿ ಮಾಡುವಕ್ಕೆ ಅವಕಾಶ ಕೊಡ್ತಿತ್ತು. ಈ ತಿಂಗಳ 31ನ ಒಳಲು ಅರ್ಜಿ ಇಡುವಕ್ಕೆ ಆಕಿರಿ ನಾಳು ಅವರ ಮಾಹಿತಿಗೆ ಜಿಲ್ಲಾ ಇಲ್ಲ ಕಾನೂನು ಸೇವಾ ಪ್ರಾಧಿಕಾರದಿಂದ ಪಡೆದವಲು. ಕಾವೇರಿ ಕಾಲೇಜು ಗೋಣಿಕಪ್ಪ ಪಿನ್ಯಾ ಕಾವೇರಿ ಕಾಲೇಜು ಅಲ್ಯೂಮಿನಿಯಂ ಅಸೋಸಿಯೇಷನ್ ಕೂಡುಕೂಟತ್ತು ಪೌತಿ ಪುಚ್ಚಿಮಾಡ ತಿಮ್ಮಯ್ಯ ಪೌತಿ ಚೋಂದಮ್ಮ ತಿಮ್ಮಯ್ಯ ಪಿನ್ಯಾ ಪೌತಿ ಪುಚ್ಚಿಮಾಡ ಮೀನಾ ಸುಬ್ಬಯ್ಯ ಎಂಗಡಗೆ ಅನ್ನತ್ತು ಇದೇ ನಾಳಂಕೆ ಇರುವ ದಂಡಂಗ್ ಕಾವೇರಿ ಕಾಲೇಜು ಸಭಾಬಾಡಲು ಪದವಿ ಪಿನ್ಯ ಸ್ನಾತಕೋತ್ತರ ಕಾಲೇಜು ವಿದ್ಯಾರ್ಥಿಯಕ್ಕೆ ಕನ್ನಡ ಪಿನ್ಯ ಇಂಗ್ಲಿಷ್ ಪಾಜಲು ಜಿಲ್ಲಾ ಮಟ್ಟದರ ಭಾಷಣ ಪೈಪೋಟಿ ಏರ್ಪಾಡು ಮಾಡಿತ್ತು. ಕನ್ನಡ ಪಾಜಲು ಭಾಷಣ ಮಾಡುವ ಇಂಕ ವಿಷಯ ಕೃತಕ ಬುದ್ಧಿಮತ್ತೆ ಮನುಷ್ಯನ ಸೃಜನಶೀಲತೆಯನ್ನು ಕುಂಠಿತಗೊಳಿಸುತ್ತಿದೆಯೇ. ಇಂಗ್ಲಿಷ್ ಪಾಜಲು ತಕ್ಕ ಪರಿವಂಗಕ ವಿಷಯ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ನ್ ಕಲ್ಚರ್ ಆನ್ ಇಂಡಿಯಾ. ಇರಾದೆ ಉಳ್ಳ ಕಾಲೇಜು ವಿದ್ಯಾರ್ಥಿಯ ಈ ತಿಂಗಳ ಇರುವ ದಂಡ ಒಳಲು ಪೆದ ನೋಂದಣಿ ಮಾಡಿಯವಲು ಒಂದು ಕಾಲೇಜರ ಪ್ರಾಂಶುಪಾಲಗಳಾದ ಎಂ ಬಿ ಕಾವೇರಿಯಪ್ಪ ಅರಿಚಿಟ್ಟಿತು. ವಿರಾಜಪೇಟೆ 66 ಬಾರ್ 11 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರ ಮಗ್ಗುಲತ್ತು ಕರೆಂಟ್ ಪಣಿ ಉಳ್ಳಾಂಡ ಮಾರಿಪತ್ತು ಇದೇ ನಾಳಂಕೆ 15 ಪೊಲಾಕ 10 ಗಂಟೆಲಿಂಜ ವೈಪತ್ತು 5 ಗಂಟೆಗೆ ತನೇ ಕರೆಂಟ್ ಕೊಡುಪನ ನಿಪ್ಪಿಚಿಡುವ. ಇಂಡ ಮಾರಿಪತ್ತು ವಿರಾಜಪೇಟೆ ಟೌನ್ ಕಾಕೋಟು ಪರಂಬು ಬಿ ಶೆಟ್ಟಿಗೇರಿ ಅರ್ಜಿ ಬೇಟೋಳಿ ಸಿದ್ದಾಪುರ ಟೌನ್ ಮಾಲ್ದಾರೆ ಕರಡಿಗೋಡು ಅಮ್ಮತಿ ಚಂಬೆಬೆಳ್ಳೂರು ಹಾಲುಗುಂದ ಕಣ್ಣಂಗಾಲ ಸುತ್ತಮುತ್ತ ಕರೆಂಟ್ ಇಪ್ಪಲ ಅನ್ನನೆ 33 ಬಾರ್ 11 ಕೆವಿ ಮೂರ್ನಾಡು ವಿದ್ಯುತ್ ಕೇಂದ್ರ ತಂಜ ಪರಪಾಯುವ ಪಾರಣೆ ನಾಪೋಕ್ಲು ಮೂರ್ನಾಡು ಹೊದ್ದೂರು ಮರುಗೋಡು ಉಪಕೇಂದ್ರತ್ ಪಣಿ ಉಳ್ಳಾಂಡ ಮಾರಿಪತ್ತು 15 ಪೊಲಾಕ 9 ಗಂಟೆಲಿಂಜ ವೈಪತ್ತು 5 ಗಂಟೆಗೆ ತನ ಕರೆಂಟ್ ಕೊಡುಪನ ನಿಪ್ಪಿಚಿಡುವ. ಇನ್ನ ಮಾರಿಪತ್ತು ಪಾರಣೆ ನಾಪೋಕ್ಲು ಮೂರ್ನಾಡು ಹಾಕತ್ತೂರು ಹೊಸ್ಕೇರಿ ಹೊದ್ದೂರು ನರಿಯಂದಡ ಕುಂಜಿಲ ಎಮ್ಮೆಮಾಡು ಬಲ್ಲಮಾವಟಿ ಸುತ್ತಮುತ್ತ ಕರೆಂಟ್ ಇಪ್ಪಲ ಸಾರ್ವಜನಿಕಂಗ ಸಾಕಾರ ತರನೊಂದು ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಪುರಾತತ್ವ ಸಂಗ್ರಹಾಲಯ

0: ಗಳು ಮತ್ತು ಪರಂಪರೆ ಇಲಾಖೆ ಅಧೀನಲ ಸರ್ಕಾರಿ ವಸ್ತು ಸಂಗ್ರಹಾಲಯ ಮಡಿಕೇರಿಲ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ನಾಳೆ ಪಲಾಕ 18 ಪಲಾಕ 9:30 ಗಂಟೆಗೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನತರ ಕಾರ್ಯಕ್ರಮತನ ಉದ್ಘಾಟನೆ ಮಾಡುವ. ವಸ್ತು ಸಂಗ್ರಹಾಲಯಗಳು ವಿಭಜಿತ ಜಗತ್ತನ್ನು ಒಂದುಗೂಡಿಸುತ್ತದೆ ಅನ್ನುವ ಘೋಷವಾಕ್ಯತೋಡೆ ಕಾರ್ಯಕ್ರಮ ನಡೆಪ. ಕಾರ್ಯಕ್ರಮತರ ಮಾರಿಪತ್ರ ಜಿಲ್ಲರ ಪೆದಪೋನ ವೈದ್ಯಗಳನ್ನು ಡಾ ಪಾಟ್ಕರ್ ಅವು ಕೂಟಿಬೆಚ್ಚ ನಾಣ್ಯತರ ಪ್ರದರ್ಶನ ಇಪ್ಪ ಪಿಂಜ ಸರ್ಕಾರಿ ವಸ್ತು ಸಂಗ್ರಹಾಲಯತರ ಕ್ಯೂರೇಟರ್ ಬಿಪಿ ರೇಖಾ ಅವು ಅರಿಚಿಟ್ಟಿತು. ಇಲ್ಲಿ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
6: ಸರ್ಪ್ರೈಸ್ ಗಿಫ್ಟ್?
5: ಓಪನ್ ಮಾಡು.
6: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
5: ಮುಳಿಯಾದಿಂದ.
2: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
8: ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ, ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
10: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.
14: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
15: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನಾ, ಹೋಂಡಾ, ಆಯಿಲೋಮೆಕ್ ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
16: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
17: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
1: ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
18: प्रधानमंत्री नरेंद्र मोदी और नीदरलैंड्स के प्रधानमंत्री रॉब येटिन के बीच विचार विमर्श के बाद दोनों देशों ने संबंधों को रणनीतिक साझेदारी के स्तर तक बढ़ाने पर सहमति व्यक्त की. प्रधानमंत्री मोदी 2 दिन की स्वीडन यात्रा पर आज गोथेनबर्ग पहुंचेंगे. स्वीडन के प्रधानमंत्री उल्फ क्रिस्टेंसन के साथ बातचीत करेंगे. मध्य प्रदेश उच्च न्यायालय के फैसले के बाद भारतीय पुरातत्व सर्वेक्षण विभाग ने भोजशाला परिसर में हिंदुओं के निर्बाध प्रवेश की अनुमति दी. सरकार ने चांदी के आयात पर प्रतिबंध लगाया, इसे मुक्त से प्रतिबंधित श्रेणी में रखा गया. दिल्ली सरकार ने राष्ट्रीय राजधानी में विमानन टर्बाइन ईंधन पर मूल्य वर्धित कर वैट को 25% से घटाकर 7% करने का निर्णय लिया. और थाईलैंड ओपन बैडमिंटन टूर्नामेंट के पुरुष डबल्स के

0: ಅಂಚಲ್ ಸರ್ಕಾರ್, ಪಿಎಲ್ ದೇಶಪಾಂಡೆ, ಉಮಾಶಂಕರ್ ಜೋಶಿ, ಎಜಿ ನೂರಾನಿ, ಜೆಡಿ ಸೇಥಿ, ಪಿಎಲ್ ಫರ್ನಾಂಡಿಸ್, ಸಿಆರ್ ಸುಬ್ರಹ್ಮಣ್ಯಂ, ಡಾಕ್ಟರ್ ಈಶ್ವರ ದಾಸ್ ಹಾಗೂ ಶ್ರೀಮತಿ ನಯಂತರ ಸೆಹೆಗಲ್ ಇವರು ಸದಸ್ಯರುಗಳಾಗಿದ್ದರು. ಇವರಲ್ಲಿ ಡಾಕ್ಟರ್ ಈಶ್ವರ ದಾಸ್ ಅವರು ಸದಸ್ಯ ಕಾರ್ಯದರ್ಶಿಯಾದರೆ ನವೆಂಬರ್ 17ರಂದು ಸೆಹಗಲ್ ಅವರನ್ನು ಸೇರ್ಪಡೆ ಮಾಡಲಾಯಿತು. ಈ ಸಮಿತಿಯು 1978 ಫೆಬ್ರವರಿ 24ರಂದು 504 ಪುಟಗಳ ವರದಿಯನ್ನು ಎರಡು ಸಂಪುಟಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. ವರದಿಯು ಮಾರ್ಚ್ 9ರಂದು ಸಂಸತ್ತಿನ ಮುಂದೆ ಇಡಲ್ಪಟ್ಟಿತು. ಈ ಸಮಿತಿಯ ವರದಿ ಹೀಗಿದೆ: ಪ್ರಸಾರ ನಿಯಮದಲ್ಲಿದ್ದ ರಾಜಕೀಯ ನಿಷ್ಠೆಯನ್ನು ಗುರುತಿಸಿದ ವರ್ಗೀಸ್ ಕಮಿಟಿ ಹೊಸದಾದ ಪ್ರಸಾರ ನಿಯಮಕ್ಕೆ ಶಿಫಾರಸು ಮಾಡಿತು. ಪ್ರಸಾರಕನಿಗೆ ತನ್ನ ಅಭಿಪ್ರಾಯಗಳನ್ನು ಯಾವುದೇ ರಾಜಕೀಯ ಶಕ್ತಿಗಳಿಗೆ ಮಣಿಯದೆ ವ್ಯಕ್ತಗೊಳಿಸುವ ಅವಕಾಶವಿರಬೇಕು. ಆಕಾಶ ಭಾರತಿ ಹೆಸರಿನ ರಾಷ್ಟ್ರೀಯ ಪ್ರಸಾರ ಟ್ರಸ್ಟ್ ಎಂಬ ಸ್ವಾಯತ್ತ ಸಂಸ್ಥೆಯನ್ನು ಆಕಾಶವಾಣಿ ಹಾಗೂ ದೂರದರ್ಶನಗಳ ಮೇಲ್ವಿಚಾರಣೆಗೆ ಸ್ಥಾಪಿಸಬೇಕು. ಇದರಲ್ಲಿ 12 ಮಂದಿ ಸದಸ್ಯರಿದ್ದು ಅನಿವಾರ್ಯ ಸಂದರ್ಭದಲ್ಲಿ ಹೆಚ್ಚು ಜನರನ್ನು ಸೇರಿಸಬೇಕಾಗಿ ಬಂದರೆ ಅವರ ಸಂಖ್ಯೆ 21ನ್ನು ಮೀರಕೂಡದು. ಇವರಲ್ಲಿ 3 ಪೂರ್ಣಾವಧಿಯವರಾಗಿದ್ದು ಅವರು ಪ್ರಸಕ್ತ ವಿದ್ಯಮಾನ, ವಿಸ್ತರಣೆ, ಸಂಸ್ಕೃತಿ ಇವುಗಳನ್ನು ನೋಡಿಕೊಳ್ಳಬೇಕು. ಇವರನ್ನು ಪ್ರಧಾನಮಂತ್ರಿಗಳ ಶಿಫಾರಸಿನ ಅನ್ವಯ ರಾಷ್ಟ್ರಪತಿಗಳು ನೇಮಿಸಬೇಕು. ದೇಶದ ಸರ್ವೋಚ್ಚ ನ್ಯಾಯಾಧೀಶರು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿನ ಅಧ್ಯಕ್ಷರು ಹಾಗೂ ಲೋಕಪಾಲ್ ಇವರನ್ನೊಳಗೊಂಡ ಪೀಠವು 2 ಅಥವಾ ಗರಿಷ್ಠ 3 ಹೆಸರುಗಳನ್ನು ಪ್ರಧಾನಮಂತ್ರಿಗಳಿಗೆ ಸೂಚಿಸುವರು. ಅವರಲ್ಲಿ 1 ಹೆಸರನ್ನು ಪ್ರಧಾನಮಂತ್ರಿಗಳು ಚೇರ್ಮನ್ ಹುದ್ದೆಗೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವರು. ಕೇಂದ್ರ ಕಾರ್ಯಕಾರಿ ಬೋರ್ಡಿನ ಉಳಿದ ನಿರ್ದೇಶಕರು ಆಕಾಶವಾಣಿ, ದೂರದರ್ಶನ, ಸುದ್ದಿ ಸಕಾಲಿಕಗಳು, ತಾಂತ್ರಿಕ ವಿಭಾಗ, ಹಣಕಾಸು, ಸಿಬ್ಬಂದಿ ಹಾಗೂ ಶ್ರೋತೃ ಸಂಶೋಧನಾ ವಿಭಾಗಗಳನ್ನು ನೋಡಿಕೊಳ್ಳಬೇಕು. ಸೇವೆಯು 4 ಸ್ತರಗಳಲ್ಲಿ ಅಂದರೆ ರಾಷ್ಟ್ರೀಯ, ವಲಯ, ಪ್ರಾದೇಶಿಕ ಹಾಗೂ ಸ್ಥಾನೀಯ ಮಟ್ಟದಲ್ಲಿ ವಿಭಾಗವಾಗಿ ಶೀಘ್ರ ನಿರ್ಣಯ, ಪ್ರಾದೇಶಿಕ ಹಾಗೂ ಸ್ಥಳೀಯ ಅವಶ್ಯಕತೆಗಳಿಗೆ ಸ್ಪಂದಿಸಲು ಅನುಕೂಲವಾಗಬೇಕು. ಖರ್ಚು ವೆಚ್ಚಗಳ ನಿಯಮಿತ ತಪಾಸಣೆಯನ್ನು ಅರ್ಹ ಲೆಕ್ಕ ತಪಾಸಕರಿಂದ ಮಾಡಿಸಬೇಕು. ಇತರ ಕಡೆಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲು ಪರವಾನಿಗೆ ಬೋರ್ಡ್ಗಳನ್ನು ನೇಮಿಸಬೇಕು. ಟ್ರಸ್ಟ್ ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕೆಂದು ಬಯಸಿದ ಸಮಿತಿಯು ಆ ಕಾಲಕ್ಕೆ 75 ಕೋಟಿ ಮೌಲ್ಯದ ಆಕಾಶವಾಣಿ ಹಾಗೂ ದೂರದರ್ಶನಗಳ ಸ್ವತ್ತನ್ನು ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ಗೆ ಹಸ್ತಾಂತರಿಸಿದ 5 ವರ್ಷಗಳ ಕಾಲ ಕೇಂದ್ರ ಸರ್ಕಾರವು ಅದರ ಖರ್ಚು ವೆಚ್ಚವನ್ನು ಭರಿಸಬೇಕು. ಆನಂತರದಲ್ಲಿ ಎನ್ಬಿಟಿ ಪ್ರಸಾರ ಸಮಯವನ್ನು ಬಳಸಿಕೊಳ್ಳಲು ಬಯಸುವ ಗ್ರಾಹಕರಿಗೆ, ಇತರರಿಗೆ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೂ ಶುಲ್ಕವನ್ನು ವಿಧಿಸಿ ತನ್ನ ಖರ್ಚು ವೆಚ್ಚವನ್ನು ತಾನೇ ನಿರ್ವಹಿಸಿಕೊಳ್ಳಬೇಕು ಎಂದು ಹೇಳಿತು. ಈ ಮೂಲಕ ಟ್ರಸ್ಟ್ ಅನ್ನು ಆರ್ಥಿಕವಾಗಿ ಸ್ವಾವಲಂಬಿಗೊಳಿಸುವುದು ಈ ಸಮಿತಿಯ ಉದ್ದೇಶವಾಗಿತ್ತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು.
5: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
6: ಗೂಟೂರಿ ಸಾಹಿತಿ ಹಾಗೂ ಕಲಾವಿದರು ಕನ್ನಡ ಧ್ವನಿಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ, ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ.
7: ಶ್ರೋತೃ ಬಾಂಧವರಿಗೆ ನಿಮ್ಮ ಗೋಟೂರಿ ಮಾಡೋ ನಮಸ್ಕಾರಗಳು. ನಿಮ್ಮೊಂದಿಗೆ ಮಾತಾಡೋ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಬಹಳ ಆನಂದವಾಗ್ತಾ ಇದೆ. ಈ ಆನಂದದಲ್ಲಿ ಮತ್ತೊಂದು ಅಮಿತ

ಆನಂದವಾದ ಅತಿ ಮುಖ್ಯವಾದ ವಿಷಯ ಅಂದರೆ ನಮ್ಮ ವರನಟರು, ಫಾಲ್ಕೆ ಪ್ರಶಸ್ತಿ ವಿಜೇತರು, ಚತುಷ್ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರರು ಮೇಲಾಗಿ ನಾವೆಲ್ಲರೂ ಅಭಿಮಾನದಿಂದ ಪ್ರೀತಿಯಿಂದ ಅಣ್ಣಾವ್ರು ಎಂದು ಕರೆಯುತ್ತಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿನಿಂದ ಮರಳಿ ಬಂದದ್ದು. ಇದಕ್ಕಿಂತ ಆನಂದ, ಅಮಿತಾನಂದ, ಪರಮಾನಂದ ಬೇರೊಂದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ನವರಸಗಳಿಗೆ ಸಂಬಂಧಿಸಿದಂಥ ಹಾಡುಗಳನ್ನು ನಾನು ಕೇಳುತ್ತಾ ನಿಮಗೂ ಕೇಳಿಸಲು ಇಷ್ಟಪಡ್ತಾ ಇದ್ದೀನಿ. ಈ ಹಾಡು ಕೇಳಿದ್ರೇ ಇದು ಯಾವ ರಸಕ್ಕೆ ಸಂಬಂಧಪಟ್ಟ ಹಾಡು ಅಂತ ನಿಮಗೇ ಗೊತ್ತಾಗುತ್ತೆ. ಇಂಥ ಶೃಂಗಾರಮಯವಾದ ಹಾಡುಗಳನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹತ್ತು ಹಲವಾರು ಹಾಡಿದ್ದಾರೆ.

ಪರಮಾನಂದ ಬೇರೊಂದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ನವರಸಗಳಿಗೆ ಸಂಬಂಧಿಸಿದಂಥ ಹಾಡುಗಳನ್ನು ನಾನು ಕೇಳುತ್ತಾ ನಿಮಗೂ ಕೇಳಿಸಲು ಇಷ್ಟಪಡ್ತಾ ಇದ್ದೀನಿ. ಈ ಹಾಡು ಕೇಳಿದ್ರೇ ಇದು ಯಾವ ರಸಕ್ಕೆ ಸಂಬಂಧಪಟ್ಟ ಹಾಡು ಅಂತ ನಿಮಗೇ ಗೊತ್ತಾಗುತ್ತೆ. ಇಂಥ ಶೃಂಗಾರಮಯವಾದ ಹಾಡುಗಳನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹತ್ತು ಹಲವಾರು ಹಾಡಿದ್ದಾರೆ.

ನಾನು ಪ್ರಥಮ ಬಾರಿಗೆ ಅಭಿನಯಿಸಿದ ಧಾರಾವಾಹಿ ಸಿಹಿ ಕಹಿ. ಇದು ಕನ್ನಡದಲ್ಲೇ ಪ್ರಪ್ರಥಮ ಧಾರಾವಾಹಿ ಅನ್ನೋ ಹೆಮ್ಮೆ ಕನ್ನಡಿಗರಾದ ನಮಗೆಲ್ಲರಿಗೂ ಸೇರಿದೆ. ಅಷ್ಟೇ ಅಲ್ಲ, ಈ ಧಾರಾವಾಹಿ ದೂರದರ್ಶನದಲ್ಲಿ ಪ್ರಸಾರವಾದ ದಿನವೂ ಕೂಡ ಮಹತ್ವದ್ದೇ. ಕನ್ನಡಿಗರಾದ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುವುದೇ ಈ ಧಾರಾವಾಹಿ. 1985 November 1 ಪ್ರಸಾರವಾಯಿತು. ಮತ್ತೊಂದು ವಿಷಯ, ಈ ಸಿಹಿ ಕಹಿ ಪ್ರಥಮ ಧಾರಾವಾಹಿಯಾಗಿ ಇದ್ದದ್ದೇ ಅಲ್ಲದೆ 32 ಕಂತುಗಳಲ್ಲಿ ಪ್ರಸಾರವಾದ ಪ್ರಥಮ ಧಾರಾವಾಹಿಯೂ ಆಗಿದೆ. ಈ ಧಾರಾವಾಹಿಯ ಪ್ರಧಾನ ರಸವೆಂದರೆ ಹಾಸ್ಯರಸ. ಹಾಸ್ಯ ಎಂದಾಗ ನಮ್ಮ ನೆನಪಿನಲ್ಲಿ ಸುಳಿಯುವ ಸಾಹಿತಿಗಳು ಬೀಚಿಯವರು ಹಾಗೂ ಶ್ರೀಮತಿ ಟಿ ಸುನಂದಮ್ಮನವರು. ಹಾಸ್ಯದ ಬಗ್ಗೆ ಮಾತಾಡುವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಈ ಹಾಡು ನಮ್ಮ ನೆನಪಿನಲ್ಲಿ ಸುಳಿದಾಡುತ್ತೆ.

0: ಎಂದು ಇಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಸಿಗೋ ತಿನ್ನು ತಗೋ ತಿನ್ನು.
1: ಡಾಕ್ಟರ್ ರಾಜ್ಕುಮಾರ್ ರುದ್ರ ಭಯಂಕರವಾದ ಪಾತ್ರದಲ್ಲೂ ಅವರು ತಮಗೆ ಸಾಟಿ ಯಾರೂ ಇಲ್ಲ, ಇನ್ನು ಮುಂದೆ ಇರೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಅಭಿನಯ ಪ್ರತಿಭೆಯನ್ನು ತೋರಿದ್ದಾರೆ. ಅವರು ಕೇವಲ ಅಭಿನಯಿಸಿದ್ದು ಅಲ್ಲದೆ ಬೇರೆ ಕಲಾವಿದರಿಗೂ ಕಂಠದಾನ ಮಾಡಿ ತಮ್ಮ ಗಂಡು ಧ್ವನಿಯಿಂದ ರೌದ್ರ ರಸದ ಪರಮಾವಧಿಯನ್ನು ತೋರಿದ್ದಾರೆ.

0: ಈ ಹಾಡು ಕೇಳಿದಾಗಲಂತೂ ನಮ್ಮ ಹೃದಯ ಸಮುದ್ರ ಕಲಕಿ ರೋಷಾಗ್ನಿಜ್ವಾಲೆ ಭುಗಿಲೇಳುವುದಂತೂ ನಿಜ. ನಮ್ಮ ಅಣ್ಣ ಅವರ ಹಾಡುಗಳು ಒಂದೊಂದು ಒಂದು ಅಮೂಲ್ಯವಾದ ರತ್ನ. ಇದೇನಿದು, ಗೋಟೂರಿ ಅವರು ಹಾಡುಗಳ ಬಗ್ಗೆ ಹೇಳ್ತಾ ಜಾಹೀರಾತಿನ ಶೈಲಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ದಾರಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆಯಲ್ಲ. ಹೌದು ಶ್ರೋತೃ ಬಾಂಧವರೇ, ನಾನು ಪ್ರಪ್ರಥಮವಾಗಿ ಆಕಾಶವಾಣಿಯ ವಾಣಿಜ್ಯ ವಿಭಾಗದಲ್ಲಿ ಜಾಹೀರಾತುಗಳಿಗೆ ಕಂಠದಾನ ಮಾಡ್ತಿದ್ದೆ. ಅದರ ವಾಸನೆ, ಅದರ ನೆನಪು ಇದ್ದಕ್ಕಿದ್ದ ಹಾಗೆ ಮರುಕಳಿಸಿತು. ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು, ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜೈ ಕನ್ನಡ ತಾಯಿ, ಜೈ ಭುವನೇಶ್ವರಿ.
1: ಕೇಳುಗರೆ, ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೀಳ್ವನ್ನ ಮೊಬ್ಬಂಟಿಯಾದೊಡಂ ಧೀರ ಪತವನೆ ಬೆದಕು ಸಕಲ ಸಮಯದೊಳಂ. ಹೋರಾಡು ಬೀಳ್ವನ್ನ ಮೊಬ್ಬೊಂಟಿಯಾದೊಡಂ ಧೀರ ಪತವನೆ ಬೆದಕು ಸಕಲ ಸಮಯದೊಳಂ. ದೂರದಲ್ಲಿ ಗುಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ. ದೂರದಲ್ಲಿ ಗುಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ.

ಹೋರಾಟವೇ ಜೀವನದ ಪ್ರಮುಖ ನೆಲೆ. ಆದ್ದರಿಂದ ಬದುಕಿನ ಹೋರಾಟವನ್ನು ಧೈರ್ಯದಿಂದ ಎದುರಿಸಬೇಕು. ಗೊಣಗಾಡಿಕೊಂಡು ಬದುಕುವ ಬದುಕಿಗೆ ಬೆಲೆಯಿಲ್ಲ. ಹೋರಾಡುವ ಮೂಲಕ ತನ್ನ ಸಾಮರ್ಥ್ಯವನ್ನು ತೋರುವುದು ಬದುಕಿನಲ್ಲಿ ಮುಖ್ಯವಾದದ್ದು. ಅಂದರೆ ವ್ಯಕ್ತಿ ಮತ್ತು ಪ್ರಕೃತಿಗಳ ನಡುವಣ ಸಾಹಚರ್ಯ ಅಥವಾ ಬೇಕಾದರೆ ಸಂಘರ್ಷ ಅಂತ ಕರೀಬಹುದು ಪ್ರತಿ ಕ್ಷಣ ನಡೀತಾ ಇರತಕ್ಕಂತಹದ್ದೇ. ಪ್ರಕೃತಿಯ ನಿಯಂತ್ರಣದಲ್ಲಿ ಎಲ್ಲ ಚರಾಚರ ವಸ್ತುಗಳು ಇವೆ. ಪ್ರಕೃತಿ ಅನ್ನುವುದು ಏನು, ಅದು ಹೇಗೆ ಎಲ್ಲವನ್ನೂ ನಿಯಂತ್ರಿಸುತ್ತೆ ಅಂತ ನಾವು ಊಹೆ ಮಾಡೋದಕ್ಕೂ ಕೂಡ ಬಹಳ ಕಷ್ಟಕರವಾದದ್ದು. ಹಾಗೆ ನೋಡಿದರೆ ಮನುಷ್ಯನ ನಾಗರಿಕತೆ ಪ್ರಾರಂಭವಾದ ಕಾಲದಿಂದ ಪ್ರಕೃತಿಯ ಸ್ವರೂಪವನ್ನು ಅನೇಕ ಜನ ತಮ್ಮ ಬುದ್ಧಿಮತ್ತೆಯಿಂದ, ತಾರ್ಕಿಕತೆಯಿಂದ, ಪ್ರತಿಭಾಶಕ್ತಿಯಿಂದ ವಿಶ್ಲೇಷಣೆ ಮಾಡಿಕೊಂಡೇ ಬಂದಿದ್ದಾರೆ. ಕೆಲವರಿಗೆ ಪ್ರಕೃತಿ ಅನ್ನೋದು ತನ್ನನ್ನು ನಿಯಂತ್ರಿಸುವ ಶಕ್ತಿ ಅಥವಾ ತನ್ನ ಮೇಲೆ ತನ್ನತನವನ್ನು ಹೇರುವಂತಹ ಒಂದು ನಿರೋಧಕ ಶಕ್ತಿ ಅನ್ನುವ ಭಾವನೆ ಬರಬಹುದು. ಆದರೆ ಇಂತಹ ಭಾವನೆ ಸರಿಯಲ್ಲ. ವ್ಯಕ್ತಿ ಮತ್ತು ಪ್ರಕೃತಿಗಳ ನಡುವಣ ಸಾಹಚರ್ಯ ಒಂದು ರೀತಿ ವ್ಯಷ್ಟಿ ಮತ್ತು ಸಮಷ್ಟಿಗಳ ನಡುವಣ ಸಾಹಚರ್ಯದ ಹಾಗೆ. ಒಂದರಲ್ಲಿ ಎಲ್ಲವೂ ಅಡಗಿರುವುದು, ಎಲ್ಲದರಲ್ಲಿಯೂ ಒಂದು ಅಡಗಿರುವುದು ಒಂದು ರೀತಿಯ ಪ್ರಕೃತಿ ಮತ್ತು ವ್ಯಕ್ತಿಯ ನಡುವಣ ಸಂಬಂಧದ ನಿಜವಾದ ಸ್ವರೂಪ ಅಂತ ಭಾವಿಸಬಹುದು.

ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ. ಹೋರು ಧೀರತೆಯಿಂದ ಮೊಂಡುತನ ದಿಂಬೇಡ ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಹೋರುದಾತ್ತತೆಯಿಂದ ಮಂಕುತಿಮ್ಮ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಹೋರುದಾತ್ತತೆಯಿಂದ ಮಂಕುತಿಮ್ಮ.

0: ಬದುಕಿನಲ್ಲಿನ ಹೋರಾಟ ಧೈರ್ಯದಿಂದ ಕೂಡಿರಬೇಕೇ ಹೊರತು ಮೊಂಡುತನದಿಂದಲೂ ಅಲ್ಲ, ದ್ವೇಷದ ಮಾರ್ಗದಲ್ಲಿಯೂ ಅಲ್ಲ. ನಮ್ಮ ಬದುಕನ್ನು ಹಿರಿಯ ಆದರ್ಶಗಳು ರೂಪಿಸಬೇಕು. ಬದುಕಿನಲ್ಲಿ ತೋರಿಸಬೇಕಾದ ನಿಜವಾದ ಧೈರ್ಯ ಎನ್ನುವುದು ವೈರಾಗ್ಯ ಮತ್ತು ಕಾರುಣ್ಯಗಳಿಂದ ಕೂಡಿದುದು. ಹೋರಾಟ ಉದಾತ್ತತೆಯನ್ನು ಮರೆಯಬೇಕು. ಇಲ್ಲಿ ಡಿ ವಿ ಜಿ ಅವರು ಬದುಕನ್ನು ಒಂದು ಹೋರಾಟ ಅಂತ ಕರೀತಾ ಇದ್ದಾರೆ. ಹೋರಾಟ ಅಂದರೆ ಏನು, ಯಾವುದರ ವಿರುದ್ಧ ಹೋರಾಟ ಅನ್ನುವ ಪ್ರಶ್ನೆ ನಮ್ಮನ್ನು ಸಹಜವಾಗಿಯೇ ಕಾಡಿಸುತ್ತೆ. ನಾವು ಯಾವುದರಾದರೂ ವಿರುದ್ಧವಾಗಿಯೇ ಹೋರಾಡ್ತಾ ಇದ್ದೇವೆಯೇ, ಅಥವಾ ಯಾವುದಾದ್ರೂ ಜೊತೆಯಲ್ಲಿ ಸಂವಾದ ಮಾಡ್ತಾ ಇದ್ದೇವೆಯೇ ಅನ್ನೋ ರೀತಿಯಲ್ಲಿ ನಮ್ಮನ್ನು ಆಲೋಚನೆಗೆ ಈ ಪದ್ಯ ತೊಡಗಿಸುತ್ತೆ. ಯಾಕೆಂದರೆ ಹೋರಾಟ ಅಂದರೆ ನಮಗೆ ಸಾಮಾನ್ಯವಾಗಿ ನೆನಪಿಗೆ ಬರುವುದು ಯುದ್ಧ, ಕದನ, ಕಲಹ. ಅದರೊಳಗೆ ಗೆಲುವು ಸೋಲುಗಳು ಮುಖ್ಯವಾಗಿ ಬಿಡುತ್ತೆ. ಎರಡೂ ಪಕ್ಷಗಳವರಿಗೆ ಗೆಲುವು ಮುಖ್ಯವಾದಾಗ ಒಬ್ಬರು ಇನ್ನೊಬ್ಬರ ಮೇಲೆ ವಿದ್ವೇಷದಿಂದ, ಕೋಪದಿಂದ, ಸಿಡುಕಿನಿಂದ ಹೋರಾಟ ಮಾಡೋದು ಸಹಜ. ಆದರೆ ನಮ್ಮ ಹೋರಾಟ ಪ್ರಕೃತಿಯ ಜೊತೆಗೆ ಅಥವಾ ಸಮಷ್ಟಿಯ ಜೊತೆಗೆ. ಆ ಸಮಷ್ಟಿ ಅಥವಾ ಪ್ರಕೃತಿ ಅಂದರೆ ಯಾವುದು? ಒಂದು ರೀತಿಯಲ್ಲಿ ನಮ್ಮಲ್ಲಿಯೇ ಅಡಕವಾಗಿರುವಂತಹದು. ಅಂದರೆ ಬದುಕಿನ ಹೋರಾಟ ಹೊರಗಿನ ಯಾವುದರ ಜೊತೆಯಲ್ಲಿ ಅಲ್ಲ, ನಮ್ಮಲ್ಲಿಯೇ ಅಂತರ್ಗತವಾಗಿರುವ ನಮ್ಮ ಇತಿಮಿತಿಗಳು, ಪರಿಮಿತಿಗಳು ಅಥವಾ ನಮ್ಮ ಸಣ್ಣತನಗಳು ಮುಂತಾದ ಗುಣಗಳ ಜೊತೆಯಲ್ಲಿ. ಅಂದರೆ ನಾವು ಯಾವಾಗ ಆಂತರಿಕವಾಗಿ ನಮ್ಮಲ್ಲಿಯೇ ಇರುವ ಗುಣಗಳ ಜೊತೆಯಲ್ಲಿ ನಾವು ಹೋರಾಡ್ತಾ ಹೋಗ್ತೀವೋ, ನಮ್ಮನ್ನು ನಾವು ಉತ್ತಮಪಡಿಸ್ಕೊಳ್ತಾ ಹೋಗ್ತೀವೋ, ಆಗ ನಮ್ಮ ಬದುಕು ಹೋರಾಟವಾಗ ಬದಲು ಸಂವಾದವಾಗುತ್ತೆ. ನಾವು ಅದರ ಜೊತೆಗೆ ಕೂಡಿಕೊಂಡು ಬಾಳುವುದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಹೋರಾಟದ ಫಲ ಮುಖ್ಯವಾಗುತ್ತೋ, ಸೋಲು ಗೆಲುವು ಅನ್ನುವುದು ಮುಖ್ಯವಾಗುತ್ತೋ, ಆಗ ನಮಗೆ ಒಂದು ಕಡೆ ನಿರಾಶೆಯಾಗಬಹುದು, ಇನ್ನೊಂದು ಕಡೆ ಸಂತೋಷವಾಗಬಹುದು. ಆದರೆ ನಿಜವಾದ ಬದುಕಿನ ಹೋರಾಟದ ಸ್ವರೂಪ ಈ ಫಲವನ್ನು ಆಶ್ರಯಿಸಿರುವುದಲ್ಲ, ಹೋರಾಟದಲ್ಲಿಯೇ ಅದರ ನೆಲೆ, ಹೋರಾಟದಲ್ಲಿಯೇ ಅದರ ಸಾಫಲ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:02. ಇದೊಂದು ನಿಧನ ಸುದ್ದಿ. ಹೊದ್ದೂರು ಗ್ರಾಮತ್ರ ಚೌರೀರ ಗೌರಿ ತಿಮ್ಮಯ್ಯ ನಿನ್ನಂದು ಮರಣಪಟ್ಟಿದೆ. 93 ಬೈತ್ರ ಚೌರೀರ ಜಗತ್ ತಿಮ್ಮಯ್ಯಂಡ ಅವ್ವ ಚೌರೀರ ಗೌರಿ ತಿಮ್ಮಯ್ಯ ಅಂಗಡ ದಪನ ಕಾರ್ಯ ಇಂದು ನಾರಚ ಮಜ್ಜಾನಂತರ ಮೀದ 3 ಗಂಟೆಗೆ ಹೊದ್ದೂರು ಗ್ರಾಮತ್ರ ಚೌರೀರ ಒಕ್ಕತೂಟಗಳತ್ತ ನಡಪ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
2: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ. ನಿಮ್ಮ ತಂದೆಯವರು ಸುಂದರವಾದ ಚಪ್ಪಲಿಗಳನ್ನು ಮಾಡುತ್ತಿದ್ದರು, ನಾವದನ್ನು ಧರಿಸುತ್ತಿದ್ದೆವು ಎಂದರು. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಯುವಜನತೆಗೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳು ನಿಮಗಾಗಿ ಸ್ನೇಹಿತರೆ.

0: ಪರವಾಗಿಲ್ಲ, ಅದರ ಆಯುಷ್ಯವನ್ನು ಒಂದಷ್ಟು ದಿನಗಳ ಮಟ್ಟಿಗೆ ಹೆಚ್ಚಿಸಿದ್ದೇನಲ್ಲ ಎಂದು ತೃಪ್ತಿಯನಗೆ ಸೂಚಿಸಿದರಂತೆ. ಅಂದಿನಿಂದ ಅವರು ಮಾಂಸಾಹಾರವನ್ನ ತ್ಯಜಿಸಿದರಂತೆ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಯುವವಾಣಿ ಇದು ನಿಮ್ಮ ವಾಣಿ.

0: ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
1: ಸಿಂಚನ
0: ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಪಕ್ಷಿ ಪ್ರೇಮಿ, ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
2: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
0: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರನೇ ಸಿಗಲ್ಲ.
0: ಮಕ್ಕಳ ಕಾರ್ಯಕ್ರಮ ಹೇಳ್ತೀರಾ ಅಲ್ಲ.

0: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
1: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯಿತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಇದೊಂದು ನಿಧನ ಸುದ್ದಿ. ಹೊದ್ದೂರು ಗ್ರಾಮಾಂತರ ಚೌರೀರ ಗೌರಿ ತಿಮ್ಮಯ್ಯ ಅಯ್ಯಂಗನಿನ ಅಂದ ಮರಣಪಟ್ಟಿದ್ದು. 93 ಬೈತ್ರ ಚೌರೀರ ಜಗತ್ ತಿಮ್ಮಯ್ಯಂಡ ಅವ್ವ ಗೌರಿ ತಿಮ್ಮಯ್ಯ ಅಯ್ಯಂಗಡ ತಪ್ಪನಕಾರಿ ಇಂದು ನಾರಾಚೆ ಮಜಂತ್ರ ಮೀದ 3 ಗಂಟೆಗೆ ಹೊದ್ದೂರು ಗ್ರಾಮಾಂತರ ಚೌರೀರ ವಕ್ಕ ತೋಟಗಳತ್ತ ನಡಪ.
6: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೊಂಡ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
7: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
7: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ

0: ಹಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900901282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿ ಮಡಿಕೇರಿ.

0: ನಾಡ್ರ ಮಾಜನಕ್ಕೆಲ್ಲ ಇಂದಿತ್ರ ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಬೈಂದಣ್ಣುಳ್ಳ ನಾನು ಸಂತೋಷ್ ಕೆಎನ್. ಇಂದಿತ್ರ ಕಾರ್ಯಕ್ರಮದಲ್ಲಿ ನಿಂಗ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಯ್ತು ತಕ್ಕ ಬರೆಯುವ ಬೊಜ್ಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ ಅಲ್ಲಿಂಜ ಪಾಠ ಕಪಿರ ಈಕ ಆದ್ಯತ್ಲು ಕೇಳಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ತಕ್ಕ ಬರೆಯೋವು ಬೊಟ್ಟಂಗಡ ಡಾಕ್ಟರ್ ಅವನಿಜ ಸೋಮಯ್ಯ.
1: ನಂಗಡ ಭಾರತ ದೇಶ ಆದಿಲ್ ಜಂಬುದ್ವೀಪ ಅಂದ್ ಕೇಳಿಂಜತ್. ಭಾರತ ದೇಶತ್ರ ಸ್ವಿಟ್ಜರ್ಲ್ಯಾಂಡ್, ದಕ್ಷಿಣತ್ರ ಕಾಶ್ಮೀರ ಅಣಿತು, ಪಿಂಜ ದಕ್ಷಿಣತ್ರ ಕಾಶಿ ಅಣಿತು ಕೇಳಿ ಇರ್ತಿತ್ತುಳ್ಳ ನಂಗಡ ಕೊಡಗು. ಕೊಡವು ಜಿಲ್ಲೆ ಕಾವೇರಿ ಪೊಳೆರ ತಾಮನೆಯಾಯಿತು, ಪ್ರಕೃತಿ ಭೋಜ ಪಿಂಜ ಇಲ್ಲಿತ್ರ ಮೂಲ ನಿವಾಸಿಯಡ ವಿಶಿಷ್ಟ ಆಚಾರ ವಿಚಾರ ಸಂಸ್ಕೃತಿಗೂ ವಿಶಿಷ್ಟ ಸ್ಥಾನ ಪಡೆದಿತ್ತುಂಟು. ಇಲ್ಲಿ ಆದಿಂಜಲೇ ವಾಸವುಳ್ಳ ಕೊಡವಡ ಪಿಂಜ ಕೊಡವ ಭಾಷಿಕ ಜನಾಂಗ ಸುಮಾರು ದಂಡ ಮೂಂದನೇ ಶತಮಾನತ್ಲೇ ಇಂಜತ್ತು ಅಂದಣ್ಣ. ಅನನೇ ಸ್ಕಂದ ಪುರಾಣತ್ರ ಕಾವೇರಿ ಇತಿಹಾಸತ್ಲು ಪನ್ನೊಂದಲಿಂಜ ಪದಿನಂಜನೇ ಅಧ್ಯಾಯತ್ಲು ಕೂಡ ಇದನ್ನ ಮಾಹಿತಿ ಉಂಡು. 1870 ಬ್ರಿಟಿಷ್ ಅಧಿಕಾರಿ ರಿಕ್ಟರ್ ಪಿಂಜ 1953 ಐಮಾ ಮುತ್ತಣ್ಣ ಈಗ ದಾಖಲೆ ಮಾಡಿನತ್ಲು ಇದನ್ನ ಅಣ್ಣಿತುಂಡು. ಕೊಡವರ ಜಾನಪದ ಭ್ರಮ ಶ್ರೀ ನಡಿಕೇರಿಯಂಡ ಚಿನ್ನಪ್ಪ ಅಯ್ಯಂಗ ಕೊಡವಡ ವಿಶೇಷ ಆಚಾರ ವಿಚಾರತ್ನೆಲ್ಲ ಪಟ್ಟೋಲೆ ಪಳಮೆ ಅನ್ನೋ ಗ್ರಂಥತ್ ವಿವರಣೆ ಮಾಡಿತ್ತು. ಕೊಡವು ಜಿಲ್ಲೆರ ಮೂಲ ನಿವಾಸಿಗಳನ್ನ ಕೊಡವ ಪಿಂಜ ಇರೋದಂಡ್ ಕೊಡವ ಭಾಷಿಕಂಗಡ ಪಾಜೆ ಕೊಡೋತಕ್ಕೆ ಹಿಂಗ ಪ್ರಕೃತಿನೇ ದೇವಾಂದ್ ಆರಾಧನೆ ಮಾಡುವ. ಪಂಚಭೂತ ಅಣುಚೆಂಗಿ ಗಾಳಿ ನೀರು ಭೂಮಿ ಆಕಾಶ ಅಗ್ನಿ ಇದನ್ನೇ ದೇವಾಂದ್ ಪೂಜುವ. ಬೋರೆ ಬೋರೆ ನಮ್ಮ ನಾಳಿರ ವಿಶೇಷತೆಲ್ಲೂ ಇದನ್ನು ಅರಿಯಲು ಇಂಗಡ ನಡೆ ನುಡಿ ಗತ್ತು ಗಾಂಭೀರ್ಯ ಧೈರ್ಯ ಸಾಹಸಿ ಗುಣ ಆಚಾರ ವಿಚಾರ ಉಡುಪು ತೊಡುಪು ತೀನಿ ವೈವಿಧ್ಯತೆ ಆಕರ್ಷಕ ವ್ಯಕ್ತಿತ್ವ ಇದೆಲ್ಲ ಇಡೀ ಉಲಗತ್ತಲೇ ವಿಶಿಷ್ಟ ಆಯ್ತುಂಡು. ಕೊಡಗು ಅನ್ನುವ ಪದತ್ರ ಮೂಲ ಕೊಡವು ಮಲೆ ಅಣುಚೆಂಗಿ ತುದೀಲು ಉಳ್ಳ ಕುಂದು ಅಥವಾ ಕ್ರೋಡ ಮಲೆ. ಈ ಕುಂದು ಬೆಟ್ಟ ಗುಡ್ಡತ್ನ ಕೈರ ಒಯ್ಯಿಂಜ ಕೊರಂಡಿತ್ತು ಸಮತಟ್ಟು ಮಾಡನ ಜಾಗವೇ ಕ್ರೋಡ ದೇಶ ಅಂದ ಇತಿಹಾಸ ತಜ್ಞಂಗಡ ಅಭಿಪ್ರಾಯ ಆಯ್ತುಂಡು. ಕೊಡವ ಮೂಲ ನಿವಾಸಿಯಡ ಬಗ್ಗೆ ವಿವರಣೆ ಕೂಡ ಇನ್ನೇ ಉಂಡು. ಮತ್ಸ್ಯ ದೇಶತ್ರ ರಾಜ ಸಿದ್ಧಾರ್ಥಂಡ ಅಳಿಯ ಮೂವ ಚಂದ್ರವರ್ಮ. ಈ ಚಂದ್ರವರ್ಮ ರಾಜಂಡ ಪನ್ನೊಂದು ಆಮಕ್ಕಕ್ಕೆ ವಿದರ್ಭ ದೇಶತ್ರ ರಾಜಂಡ 100 ಪೊಮ್ಮಕ್ಕಳ ಮಂಗಲ ಕೈಚತುಂದು ಹಿಂಗೆಲ್ಲ ಒಕ್ಕಚೆ ಇಂಜಂಡು ಜೀವನ ನಡ್ತೋಕಾಯ್ತು. ಪಿಂಜ ಶತ್ರುವಕ್ಕೆ ಕಾಂಗತನನ ಇಪ್ಪಕಾಯ್ತು ಜಾಗ ತೇಡಿ ನಡಪಕ ಕೊಡವರ ಬೆಟ್ಟಗುಡ್ಡ ನೀರು ಪಣ್ಣು ಫಲ ಎಲ್ಲ ನೋಟಿತು ಇಲ್ಲಿ ನೆಲೆನಿಪ್ಪಕ್ಕೆ ತೀರ್ಮಾನ ಮಾಡಿಸಿ. ಇಲ್ಲಿ ಇಂಜಂತ ಕಲ್ಲು ಪಿಂಜ ಕೈರ ಒಯ್ಯರ ಸಾಯತು ಬೆಟ್ಟಗುಡ್ಡತ್ನ ಕೊರಂಡಿತು ತಿಂಬಕ್ಕೆ ಬೋಂಡ್ಯಾನಂತ ಪಣ್ಣು ಫಲತ್ರ ಮರ ಕಳಂಜಿ ತರಕಾರಿ ತೊಪ್ಪು

ಅದು ಕಾಪಂಥ ಗಿಡ ಮರ ಚಾಯುಳ ಪೂಗಿಡ ಇದನ್ನೆಲ್ಲ ನಡ್ಪ ಶುರು ಮಾಡ್ಚೀ ನಣ್ಣ. ಅನ್ನನೆ ಕಾವೇರಿಯೇ ಪಾರ್ವತಿ ದೇವಿರ ಅವತಾರ ಅಂದ ಪಿಂಜ ಲೋಪ ಮುದ್ರೆ ಅಂದ ಅರ್ಜಿ ತಿಂಜ ಚಂದ್ರವರ್ಮ ರಾಜ ಎಲ್ಲಾಡ ರಕ್ಷಣೆ ಕಾಯ್ತು ತಪಸ್ಸು ಮಾಡುವ. ರಾಜನ ತಪಸ್ಸಕ್ಕೆ ಒಲಿಂಜ ಪಾರ್ವತಿ ದೇವಿರ ಅವತಾರ ರೂಪ ಅನ್ನ ಕಾವೇರಿ ಚಂದ್ರವರ್ಮ ರಾಜಂಗೆ ಒರು ಕುದುರೆ ಒರು ಕತ್ತಿ ಪಿಂಜ ಒರು ಸೈನಿಕ ಕೊಡ್ತಿತ್ತು ಕೊಡೋರ ರಾಜನಾಯ್ತು ಎಲ್ಲಾರನ್ನೂ ಚಾಯ್ತೆ ನೋಟಿಯೋಂಡು ನಣ್ವ. ಅನನೇ ರಾಜ್ಯ ಭಾರತ್ನ ತೃಪ್ತಿಲ್ ಮಾಡಿನ ಚಂದ್ರವರ್ಮ ರಾಜ ಕಾಲಕ್ರಮೇಣ ತಾಂಡ ಪೆರಿಯ ಮೋಮ ದೇವಕಾಂತಂಗೆ ಪಟ್ಟ ಕಟ್ಟಿತ್ತು ರಾಜ್ಯತ್ರ ಅಧಿಕಾರ ಕೊಡ್ಪ. ಭರತ ಖಂಡತ್ತು ಪಂಡು 56 ಪ್ರಾಂತ್ಯಂಜ ತುಂದು ಎಣಚಂಗೆ 56 ಅದತ್ತು ಕೊಡವು ದೇಶವೂ ಒಂದಾಯ್ತಿಂಜತ್ತು. ಇದನ್ನೇ ಮತ್ಸ್ಯ ದೇಶತ್ರ ರಾಜಂಡ ಮೋಮ ಚಂದ್ರವರ್ಮ ಅಲ್ಲಿಂಜಿ ದೇವಕಾಂತ ರಾಜ ಆಳೇನಿಂಜ ತುಂದು ಅನ್ನುವ ಅಭಿಪ್ರಾಯ ಉಂಡು. ದಂಡನೇ ಶತಮಾನ ತಿಂಜ ಪಾಂಡ್ಯ ಸಾಮ್ರಾಜ್ಯ ಕುಡುಮಲೈ ಅಥವಾ ಕುಡಕಂ ಕೆತ್ತನೆ ವಿಸ್ತೀರ್ಣ ಇಂಜತ್ತುಂದು ಅನ್ನುವ ದಾಖಲೆ ಪ್ರಕಾರ ಈ ಕೊಡವು ದೇಶವೇ ಕುಡುಮಲೈ ಕೊಡವು ಮಲೈ ಕ್ರೋಡ ಮಲೆ ಕೊಡವು ಕೊಡಗು ಆಯ್ತಿಕ್ಕು ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ ಆಯ್ತುಂಡು. ಅಮ್ಮ ಕೊಡವ ಮಲಯಾಳಂ ದೇಶತ್ರ ಅಂಚಿಂಗ್ ಕೇರಳ ತಂಬಿರಾನ್ ಅನ್ನುವಂಥ ಪಟ್ಟು ತಾಂಡ ಮಾವ ಮಂಗಲಕ್ ಮಿಂಗಲೇ ತಿಂಗಪೊಲೆ ಕಂಡಂಗೆ ಕಾಡಲು ಬುಟ್ಟಿತು ಬಂದರು. ಅವ ಬಟ್ಟೆ ತೊಡಿಯೊಂಡು ನಡೆದಿತ್ತು ಕೊಡಗಕ್ಕೆ ಎತ್ತೊಂಜಿ ಒರು ಕೊಡೋಂಡ ಮನೇಲಿ ಆಶ್ರಯ ಪಡೆದಿತ್ತು ಅಲ್ಲಿಯೇ ಸಂಸಾರ ಮಾಡುವ. ಆಚೆಂಗೆ ಅವ ಎರ್ಚಿ ಮೀನು ಕಳ್ಳು ಇಂಥನ ತಿಂಬೋದು ಕುಡಿಪೋದು ಮಾಡೋಂಜಿತ್ತಲೆ. ಅವಕ್ಕೆ ಪುಟ್ಟಿನ ಮಕ್ಕಳು ಅವಂಡನೇ ಎರ್ಚಿ ಮೀನು ಕುಟ್ಟತೆ ಇಂಜಾಂಗೆ ಅಯ್ಯಂಗಳ ಅಮ್ಮ ಕೊಡವ ಅನ್ನೋ ಕಾಚಿ ಜಮ್ಮ ಒಕ್ಕರ. ಬೋರೆ ಬೋರೆ ರಾಜಂಗಡ ಆಳ್ವಿಕೆ ಸಂದರ್ಭದ್ದು ಸೈನ್ಯಕ್ಕೆ ಪಿಂಗ ಬೋರೆ ಬೋರೆ ಕೆಲಸ ಮಾಡೋಕ್ಕೆ ಜನ ಕಿಟ್ಟತ್ತಂಗೆ ಕೊಡಗು ದೇಶತ್ರ ಅಕ್ಕಪಕ್ಕ ಉಳ್ಳ ಜನಳ ಕೂಟೆ ಬಂತು ಜಮ್ಮ ಜಾಗದನ್ನ ಉಂಬಳಿಯಾಯ್ತು ಕೊಡ್ಪಂಜಿ ಅಯ್ಯಂಗಳು ಕೊಡಗಲೇ ನೆಲೆ ನಿಂಪನೇ ಮಾಡಿಸಿ. ರಾಜಂಗಡ ಆಳ್ವಿಕೆ 16 ಶತಮಾನದ್ದು ಇಕ್ಕೇರಿ ಸಂಸ್ಥಾನ ಹತ್ರ ಒರು ವ್ಯಕ್ತಿ ಹಾಲೇರಿ ಅನ್ನೋ ಜಾಗತ್ತು ಒರು ಸನ್ಯಾಸಿ ಆಯ್ತು ಕೂಡಿಯಂಡು ಚಾವಡಿಲು ಅಲ್ಲಿ ಇಂಜ ಮಕ್ಕಕ್ಕೆ ಓದೋಕು ಒಳ್ದೋಕು ಅಣ್ಣಿ ಕೊಡ್ಪ ಇಂಜತ್ತು. ಅದಲ್ಲತೆ ತಾಂಗು ಸಾಧ್ಯ ಅಪ್ಪನನ್ನೇ ಬೋರೆಂಗಡ ಪತ್ರ ವ್ಯವಹಾರ ಮಾಡಿಕೊಡ್ಪ ಮಾರ್ಗದರ್ಶನ ಮಾಡಿಯಂಡು ಎಲ್ಲ ಜನಡ ಜನಮನಗದಿತಿಂತು. ಆ ಸಮಯತ್ತು ಕೊಡಗನ ಕೊಡವ ನಾಯಕಂಗೆ ಆಳ್ವಿಕೆ ಮಾಡೋ ಇಂಜತ್ತು. ಅಚ್ಚಂಗಿ ಅಯ್ಯಂಗ ಒಗ್ಗಟ್ಟಿಲ್ಲತೆ ಅಪ್ಪರ ಇಪ್ಪರ ಯುದ್ಧ ಮಾಡಿಯಂಡು ಒಬ್ಬ ಇನ್ನೊಬ್ಬನ ಕೊಲ್ಲಿಸಿಟ್ಟುಂಡು. ಇಪ್ಪಕ್ಕ ಹಾಲೇರಿನ ಆಳ್ವಿಕೆ ಮಾಡಿಯಣ ಇಂಜ ನಾಯಕನು ಗಲಾಟೆಯಲ್ಲಿ ಚತ್ತುಪೋಪ. ಅಕ್ಕ ಅಲ್ಲಿ ಇಂಜ ಕೊಡವ ದಾರು ಈ ಜವಾಬ್ದಾರಿಕೆ ಎಡ್ತೋಕ್ಕೆ ಮಿಂಜಕ್ಕೆ ಬರತಂಗೆ ಚಾವಡಿಲು ವಾಸ ಇಂಜ ಸನ್ಯಾಸಿನೇ ಹಾಲೇರಿ ಅರಮನೆಯಲ್ಲಿ ವಾಸ ಇಪ್ಪ ಕಣ್ವ. ಇವನೇ ಮಿಂಜಕ್ಕೆ ವೀರರಾಜನಾಯ್ತು ಕೊಡಗನ್ನ ಆಳುಚಿ. ಇವನ ಸಂತಾನ 1864 ಮಕ್ಕ ಇಲ್ಲತೆ ನಿಂದು ಪೋಚಿ. ಅದಲ್ಲತೆ 1834 ಕೊಡಗು ಬ್ರಿಟಿಷರ ಕೈವಶ ಹಚ್ಚಿ ಸ್ವಾತಂತ್ರ್ಯ ಕಿಟ್ಟಿನ ಪಿಂಜ 1950 1956 ಕೆತ್ತನೆ ಕೊಡಗು ಪ್ರತ್ಯೇಕ ರಾಜ್ಯ ಆಯಿತು. ಚಪ್ಪುಡಿರ ಪೂಣಚ ಮುಖ್ಯಮಂತ್ರಿ ಆಯಿತು ಕಾರ್ಬಾರ ನಡೆಸಿ. 1956 ಬೋರೆ ಬೋರೆ ಭಾಷಿಕಂಗಕ್ಕೆ ಬೋರೆ ಬೋರೆ ಜಿಲ್ಲೆಯಿಂದಣಿತು ಬದಲಾವಣೆ ಮಾಡೋಕಪ್ಪಕ್ಕ ಕೊಡಗು ಕರ್ನಾಟಕ ರಾಜ್ಯತ್ರ ಒಂದು ಜಿಲ್ಲೆ ಆಯಿತು ಅಸ್ತಿತ್ವಕ್ಕೆ ಬಾತು. ಕೊಡಗರ ನಾಡು ವಿವರ ಹಾಲೇರಿ ಅರಮನೆಯಲ್ಲಿ ಇಂಜಂಡು ಕೊಡಗನ ಆಳ್ವಿಕೆ ಮಾಡ್ಯಾಣ ಇಂಜ ವೀರರಾಜ ಕುಂದಲು ಕೊಂಬು ಉರುಪಿತು 12 ಕೊಂಬು ಅಂದು ಗುರ್ತು ಮಾಡಿಸಿಟ್ಟತ್ತು. ಅದನ್ನು ಮಾಡಿನ ಉದ್ದೇಶ ದೇಶಕರಳ ಕಾಕಿ ಕೂಟೋಕ್ಕೆ ಪಿಂಜ ರಾಜಾಜ್ಞನ ಮೂಲೆ ಮೂಲೆಗೆ ಎತ್ತು ಚುಡೋಕ್ಕೆ ವ್ಯವಸ್ಥೆ. ಕೊಡಗರ ಮಧ್ಯಭಾಗ ಆನ ಮಡಿಕೇರಿಲಿ ಕೋಟೆ ಕಟ್ಟಿಸಿ. ಈ 12 ಕೊಂಬು ವಿವರ ಇನ್ನೇ ಉಂಡು. ಕೊಡಗರ ಗಡಿಭಾಗದಲ್ಲಿ ಉಳ್ಳಂಥ ಕುಟ್ಟತ್ತು ಉಳ್ಳ ಕುಂದು ಕೊಡಗು ಕೇರಳ ಗಡಿ ಇದರ್ಲಿಂಜ ಬೊಟ್ಟತ್ತು ಮಲೆ ದಂಡನೆ ಕೊಂಬು ಬೊಟ್ಟತ್ತು ಮಲೆಯಿಂಜ ಕಾನಂಗಡಿ ಗೇಟ್ ಮುಂದನೆ ಕಾನಂಗಡಿ ಗೇಟ್ಲಿಂಜ ಉರ್ಪಾಣಿ ಕುಂದು ಅಂಚೆ ಪೀಲಿ ಬೆಟ್ಟ. ಉರ್ಪಾಣಿ ಕುಂದ್ಲಿಂಜ ಪೆಗ್ಗಳ ಗೇಟ್ ಪೆಗ್ಗಳ ತಿಂಜ ಸೋಮಗಿರಿ ಕುಂದು ಸೋಮಗಿರಿ ಕುಂದ್ಲಿಂಜ ಇಗ್ಗುತಪ್ಪ ಕುಂದು ಇಗ್ಗುತಪ್ಪ ಕುಂದ್ಲಿಂಜ ಬ್ರಹ್ಮಗಿರಿ ಕುಂದು ಬ್ರಹ್ಮಗಿರಿ ಕುಂದ್ಲಿಂಜ ಚೆಂಬು ಅಥವಾ ಪರಾಜ. ಈ ಚೆಂಬು
பராஜயஞ்ச கடமக்கல்லு.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಕೇಳಿರಿ ಕೇಳಿರಿ, ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, 100% ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
3: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿ.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
0: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ಚಿತ್ರಗೀತೆಗಳು. ಕಾಂತಾರ ಚಿತ್ರಕ್ಕೆಂದು ವಿಜಯಪ್ರಕಾಶ್, ಅನನ್ಯ ಭಟ್, ನಾಗರಾಜ್ ಪಣಾರ್ ಹಾಡಿದ ಗೀತೆಯನ್ನು ಬರೆದಿದ್ದಾರೆ ಪ್ರಮೋದ್ ಮರವಂತೆ, ಸಂಗೀತ ಜನೀಶ್.

0: ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ಚಿತ್ರಗೀತೆಗಳು. ಕಾಂತಾರ ಚಿತ್ರಕ್ಕೆಂದು ವಿಜಯಪ್ರಕಾಶ್, ಅನನ್ಯ ಭಟ್, ನಾಗರಾಜ್ ಪಣಾರ್ ಹಾಡಿದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಪ್ರಮೋದ್ ಮರವಂತೆ, ಸಂಗೀತ ಜನೀಶ್ ಲೋಕನಾಥ್.
1: ಇದ್ದೇ ಆಗ್ಬೇಕು.

ಇನ್ನು ಕೇಳಿ ಶ್ರುತಿ ವಿ ಎಸ್ ನಕುಲ್ ಅಭಯಂಕರ್ ಅವರ ಸ್ವರಗಳಲ್ಲಿ ಎಲ್ಲವೂ ಮಾಕ್ಟೆಲ್ ಚಿತ್ರದ ಗೀತೆ, ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ ಸಂಗೀತ, ರಘು ದೀಕ್ಷಿತ್.

0: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
1: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
2: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
1: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಸಾರ್ವಜನಿಕ ಸಹಭಾಗಿತ್ವದ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಮೇ 17 ಕೊನೆಯ ದಿನ. ಇಂಜಿನಿಯರಿಂಗ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ಆಕಾಂಕ್ಷಿಗಳು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಅಕೌಂಟ್ಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇಂಟರ್ ಸಿಎ, ಇಂಟರ್ ಸಿಎಂಎ ಪದವೀಧರರಾಗಿರಬೇಕು. ಬಿಕಾಂ, ಬಿಬಿಎ, ಬಿಎಸ್ಸಿ, ಬಿಎಂಎಸ್ ಅಥವಾ ಬಿಎಚ್ಎಂ ಪದವಿ ಪಡೆದವರಿಗೆ ವೇಸ್ಟ್ ಅಮ್ಯುನಿಟೀಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇನ್ನು ಪಿಯುಸಿ ಅರ್ಹತೆ ಅಥವಾ ಪದವಿ ವಿದ್ಯಾ ಅರ್ಹತೆ ಉಳ್ಳವರು ಸೆಕ್ರೆಟರಿ ಹುದ್ದೆಗೂ, ಎಂಎಸ್ಸಿ ಅಥವಾ ಹಿಂದಿ ಸ್ನಾತಕೋತ್ತರ ಪದವಿ ಅರ್ಹತೆ ಉಳ್ಳವರು ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೂ ಪ್ರಯತ್ನಿಸಬಹುದು. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷ, 3 ವರ್ಷದ ಸೇವಾ ಅನುಭವ ಅವಶ್ಯಕ. ಇನ್ನುಳಿದ ಹುದ್ದೆಗಳಿಗೆ 32 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. 5 ವರ್ಷದ ಸೇವಾ ಅನುಭವ ಕಡ್ಡಾಯ. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನರು ಹೊರತುಪಡಿಸಿ ಉಳಿದೆಲ್ಲರೂ 1,000 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಇದರೊಂದಿಗೆ ಜಿಎಸ್ಟಿ ಪಾವತಿ ಕಡ್ಡಾಯ. ಹೆಚ್ಚಿನ ವಿವರಗಳಿಗೆ ಬಿಪಿಸಿಎಲ್ ವೆಬ್ಸೈಟ್ www.bharatpetroleum.in ಅನ್ನು ನೋಡಬಹುದು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿಬಿಎಸ್ಇ 2026 ಸೆಪ್ಟೆಂಬರ್ 6 ನಡೆಸಲಿರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಿಟಿಇಟಿಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜೂನ್ 10 ಕೊನೆಯ ದಿನ. ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಇದು ಅರ್ಹತಾ ಪರೀಕ್ಷೆಯಾಗಿದ್ದು, ಶಿಕ್ಷಕರ ನೇಮಕಕ್ಕೆ ಅರ್ಹತಾ ಪರೀಕ್ಷೆ ಟಿಇಟಿ ನಡೆಸದ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿವೆ. ಈ ಪರೀಕ್ಷೆಯು 2 ವಿಭಾಗದಲ್ಲಿ ನಡೆಯಲಿದ್ದು, 1ರಿಂದ 5ನೇ ತರಗತಿಯವರೆಗೆ ಬೋಧಿಸಲು ಇಚ್ಛಿಸುವವರು ಪ್ರೈಮರಿ ಹಂತದ ಮತ್ತು 6ರಿಂದ 8ನೇ ತರಗತಿಗೆ ಬೋಧಿಸಲು ಇಚ್ಛಿಸುವವರು ಎಲಿಮೆಂಟರಿ ಹಂತದ ಪರೀಕ್ಷೆ ಬರೆಯಬೇಕು. 1ರಿಂದ 5ನೇ ತರಗತಿಗೆ ಬೋಧಿಸಲು ಪರೀಕ್ಷೆ ತೆಗೆದುಕೊಳ್ಳುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50% ಅಂಕಗಳೊಂದಿಗೆ ತೆರಿಗಡೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 2 ವರ್ಷಗಳ ಡಿಪ್ಲೊಮೊ ಪಡೆದಿರಬೇಕು, ಇಲ್ಲವೇ ಅಂತಿಮ ವರ್ಷದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ಇದು ಯಾವುದೇ ವಿಷಯದಲ್ಲಾದರೂ ಆಗಿರಬಹುದು. ದ್ವಿತೀಯ ಪಿಯುಸಿ ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 4 ವರ್ಷಗಳ ಪದವಿಯ ಬಿಎಡ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ ಪಿಯುಸಿ ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಅಥವಾ ಪದವಿಯ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಇನ್ನು 6ರಿಂದ 8ನೇ ತರಗತಿಗೆ ಬೋಧಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಪದವಿ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುವವರು ಪ್ರಥಮ ಬಿಎಡ್ ಅಭ್ಯಸಿಸುತ್ತಿರುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50 ಅಂಕಗಳೊಂದಿಗೆ ತೇರ್ಗಡೆಯಾಗಿ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ದ್ವಿತೀಯ ವರ್ಷದ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50% ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ 4 ವರ್ಷದ ಬಿಎಸ್ಸಿಎಡ್ ಪದವಿ ಪಡೆದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಅರ್ಜಿ ಶುಲ್ಕ 1 ಪತ್ರಿಕೆಗೆ 1,000 ರೂಪಾಯಿ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಎರಡೂ ಪತ್ರಿಕೆಯನ್ನು ಬರೆಯಲಿಚ್ಛಿಸುವವರು ಒಟ್ಟು 1,200 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು 600 ರೂಪಾಯಿ ಪಾವತಿಸಬೇಕು. ರಾಜ್ಯದ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶವಿದೆ.

ಕೋಲ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜ್ಮೆಂಟ್ ಟ್ರೇನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಮೈನಿಂಗ್ ಮತ್ತು ಇದರ ಹೊರತಾದ ವಿಭಾಗಗಳಲ್ಲಿ ಒಟ್ಟು 936 ಹುದ್ದೆಗಳಿಗಾಗಿ ಈ ನೇಮಕಾತಿ ನಡೆಯಲಿದೆ. ಮೈನಿಂಗ್ ವಿಭಾಗದಲ್ಲಿನ 276 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 7 ಅಂತಿಮ ದಿನ. ಇತರ ವಿಭಾಗಗಳಲ್ಲಿ ಒಟ್ಟು 660 ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಜೂನ್ 11 ಕೊನೆಯ ದಿನ. ಮೈನಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೈನಿಂಗ್ ವಿಭಾಗದಲ್ಲಿ ಪದವಿ ಪೂರ್ಣಗೊಳಿಸಿರಬೇಕು. ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿಸ್ಟಮ್ ಮತ್ತು ಇಎನ್ಟಿ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗದಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಜಿಯಾಲಜಿ ವಿಭಾಗದ ಹುದ್ದೆಗಳ ಆಕಾಂಕ್ಷಿಗಳು ಬಿಎಸ್ಸಿ, ಎಂಟೆಕ್, ಜಿಯಾಲಜಿ ಅಥವಾ ಪೂರಕ ವಿಷಯಗಳು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವುದೇ ವಿಷಯದಲ್ಲಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ರಾಜ್ಯ ಭಾಷಾ ವಿಭಾಗದ ಅಭ್ಯರ್ಥಿಗಳು ಹಿಂದಿ, ಇಂಗ್ಲಿಷ್ ಸ್ನಾತಕೋತ್ತರ ಪದವೀಧರರಾಗಿರಬೇಕು. ಐಸಿಎಸ್ಐ ಸದಸ್ಯರಾಗಿದ್ದವರು ಕಂಪನಿ ಸೆಕ್ರೆಟರಿ ಹುದ್ದೆಗೆ ಪ್ರಯತ್ನಿಸಬಹುದು. ಇನ್ನು ಈ ನಿಗದಿತ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಂತಿಮ ಪರೀಕ್ಷೆ ಬರೆದು ಫಲಿತಾಂಶದ ನಿರೀಕ್ಷೆಯಲ್ಲಿರುವವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಆದರೆ ಫಲಿತಾಂಶ 2026 August 31 ಬರುವಂತಿರಬೇಕು. ಈ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೂ ಗರಿಷ್ಠ ವಯಸ್ಸು 30 ವರ್ಷ, ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದ್ದು ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು ಜಿಎಸ್ಟಿ ಸೇರಿದಂತೆ 1180 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ kolindia.in ಅನ್ನು ನೋಡಬಹುದು.

ಕೇಂದ್ರದ ಹಣಕಾಸು ಸಚಿವಾಲಯದ ಅಧೀನದಲ್ಲಿರುವ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ SPMCL ಇಲ್ಲಿ ಒಟ್ಟು 534 ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು May 19 ಅವಕಾಶವಿದೆ. ಹುದ್ದೆಗಳು ಟೆಕ್ನಿಕಲ್, ಪ್ರಿಂಟಿಂಗ್ IT, ಮೆಕ್ಯಾನಿಕಲ್, AC, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಫ್ಯಾಕ್ಟರಿ, ಸಿವಿಲ್ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ನಲ್ಲಿ ಸೂಪರ್ವೈಸರ್ಗಳ ನೇಮಕಾತಿ ನಡೆಯಲಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಡಿಪ್ಲೊಮಾ ಪಡೆದವರು ಅರ್ಜಿ ಸಲ್ಲಿಸಬಹುದು. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಮತ್ತು ಆರ್ಟಿಸ್ಟ್ ಹುದ್ದೆಗಳು ಖಾಲಿ ಇದ್ದು ಫೈನ್ ಆರ್ಟ್ಸ್, ಕಮರ್ಷಿಯಲ್ ಆರ್ಟ್ಸ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪದವಿ ಪಡೆದವರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು. ವಿವಿಧ ಟ್ರೇಡ್ನಲ್ಲಿ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇದ್ದು ಐಟಿಐ ಅರ್ಹತೆಯುಳ್ಳವರು ಅರ್ಜಿ ಸಲ್ಲಿಸಬಹುದು. ಇನ್ನು ವೆಲ್ಫೇರ್ ಆಫೀಸರ್ ಹುದ್ದೆಗಳಿಗೂ ಅವಕಾಶವಿದ್ದು ಪದವೀಧರರು ಅರ್ಜಿ ಸಲ್ಲಿಸಬಹುದು. ಈ ಎಲ್ಲಾ ಹುದ್ದೆಗಳಿಗೂ ಕನಿಷ್ಠ ವಯಸ್ಸು 18, ಗರಿಷ್ಠ 30. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ OBC ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ 1,000 ರೂಪಾಯಿ, ಉಳಿದೆಲ್ಲ ವರ್ಗದವರಿಗೆ 200 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ May 19. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ cnpnasik.spmcil.com ಅನ್ನು ನೋಡಬಹುದು. ಕೇಂದ್ರ ಮೀಸಲು ಪೊಲೀಸ್ ಪಡೆಯು 9,195 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು May 19 ಕೊನೆಯ ದಿನ. ಟೆಕ್ನಿಕಲ್, ಟ್ರೇಡ್ಸ್ಮನ್, ಪೈನೀರ್ ವಿಭಾಗದಲ್ಲಿ ನೇಮಕಾತಿ ನಡೆಯಲಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆಯಾ ರಾಜ್ಯವಾರು ಹುದ್ದೆಗಳನ್ನು ಮೀಸಲಿಡಲಾಗಿದ್ದು ಒಟ್ಟು ಹುದ್ದೆಯಲ್ಲಿ 471 ಹುದ್ದೆಗಳು ಕರ್ನಾಟಕ ರಾಜ್ಯಕ್ಕೆ ಮೀಸಲಿರಿಸಲಾಗಿದೆ. ಬ್ರಾಡ್ಬ್ಯಾಂಡ್, ಬಗ್ಲರ್, ಹೇರ್ಡ್ರೆಸರ್, ಮಾಲಿ, ಪೈಪ್ ಬ್ಯಾಂಡ್, ಪೇಂಟರ್, ಟೇಲರ್, ವಾಟರ್ ಕ್ಯಾರಿಯರ್, ಡ್ರೈವರ್, ಕುಕ್, ಕೋಬ್ಲಾರ್, ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ವಾಷರ್ಮನ್ ವಿಭಾಗದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಪೈನೀರ್ ವಿಭಾಗದಲ್ಲಿ ಮಾಸನ್ ಮತ್ತು ಎಲೆಕ್ಟ್ರಿಷಿಯನ್ ಹುದ್ದೆಗಳು ಸೇರಿದಂತೆ ಒಟ್ಟು 20 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳಿಗೆ SSLC ವಿದ್ಯಾರ್ಹತೆ ನಿಗದಿಪಡಿಸಲಾಗಿದ್ದು ಇದರೊಂದಿಗೆ ಆಯಾ ಟ್ರೇಡ್ಗನುಸಾರ ಐಟಿಐ ಪೂರ್ಣಗೊಳಿಸಿರಬೇಕು ಅಥವಾ ರಾಷ್ಟ್ರೀಯ ಇಲ್ಲವೇ ರಾಜ್ಯ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರಮಾಣಪತ್ರ ಹೊಂದಿರಬೇಕು. ಪೈನೀರ್ ವಿಭಾಗದ ಹುದ್ದೆಗಳಿಗೆ SSLC ಜೊತೆಗೆ 2 ಆಯಾ ಟ್ರೇಡ್ಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಿದ ಅನುಭವ ಇರಬೇಕು. ಈ ಹುದ್ದೆಗಳ ಪೈಕಿ ಡ್ರೈವರ್ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವವರು ಕನಿಷ್ಠ 21 ಹಾಗೂ ಗರಿಷ್ಠ 27 ವಯೋಮಿತಿ ಹೊಂದಿರಬೇಕಾಗುತ್ತದೆ. ಉಳಿದೆಲ್ಲ ವಿಭಾಗಗಳಿಗೆ 18-23 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. SC, ST, ಮಹಿಳಾ ಅಭ್ಯರ್ಥಿಗಳು

ಹಾಗೂ ಮಾಜಿ ಸೈನಿಕರು ಹೊರತುಪಡಿಸಿ ಉಳಿದವರು 100 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ ಸಿಆರ್ಪಿಎಫ್ ವೆಬ್ಸೈಟ್ RECT.CRPF.GOV.IN ಅನ್ನು ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:10. ಇದೀಗ ಕಾರ್ಯಕ್ರಮ ಚಿಣ್ಣರ ಲೋಕ,
1: ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಂಚನ.

0: ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಇವತ್ತಿನ ಸಿಂಚನ ಪುಟ್ಟ ಮಕ್ಕಳ ಕಲರವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಪರೀಕ್ಷೆ ಮುಗಿದು ಫಲಿತಾಂಶ ಕೂಡ ಬಂದು ಬೇಸಿಗೆ ರಜಾ ಬಂದಿದೆ. ಒಂದು ಪುಟ್ಟ ಪ್ರತಿಭೆ ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದಿದೆ. ಅವರ ಅಜ್ಜಿ ಬಹಳಷ್ಟು ಬಾರಿ ಆಕಾಶವಾಣಿಯ ಮಕ್ಕಳ ಕಾರ್ಯಕ್ರಮದ ನಿರ್ವಾಹಕರನ್ನ ಸಂಪರ್ಕಿಸಿ ನನ್ನ ಮೊಮ್ಮಗ ತುಂಬಾ ಪ್ರತಿಭೆಯನ್ನ ಹೊಂದಿದ್ದಾನೆ, ಅವನನ್ನ ಸಂದರ್ಶನ ಮಾಡಿ ಅಂತ ಹಲವು ಬಾರಿ ಕರೆಯನ್ನ ಮಾಡಿದ್ರು. ಇಂದು ಆ ಪ್ರತಿಭೆ ನಮ್ಮ ಆಕಾಶವಾಣಿಗೆ ಬಂದಿದೆ. ಅಜ್ಜಿ ಮತ್ತೆ ಅಮ್ಮನ ಜೊತೆ ಏನೆಲ್ಲ ಮಾತಾಡ್ತಾನೆ ಅಂತ ಕೇಳೋಣ, ಬನ್ನಿ. ಹಲೋ,
1: ಹಲೋ,
0: ಹೆಸರೇನು?
1: ನನ್ನ ಹೆಸರು ಸುಧನ್ವಾ ಆರ್.
0: ಯಾವ ಊರು?
1: ಬೆಂಗಳೂರು.
0: ಬೆಂಗಳೂರು, ಇಲ್ಲಿ?
1: ಇಲ್ಲಿ ನಮ್ಮ ಅಜ್ಜಿ ಮನೆ ಕುಶಾಲನಗರದಿಂದ.
0: ಅಜ್ಜಿ ಮನೆ, ಅಜ್ಜಿ ಹೆಸರೇನು?
1: ನಮ್ಮ ಅಜ್ಜಿ ಹೆಸರು ನಳಿನಿ.
0: ನಳಿನಿ, ಏನ್ ತಿಂಡಿ ಮಾಡಿದ್ರಿ ಇವತ್ತು?
1: ಇವತ್ತು ರೊಟ್ಟಿ ಅನ್ನ.
0: ರೊಟ್ಟಿ
1: ರೊಟ್ಟಿ
0: ರೊಟ್ಟಿ ಮಾಡಿದ್ರ? ರೊಟ್ಟಿ ಚಟ್ನಿ. ಸುಧನ್ವನಿಗೆ ಏನಿಷ್ಟ?
1: ನನಗೆ ಪ್ರಾಣಿ ಪಕ್ಷಿಗಳು ಆತರ ಎಲ್ಲ ಪರಿಸರ ಇಷ್ಟ.

0: ಸರ ಇಷ್ಟ ಸರಿ ತಿಂಡಿಗಳಲ್ಲಿ?
1: ತಿಂಡಿಗಳಲ್ಲಿ ನನ್ಗೆ ಆಕ್ಚುಲಿ ಎಲ್ಲ ಇಷ್ಟ, ಯಾವ್ದು ಇಷ್ಟ ಆಗಲ್ಲ
0: ಎಲ್ಲ ಅಂದ್ರೆ ಎಷ್ಟು ಇದೆ ಲಿಸ್ಟ್
1: ಗೊತ್ತು? ನನಗೆ ಎಷ್ಟು ಇಷ್ಟ ಆದ್ದೆ ಅಂತ ಹೇಳಕ್ಕಾಗಲ್ಲ, ಬಟ್ ಎಷ್ಟು ಇಷ್ಟ ಇಲ್ಲದೆ ಇರೋದು ಅಂತ ಹೇಳಕ್ಕಾಗತ್ತೆ.
0: ಇಷ್ಟ ಇಲ್ಲದೆ ಇರೋದು ಹೇಳು.
1: ಅದು ಅದು ಸಣ್ಣ ಸಣ್ಣ ಬ್ರಿಂಜಲ್ ಬರುತ್ತಲ್ಲ, ಸಣ್ಣಗೆ ರೌಂಡ್ ಗೆ, ಅದೊಂಚೂರು
0: ಏನದು
1: ಆ ಸಣ್ಣ ಬ್ರಿಂಜಲ್ ಬರುತ್ತಲ್ಲ, ಪರ್ಪಲ್ ಕಲ್, ಪರ್ಪಲ್ ಕಲ್, ಅದು ಇಷ್ಟ ಆಗಲ್ಲ.
0: ಆಮೇಲೆ
1: ನುಗ್ಗೆಕಾಯಿ ಇಷ್ಟ ಆಗಲ್ಲ.
0: ಅಮ್ಮ ಪಲ್ಯ ಮಾಡ್ತಾರ? ನೀವು ಮಾತ್ರ ತಿನ್ನಲ್ಲ
1: ಸ್ವಲ್ಪ
0: ಅಲ್ಲ, ಈ ಕಲರ್ ಹೇಳ್ಬಿಟ್ಟಲ್ಲೋ, ಆ ಬ್ರಿಂಜಾಲ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಏನು ಹೆದರಿಸ್ಬಿಡ್ತಾ ಬದನೆಕಾಯಿ?
1: ಇಲ್ಲ, ನನಗೆ ಟೇಸ್ಟ್ ಇಷ್ಟ ಆಗಲ್ಲ.
0: ಮತ್ತೆ ಇನ್ನೊಂದು ತರಕಾರಿ ಹೆಸರು ಹೇಳಿ ಕೇಳಿಸ್ಕೊಂಡೆ ನಾನು,
1: ನುಗ್ಗೆಕಾಯಿ.
0: ಯಾಕೆ ಅದು ಕಡ್ಡಿ ತರ ಇದೆ?
1: ತಿನ್ನಕ್ ಬರಲ್ಲ.
0: ಕಲ್ತ್ಕೋಬೇಕು. ಒಟ್ನಲ್ಲಿ ಅದು ಸಾಂಬಾರ್ ತಯಾರಿಸ್ತಾರೆ ಅಂತ ಗೊತ್ತಾ? ಸಾಂಬಾರ್ಗೆ ಅದನ್ನ ತಯಾರಿಸ್ತಾರೆ ಅಂತ ಗೊತ್ತಲ್ವಾ? ವೆರಿ ಗುಡ್. ಮತ್ತೆ ಇನ್ನೇನೇನ್ ಆಗಲ್ಲ?
1: ಅಷ್ಟೇ ಅಷ್ಟೇ ಅನ್ಸುತ್ತೆ.
0: ಎರಡೇ ಸ್ವೀಟ್ಸ್ ಅಲ್ಲಿ?
1: ಸ್ವೀಟ್ಸ್ ಅಲ್ಲಿ ಎಲ್ಲ ಇಷ್ಟ ಆಗತ್ತೆ.
0: ಏನಾದ್ರೂ ಒಂದ್ ಇರ್ಬೇಕಲ್ಲ ಇಷ್ಟವಾಗದೆ ಇರುವಂತದ್ದು?
1: ಅದೇನಿಲ್ಲ. ಸ್ವೀಟ್ ಏನಿಲ್ಲ.
0: ಏನೆಲ್ಲ ಮಾಡ್ತಾರೆ ಅಮ್ಮ ಸ್ವೀಟ್ಸ್?
1: ಮೇಲಿ ರವೆ ಉಂಡೆ, ಸ್ವಲ್ಪ ಗುಲಾಬ್ ಜಾಮೂನು, ಮೈಸೂರು ಪಾಕು,
0: ಆಮೇಲೆ
1: ಒಂದೊಂದ್ಸಲ ಜಿಲೇಬಿ, ಕೇಕು, ಆ ತರ.
0: ಇಷ್ಟನಾ? ಫ್ರೆಂಡ್ಸ್ ಹೆಸರೇನು?
1: ನನ್ನ ಫ್ರೆಂಡ್ಸು ಆಕ್ಚುಲಿ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಯಾರು ಇಲ್ಲ ಫ್ರೆಂಡ್ಸು.
0: ಅಯ್ಯೋ ಪಾಪ,
1: ನಮ್ಮ ಸ್ಕೂಲಲ್ಲೇ ಜಾಸ್ತಿ ಇರೋದು.
0: ಹೌದಾ? ಕ್ಲೋಸ್ ಫ್ರೆಂಡ್ಸ್ ಹೆಸರು ಹೇಳ್ಬಿಡು.
1: ನನ್ನ ಕ್ಲೋಸ್ ಫ್ರೆಂಡ್ಸ್ ಹೆಸರು ನಿಖಿಲ್ ಮತ್ತು ಕೌಶಿಕ್.
0: ಯಾಕೆ ಇಷ್ಟ ಅವರು?
1: ಆ ತರ ರೀಸನ್ಸ್ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ.
0: ಹೌದಾ? ಏನ್ ಮಾತಾಡ್ಕೊಳ್ತೀರಾ ಗುಟ್ಟು?
1: ಆ ತರ ಏನು ಇಲ್ಲ, ಏನ್ ಅವತ್ ಸ್ಕೂಲಲ್ಲಿ ಏನ್ ನಡೆದಿರುತ್ತೆ ಅಂತ ಇಂತ ಅಷ್ಟೇ.
0: ಮತ್ತೆ ಅಮ್ಮ ಬುದ್ಧಿವಾದ ಹೇಳಿದ್ದು, ಬೈದಿದ್ದು, ಒಡೆದಿದ್ದು ಏನು ಹೇಳಲ್ಲ?
1: ಇಲ್ಲ ಏನು ಇಲ್ಲ.
0: ಅಮ್ಮನ ಹೆಸರೇನು?
1: ನಾವು ಅಮ್ಮನ ಹೆಸರು ಸ್ವರ್ಣ.
0: ಸ್ವರ್ಣ ಏನ್ ಕೆಲಸ ಮಾಡ್ತಾರೆ?
1: ಟೀಚರು.
0: ಟೀಚರು? ವಾವ್, ಏನ್ ಕಲಿಸ್ತಾರೆ ನಿಮಗೆ?
1: ರಿಸೋರ್ಸ್, ಸ್ಪೆಷಲ್ ಎಜುಕೇಶನ್.
0: ಸ್ಪೆಷಲ್ ಎಜುಕೇಶನ್ ಅಂದ್ರೆ ಏನು, ತಿಳ್ಕೊಂಡಿದ್ದೀರಾ?
1: ಇಲ್ಲ ಗೊತ್ತಿಲ್ಲ. ನಮ್ಮಅಮ್ಮ ಹೇಳಿಲ್ಲ,
0: ಇನ್ನೂ ಹೇಳ್ಕೊಟ್ಟಿಲ್ಲ. ಎಷ್ಟನೇ ತರಗತಿ? ಯಾವ ಶಾಲೆ?
1: ಏಳನೇ ಕ್ಲಾಸ್, ಕುಮಾರನ್ಸ್.
0: ಈಗ ಏಳನೇ ತರಗತಿ, ಸೆವೆಂತ್ ಸ್ಟ್ಯಾಂಡರ್ಡ್.
1: ಜೂನ್ನಿಂದ
0: ಈಗಲೇ ಓದ್ಬಿಟ್ಟಿದ್ದೀರಾ ಎಲ್ಲ ಪಠ್ಯಗಳನ್ನ, ಲೆಸನ್ಸ್?
1: ಇಲ್ಲ, ಬುಕ್ಸ್ ಇನ್ನೂ ಬಂದಿಲ್ಲ ಸರ್, ಇನ್ನೂ ಓದಕ್ಕಾಗಿಲ್ಲ.
0: ಸದ್ಯ ಸುಧನ್ವ, ಪುಸ್ತಕ ಏನಾದರೂ ಬಂತು ಅಂದರೆ ಯಾವ ಪಾಠ ಇಷ್ಟ ಯಾವ ಪಾಠ ಇಷ್ಟ ಇಲ್ಲ ಎಲ್ಲ ವಿಂಗಡಣೆ ಮಾಡಿಬಿಡೋದು ಅಲ್ವಾ?
1: ಬರೀ ಎಂಟನೇ ಕ್ಲಾಸ್ ಆಗಲಿ ಮುಗಿಸಾಗ್ಬಿಡಿದೆ.
0: ಎಂಟನೇ ತರಗತಿ? ಈಗ ನೆಕ್ಸ್ಟ್ ಯಾವ ತರಗತಿಗೆ ಹೋಗೋದು ನೀವು?
1: ಏಳನೇ ಕ್ಲಾಸು. ಎಂಟನೇ ಕ್ಲಾಸ್ ಪಿ ಸಿ ಎಂ ಬಿ ಪೋರ್ಷನ್ಸ್ ಇನ್ನೇನಾಯ್ತು?
0: ಯಾರು ಹೇಳ್ಕೊಟ್ರು?
1: ನಮ್ಮಅಮ್ಮ.
0: ಅಮ್ಮ ಹೇಳ್ಕೊಟ್ಬಿಟ್ರಾ? ಅಂತೂ ಇನ್ನು ಹತ್ತನೇ ತರಗತಿಗೂ ಸಿದ್ಧತೆ ಶುರು ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ?
1: ಇನ್ನೊಂದು ಎರಡು ವರ್ಷಕ್ಕೆ.
0: ಏನಾಗಬೇಕು ಅಂತ?
1: ಈ ಪರಿಸರಕ್ಕೆ ಏನಾದ್ರು ಮಾಡಬೇಕು ಅಂತ ನನಗೆ ಇಷ್ಟ.
0: ಏನು ಪರಿಸರ ಅಂದ್ರೆ ಏನು?
1: ಇದು ಪ್ರಾಣಿಗಳು, ಪಕ್ಷಿಗಳು, ನೀರು, ನದಿ, ಬೆಟ್ಟ, ಮರ, ಇದೆಲ್ಲಾ ಸೇರಿಸಿದ್ರೆ ಪರಿಸರ ಆಗುತ್ತೆ.
0: ವೆರಿ ಗುಡ್, ತುಂಬಾ ಖುಷಿ ಆಯ್ತು. ಏನ್ ಪ್ರಾಣಿಗಳಿಷ್ಟ ಸುಧಾನವಾಗಿ?
1: ನನಗೆ ಎಲ್ಲರೂ ಅದೇ ಪ್ರಶ್ನೆ ಕೇಳಿದರೆ ನಾನು ಎಲ್ಲರಿಗೂ ಒಂದೇ ಉತ್ತರ ಹೇಳಿದೀನಿ.
0: ಏನು?
1: ಎಲ್ಲ ಪ್ರಾಣಿಗಳು ಇಷ್ಟ.
0: ಎಲ್ಲ ಪ್ರಾಣಿಗಳು ಇಷ್ಟ. ಕೆಲವು ಮಕ್ಕಳಿಗೆ ಸಿಂಹ ಇಷ್ಟ ಆಗುತ್ತೆ, ಕೆಲವು ಮಕ್ಕಳಿಗೆ ಆನೆ ಮಾತ್ರ ಇಷ್ಟ ಆಗುತ್ತೆ, ಕೆಲವು ಮಕ್ಕಳಿಗೆ ಮಲ್ಲಿಗೆ ಕೋಳಿ ಅಂತ ಹೆಸರಿಟ್ಕೊಂಡಿರೋದು, ಮಲ್ಲಿಗೆ ಅಂತ ಕೋಳಿಗೆ, ಆ ಕೋಳಿಯನ್ನು ಬಿಟ್ಟೇ ಇರಲ್ಲ ಆ ಮಗು. ಇನ್ನು ಕೆಲವರು ಹುಲಿ ಇಷ್ಟ, ಆಮೇಲೆ ಗುಪಚಿ ಇಷ್ಟ ಅಂತಾರೆ. ಆದರೆ ಸುಧಾನ್ವಾಗಿ ಮಾತ್ರ ಎಲ್ಲ ಪ್ರಾಣಿಗಳು ಇಷ್ಟ ಅಂತ. ಏನಾಗಬೇಕು ಅಂತ ದೊಡ್ಡವನಾದಾಗ?
1: ಈ ಪ್ರಾಣಿಗಳು ಪಕ್ಷಿಗಳನ್ನು ರಕ್ಷಿಸಬೇಕು ಅಂತ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ದೊಡ್ಡವನಾದ್ಮೇಲೆ ಅದನ್ನೇ ಮಾಡೋಣ ಅಂತ.
0: ಏನು ತಿಳ್ಕೊಂಡಿದ್ದೀರಾ ಹೇಗೆ ರಕ್ಷಣೆ ಮಾಡೋದು?
1: ಕನ್ಸರ್ವೇಷನ್ ಪಾಲಿಸೀಸ್ ಅಂತ ಹೇಳ್ತಾರಲ್ಲ, ಅದನ್ನ ಮಾಡಬೇಕು ಅಂತ. ಸೊ ಬೇಸಿಕಲಿ ಅದು ಹಳ್ಳಿಗಳಿಗೆ ಎಲ್ಲ ಹೋಗಿ ಅಲ್ಲಿ ಹಳ್ಳಿಯಲ್ಲಿರೋ ಜನರ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಪ್ರಾಣಿ ಪಕ್ಷಿಗಳು ಏನ್ ಇಂಪಾರ್ಟೆನ್ಸ್, ಅದನ್ನ ಹೆಂಗ್ ರಕ್ಷಿಸ್ಬೇಕು ಆತರ. ಸೊ ಅವ್ರಿಗೆ ಹೇಳಿದ್ರೆ ಅವರೇ ಇನ್ನೂ ಚೆನ್ನಾಗಿ ಮಾಡೋದು, ಬಿಕಾಸ್ ಅವರೇ ಪಕ್ಷಿಗಳೇ ಪಕ್ಕದಲ್ಲೇ ಇರ್ತಾರೆ, ಕಾಡಿನ ಪಕ್ಕದಲ್ಲೇ. ಸೊ ಅದಕ್ಕೆ ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ, ಆಮೇಲೆ ಅವರು ರಕ್ಷಣೆ ಮಾಡಕ್ ತುಂಬಾ ಹೆಲ್ಪ್ ಮಾಡ್ತಾರೆ.
0: ಅಜ್ಜಿ ಮನೇಲಿ ಇದೆಯಾ ಪ್ರಾಣಿಗಳು?
1: ನಮ್ಮ ಅಜ್ಜಿ ಮನೆ ಹತ್ತತ್ರ ಸುಮಾರು ಪಕ್ಷಿಗಳಿದೆ, ಪ್ರತಿ ಬೆಳಿಗ್ಗೆ ಸಂಜೆ ಅವ್ನ ನೋಡಕ್ ಹೋಗ್ತೀನಿ ನಾನು.
0: ಹೌದಾ? ಎಷ್ಟು ದಿನ ಆಯ್ತು?
1: ಈಗ ನಮ್ಮ ಅಜ್ಜಿ ಮನೆಗೆ 12th ಬಂದೆ, ಇದು 4th ದಿನ, ನಮ್ಮ 1st ದಿನ.

0: ಈಗ ನಾಲ್ಕನೇ ದಿನ ಇವತ್ತು ಅಂತ, 3 ದಿನದಲ್ಲಿ ಏನು ಕಲ್ತ್ರಿ?
1: 12ನೇ ತಾರೀಕು ರಾತ್ರಿ 11 ಗಂಟೆಗೆ ಬಂದಿದ್ದು. ಸೊ ಅದಕ್ಕೆ ಮಲ್ಕೊಂಬಿಟ್ಟು ಸೋಮವಾರ ಬೆಳಿಗ್ಗೆ ಎದ್ಬಿಟ್ಟು ಫಸ್ಟು ಕೆಳಗಡೆ ಹೋಗಿದ್ದು ಪಕ್ಷಿಗಳನ್ನ ನೋಡ್ಕೊಂಬರಕ್ಕೆ. ಆಮೇಲೆ ಬಂದ್ಬಿಟ್ಟು ನಿಂತ್ಕೊಂಡು,
0: ಬರೀ ನೋಡ್ಕೊಂಬಂದ್ರಾ? ಅದಕ್ಕೆ ಆಹಾರ ಕೊಡ್ಲಿಲ್ವಾ?
1: ಇಲ್ಲ, ಆಹಾರ ಕೊಡಬಾರ್ದು ಅದಕ್ಕೆ.
0: ಯಾಕೆ?
1: ಅದು ಅದು ಚ ಅದು ತಪ್ಪದು. ಈ ಪಕ್ಷಿಗಳಿಗೆ ಆಹಾರ ಕೊಟ್ಟರೆ ಅದು ಇವಾಗ ಅದು ನೆಸ್ಟಿಂಗ್ ಟೈಮು, ನಮ್ ಅದು ನಾವು ಕೂಡ ಆಹಾರ, ಆದ್ರೆ ಅದ್ರ ಮಕ್ಕಳಿಗೆ ಸೂಟ್ ಆಗಲ್ಲ. ಸೊ ನಾವು ಅದಕ್ಕೆ ಕೊಟ್ರೆ ಅದು ಮಕ್ಕಳು ಹೋಗ್ಬಿಟ್ಟು ಕೊಡ್ಬೋದು. ಸೊ ಮಕ್ಕಳುಗಳು ಸತ್ತೋಗ್ಬೋದು. ಸೊ ಅದಕ್ಕೆ ಯಾವ ಸೊ ಅದಕ್ಕೆ ಯಾವತ್ತು ಕೊಡಲ್ಲ, ಚಳಿಗಾಲಾಗ್ಲಿ ಬೇಸಿಗೆಗಾಲ ಆಗ್ಲಿ.
0: ಗುಬ್ಬಚ್ಚಿಗೆ ಕಾಳುಗಳು ಹಾಕ್ತಾರಲ್ಲ,
1: ಅದು ಆಕ್ಚುಲಿ ಮಾಡಬಾರ್ದು.
0: ಹೌದಾ?
1: ಬಿಕಾಸ್
0: ಆದ್ರೆ ಒಂದು ಸುಧನ್ವಾ, ಈಗ ಅಂಗಡಿಗಳಲ್ಲಿ ಮೂಟೆಯಲ್ಲಿ ಕಾಳು, ಅಕ್ಕಿ, ರಾಗಿ, ಗೋಧಿ ಎಲ್ಲ ಇಟ್ಟಿರ್ತಾರೆ. ಅದನ್ನ ತುಂಬುವಾಗ ಎಲ್ಲೋ ಚೆಲ್ಲೋಗಿರುತ್ತೆ, ಅಲ್ಲಿ ಒಂದಷ್ಟು ಗುಬ್ಬಚ್ಚಿಗಳು ಗುಡ್ಡೆ ಹಾಕೊಂಡು ಅಂದ್ರೆ ಅಲ್ಲೆಲ್ಲ ಗುಂಪು ಸೇರಿ ಕಿಚಿ ಕಿಚಿ ಕಿಚಿ ಕಿಚಿ ಅಂತ ಚಿಲಿಪಿಲಿ ಚಿಲಿಪಿಲಿ ಅಂತ ತಿಂತಾ ಇರುತ್ತೆ. ಆಗ ಅಂಗಡಿಯವ್ರು ಏನ್ ಮಾಡ್ತಾರೆ ಗೊತ್ತಾ? ಅಯ್ಯೋ, ನಮ್ಮ ಅಂಗಡಿಗೆ ಈ ಪಕ್ಷಿಗಳು ಬಂದಿದ್ದಾವೆ, ಅಕ್ಕಿ ತಿಂತಾ ಇದೆ, ಗೋಧಿ ತಿಂತಾ ಇದೆ, ಹಾ ಏನು ಮಾಡೋದು, ಈಗ ಸ್ವಲ್ಪ ಅಕ್ಕಿ ಹಾಕ್ಬಿಡೋಣ ಅಂತ ಪ್ರತಿದಿನ ಅಕ್ಕಿ ಹಾಕೋದು, ನೀರಿಡೋದು, ಪಕ್ಕದಲ್ಲಿ ತುಂಬ ಪಕ್ಷಿಗಳು ಬರೋಕೆ ಶುರು ಮಾಡಿದ್ವು. ಅದನ್ನ ನೋಡೋದಕ್ಕೆ ನಿಮ್ಮಂಥ ಮಕ್ಕಳು ಬರ್ತಾ ಇದ್ರು.
1: ಬಟ್ ಆ ಥರ ಆಕ್ಚುಲಿ ಮಾಡಬಾರ್ದು. ಬಿಕಾಸ್ ಈ ಗುಬ್ಬಚ್ಚಿಗಳು ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ಲಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರನೇ ಸಿಗಲ್ಲ. ಸೊ ಅದಕ್ಕೆ ಸೊ ಇದಕ್ಕೆ ಈ ತರ ಹ್ಯಾಬಿಟೇಟ್ ಮಾಡಬಾರ್ದು ಮನುಷ್ಯರಿಗೆ. ಈ ಸ್ವಲ್ಪ ದೂರ ಇಟ್ಕೋಬೇಕು. ಸೊ ಸ್ವಲ್ಪ ಅಕ್ಕಿ ಬಿತ್ತಂದ್ರೆ ಅದು ಅನ್ಇಂಟೆನ್ಷನಲ್, ಅದು ಅದು ಗುಬ್ಬಚ್ಚಿ ತಿನ್ಕೊಂಡು ಹೋಗುತ್ತೆ. ನಾಳೆ ಮತ್ತೆ ಇಂಟೆನ್ಷನಲ್ ಹಾಕ್ತಿವಲ್ಲ, ಅದು ತಪ್ಪು.
0: ಓಹೋಹೋ, ನಾವು ಇಂಟೆನ್ಷನಲಿ ಹಾಕಬಾರ್ದು, ಡಿಪೆಂಡೆನ್ಸಿ ಅನ್ನೋದು ಕಲಿಸ್ಬಾರ್ದು, ಅವುಗಳನ್ನು ಸ್ವತಂತ್ರವಾಗಿ ಬಿಟ್ಬಿಡಬೇಕು ಅಂತ ಹೇಳಿದ್ದು. ತುಂಬ ಖುಷಿ ಆಯಿತು, ಇದು ಹೊಸ ಸಂಗತಿ ಕೂಡ ನಮ್ಮ ಮಕ್ಕಳಿಗೆ. ಸುಧನ್ವಾ ಹೇಳಿದಂತಹ ಈ ಸಂಗತಿ ಸ್ವಲ್ಪ ವಿಚಾರ ಮಾಡಬೇಕು. ಇನ್ನು ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಮನೆಯಲ್ಲಿ ಪಕ್ಷಿಗಳನ್ನು, ಮೀನು ಮತ್ತು ನಾಯಿ, ಬೆಕ್ಕು ಇಷ್ಟಪಟ್ಟು ತಂದು ಸಾಕೋತಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಿ?
1: ಆ ಥರನಾ? ಸೊ ಈಗ ಫಸ್ಟ್ ಥಿಂಗು ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆ ಥರ ಇರುತ್ತಲ್ಲ, ಆ ಥರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನು ತಿನ್ನಲ್ಲ. ನಾಯಿ ಬೆಕ್ಕು ಕಾಟ ಇದೊಂದು ದೊಡ್ಡದು. ಈ ಬೆಕ್ಕುಗಳಿಂದ ಸುಮಾರು ಪಕ್ಷಿಗಳು ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದ್ದಾವೆ.
0: ಹೇಗೆ ತಿಳ್ಕೊಂಡಿದ್ದೀರಾ ನೀವು ಆ ಸಂಗತಿಯನ್ನ?
1: ಪುಸ್ತಕಗಳನ್ನು ಓದಿಕೊಂಡು.
0: ಓ, ಓದ್ತೀರಾ? ಮತ್ತೆ ಇವಾಗ ಮನೆಗಳಲ್ಲಿ ನಾಯಿ, ಬೆಕ್ಕು ಎಲ್ಲ ಸಾಕ್ತಾರೆ, ಪಕ್ಷಿಗಳು ಸಾಕ್ತಾರೆ. ನಿಮ್ಮಂಥ ಮಕ್ಕಳು ಈಗ ರಜೆಯಲ್ಲಿ ಪಕ್ಷಿಗಳ ಅಂಗಡಿಯಲ್ಲೆಲ್ಲ ಇರ್ತಾರೆ, ಎರಡೆರಡು ಪಕ್ಷಿ ತಗೊಂಡು ಹೋಗ್ತಾರೆ, ಮತ್ತು ಪುಟ್ ಪುಟ್ಟು ಬೆಕ್ಕುಗಳನ್ನು ಪರ್ಚೇಸ್ ಮಾಡ್ತಾರೆ, ಆಮೇಲೆ ನಾಯಿ ಮರಿಗಳನ್ನು ತಗೊಂಡು ಹೋಗ್ತಾರೆ. ಹಾಂ, ಎಲ್ಲ ಕೆಲಸ ಬಿಟ್ಟು ಅವುಗಳ ಸೇವೆ ಮಾಡ್ತಾ ಇರ್ತಾರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರಿನಾ ತಪ್ಪು?
1: ದಯವಿಟ್ಟು ಅದು ನಿಲ್ಸಿ, ತುಂಬಾ ತಪ್ಪದು, ತಪ್ಪು. ಈ ಪೆಟ್ ಅಂತ ಇಟ್ಟಿದಾರಲ್ಲ, ಪೆಟ್ ಆಕ್ಚುಲಿ ತಪ್ಪದು. ಬರೀ ಆಕ್ಚುಲಿ ಪೆಟ್ ಶಾಪ್ ಇಂದ ತಗೋಬಾರ್ದು. ಇದು ಅಡಾಪ್ಷನ್ ಸೆಂಟರ್ ಇರುತ್ತಲ್ಲ, ಅಲ್ಲಿ ಇರೋ ನಾಯಿ ಬೆಕ್ಕುಗಳನ್ನ ತಗೋಬೇಕು. ಬಿಕಾಸ್ ಅಲ್ಲಿ ಇನ್ನೂ ಅವಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಈ ಪೆಟ್ ಶಾಪ್ ಅಲ್ಲಿ ಆಗ್ಲೇ ಫಸ್ಟ್ ತಗೊಂಡಿರ್ತಾರೆ, ಆಮೇಲೆ ಮತ್ತೆ ಎಕ್ಸ್ಟ್ರಾ ಪ್ರಾಫಿಟ್ ಮಾಡ್ಕೋತಾರೆ. ಬಟ್ ಅಲ್ಲಿ ಸುಮ್ಮನೆ ಕರ್ಕೊಂಡು ಹೋಗ್ಬೋದು, ಬಿಕಾಸ್ ಅಲ್ಲಿಗೆ ಎಲ್ಲ ರೆಸ್ಕ್ಯೂ ಮಾಡಿರ್ತಾರಲ್ಲ, ಈ ತರ ಕಾಡಿನಿಂದ ಸ್ಮಗಲ್ ಮಾಡಿರೋ ಪಕ್ಷಿಗಳು ಆ ತರ ಎಲ್ಲ, ಅದನ್ನೆಲ್ಲ ಅಲ್ಲಿ ಹಾಕಿರ್ತಾರೆ. ಆ ತರದನ್ನ ಮುಟ್ಟೋಂಗಿಲ್ಲ. ಸೊ ಅದನ್ನ ಆದ್ರೆ ರಿಲೀಸ್ ಮಾಡ್ತಾರೆ. ಈ ತರ ಬೆಕ್ಕು ನಾಯಿ ಎಲ್ಲ ಸ್ಟ್ರೀಟ್ ರೋಡ್ ಅಲ್ಲಿ ಇರುತ್ತಲ್ಲ, ಸೊ ಅದನ್ನ ತಗೊಂಡೋಗಿ ಅಲ್ಲಿಗೆ ಹಾಕ್ತಾರೆ ಆ ಸೆಂಟರ್ಗಳಿಗೆ. ಸೊ ಅಲ್ಲಿ ನಾವು ಹೋಗ್ಬಿಟ್ಟು ತಗೋಬಹುದು. ಸೊ ಅದಕ್ಕೆ ಇನ್ನೊಂದು ಮನೆ ಸಿಗತ್ತೆ. ರೋಡ್ ಅಲ್ಲಿ ಸುಮ್ಮನೆ ಏಮ್ಲೆಸ್ ಆಗಿ ನಡ್ಕೊಂಡು ಹೋಗೋ ಬದಲು ಅವು ನಮ್ಮ ಮನೇಲಿ ಇದ್ಕೊಂಡು ಜೀವನ ಉಳಿಸ್ಕೊಳತ್ತೆ ಚೆನ್ನಾಗಿ.
0: ಹಾಂ ನೋಡಿ, ಎಷ್ಟು ತುಂಬ ಚಂದ ಯೋಚನೆ ಮಾಡಿದ್ಯಾ ಸುಧನ್ವಾ. ನಿಮ್ಮ ಮನೆಯಲ್ಲಿ ಇದೆಯಾ?
1: ಇಲ್ಲ ಇಲ್ಲ, ನಮ್ಮ ಮನೇಲಿ ಯಾವತ್ತೂ ಇಟ್ಕೊಂಡಿಲ್ಲ, ಈ ತರ ಇಟ್ಕೋಬಾರ್ದು ಅಂತ ಇಟ್ಟಿಲ್ಲ.
0: ಈಗ ಅಮ್ಮನಿಗೆ ಏನಿಷ್ಟ? ಅಮ್ಮ ಟೀಚರ್ ಅಲ್ವಾ, ಪ್ರಾಣಿ ಪಕ್ಷಿ ಅಂದ್ರೆ ಅಮ್ಮ ಇಷ್ಟಪಡ್ತಾರಾ? ಇಷ್ಟಪಡ್ತಾರೆ.
1: ಅದ್ರಲ್ಲಿ ಬೆಕ್ಕು, ಬಟ್ ಆದ್ರೆ ನಾವು ಬೆಕ್ಕನ್ನು ಇಟ್ಕೊಳ್ಳಲ್ಲ.

0: ಬರೀ ಯಾವಾಗ್ಲೂ ಹೊರ್ಗಡೆ ಎಲ್ಲ ಹೊರ್ಗಡೆ ಮೂರ್ಗಡೆ ನಮ್ಮ ಅಜ್ಜಿ ಮನೆ ಹತ್ರ ಅಥವಾ ದೇವಸ್ಥಾನದಲ್ಲಿ ಒಂದು ಬೆಕ್ಕಗಳಿದ್ರೆ ನಮ್ಮ ಅಮ್ಮ ಹೋಗ್ಬಿಟ್ಟು ಅದನ್ನ ಆಟ ಆಡಿಸ್ತಾರೆ ಸ್ವಲ್ಪ ಹೊತ್ತು, ಸ್ವಲ್ಪ ಹೊತ್ತು ಅಷ್ಟೇ, ಒಂದು 5-10 ನಿಮಿಷ.
1: ನೀವು ಆಟಾಡ್ಸಲ್ವಾ?
0: ನಾನು ಒಂದೊಂದ್ಸಲ ಆಟಿಸ್ತೀನಿ. ಬಟ್ ನಂಜನಗೂಡಲ್ಲಿ, ಆ ನಂಜನಗೂಡ ಹತ್ರ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ಅಲ್ಲಿ ಒಂದು ಲಾಸ್ಟ್ ಟೈಮ್ ಹೋಗಿದ್ದು ಒಂದು 2 ಬೆಕ್ಕಗಳಿದ್ವು, ಚಿಕ್ಕ ಚಿಕ್ಕ ಮರಿಗಳು. ನಮ್ಮಮ್ಮ ಅದ್ರ ಜೊತೆ ಆಟ ಆಡಿಸ್ತಿದ್ರು. ನಾನು ಇಲ್ಲೊಂದ್ ಟೆಂಪಲ್ ಟ್ಯಾಂಕ್ ಅಂತ ಇತ್ತು, ಅದ್ರೊಳಗೆ ಒಂದಷ್ಟು ಆಮೆಗಳಿತ್ತು, ಅದನ್ನ ಕುತ್ಕೊಂಡು ನೋಡಿದ್ದೆ, ಅದನ್ನ ಕುತ್ಕೊಂಡು ನೋಡ್ಕೊಂಡೆ.
1: ಇನ್ನು ಶಾಲೆಯಲ್ಲಿ ಏನೆಲ್ಲ ಪಾಠಗಳನ್ನು ಓದಿದ್ದೀರಿ? ನಿಮ್ಮ ಶಾಲೆ ಹೆಸರೇನು?
0: ನಮ್ಮ ಶಾಲೆ ಹೆಸರು ಶ್ರೀಕುಮಾರನ್ ಪಬ್ಲಿಕ್ ಸ್ಕೂಲ್, ಮಾಲ್ಸಂದ್ರ, ಬೆಂಗಳೂರಲ್ಲಿ.
1: ಬೆಂಗಳೂರಲ್ಲಿ. ಈಗ ಜನಗಳು ಕಿಚಿ ಕಿಚಿ ಕಿಚಿ ಗಿಜಿ ಗಿಜಿ ಗಿಜಿ ಅಂತ ಇರ್ತಾರೆ, ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಸುಧಾನ್ವನ್ಗೆ?
0: ನನಗೆ ಅಂತ ಏನು ಪ್ರಾಬ್ಲಮ್ ಇಲ್ಲ, ಬಡಿದೆಲ್ಲ ಕಾಡಿಗೆಲ್ಲ ಸಫಾರಿ ಹೋದಾಗ ಅಷ್ಟೊಂದು ಕ್ಯಾಮ್ರಾ ಎಲ್ಲ ತಗೊಂಡೋಗ್ತಿರಲ್ಲ, ಅದು ಅದೊಂದು ದೊಡ್ಡ ಪ್ರಾಬ್ಲಮ್ ಹೋದ ಆನಿಮಲ್ಸ್ ತುಂಬ ಡಿಸ್ಟರ್ಬ್ ಆಗುತ್ತದು. ಸೊ ಅದಕ್ಕೆ ಆ ಥರ ಮಾಡಬಾರ್ದು. ಬರೀ ಏನಾದ್ರು ತೊಗೊಂಡೋದ್ರೆ ಒಂದು ಬೈನಾಕ್ಯುಲರ್ಸ್ ತೊಗೊಂಡೋಗ್ಬೇಕು.
1: ಅಲ್ಲ, ಅವ್ರಿಗೆ ಇಷ್ಟ ಪ್ರಾಣಿಗಳ ಜೊತೆನೆ ನಾನು ಫೋಟೋ ತೆಕ್ಕೋಬೇಕು ಅಂತ ಹೋಗಿ ಕೆಲವೊಂದೆಲ್ಲ ಪ್ರಾಣಿಗಳು ಅಟ್ಯಾಕ್ ಮಾಡಿದ್ದಾವೆ.
0: ಗೊತ್ತು, ಅದಕ್ಕೆ ತಪ್ಪು, ಅದು ತುಂಬ ಡಿಸ್ಟರ್ಬ್ ಆಗುತ್ತೆ, ನರ್ವಸ್ ಆಗುತ್ತೆ ಪ್ರಾಣಿಗಳಿಗೆ, ಅವಾಗ ಅನ್ಪ್ರಿಡಿಕ್ಟಬಲ್ ರಿಯಾಕ್ಷನ್ಸ್ ಜಾಸ್ತಿ. ಅದಕ್ಕೆ ದೂರದಿಂದ ಬೈನಾಕ್ಯುಲರ್ಸ್ ಅಲ್ಲಿ ನೋಡಬೇಕು.
1: ನೀವು ಹೋಗ್ತೀರಾ ಟೂರ್ಗೆಲ್ಲ?
0: ಮುಂಚೆ ಹೋಗಿದ್ದೀನಿ, ಈಗ ಹೋಗಿಲ್ಲ.
1: ಏನೆಲ್ಲ ನೋಡಿದ್ದೀರಾ?
0: ನಾನಂತೂ ಹುಲಿನ ಯಾವತ್ತೂ ನೋಡಿಲ್ಲ, ಒಂದು ಚಿರತೆ ನೋಡಿದ್ದೇನೆ ಅಷ್ಟೇ,
1: ಎಲ್ಲಿ?
0: ದಾಂಡೇಲಿಯಲ್ಲಿ.
1: ಅಲ್ಲಿ ಹೋಗಿದ್ರಾ?
0: ರಾತ್ರಿ ಸಫಾರಿಯಲ್ಲ,
1: ಹೋಗುವಾಗ
0: ಇಲ್ಲ, ಅದು ರೆಸಾರ್ಟ್ಗೆ ವಾಪಸ್ ಹೋಗುವಾಗ ಸೈಡ್ ಅಲ್ಲಿ ಚಿರತೆ ಇತ್ತು.
1: ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ?
0: ನಾನು, ನಮ್ಮ ಅಪ್ಪ, ನಮ್ಮಪ್ಪ.
1: ಅಪ್ಪ. ಅಪ್ಪನ ಹೆಸರೇನು?
0: ರವಿಕಿರಣ್.
1: ಏನು ಕೆಲಸ ಮಾಡ್ತಾರೆ ಅವರು?
0: ಸಾಫ್ಟ್ವೇರ್.
1: ಸಾಫ್ಟ್ವೇರ್ ಇಂಜಿನಿಯರಾ? ನೀನು ಅಪ್ಪನಿಂದ ಏನು ಕಲಿತೆ? ಏನು ಕಲ್ತ್ರಿ ಅಪ್ಪನಿಂದ?
0: ನಮ್ಮಪ್ಪನಿಂದ ಕೆಲಸ ಹೇಗೆ ಮಾಡಬೇಕು ಅಂತ ಕಲಿತೆ.
1: ಏನು ಕೆಲಸ?
0: ಸೊ ಇದು ಹೆಂಗೆ ಪ್ರಮೋಷನ್ ತಗೊಳ್ಳೋದು, ಏನೇನು ಮಾಡ್ಕೊಳ್ಳೋದು ಅಂತ.
1: ಕಂಪ್ಯೂಟರ್ನಲ್ಲಿ?
0: ಕಂಪ್ಯೂಟರ್ನಲ್ಲಿ. ನಮ್ಮಪ್ಪ ಕಂಪ್ಯೂಟರ್ ಹೇಳ್ಕೊಡ್ತೇವೆ, MS ವರ್ಡ್ ಹೆಂಗೆ ಮಾಡೋದು, ಪವರ್ ಪಾಯಿಂಟ್ ಮಾಡೋದು ಆ ಥರ.
1: ಈಗ ಸಮಯ ಇದೆಯಲ್ಲ, ಹೇಗೆ ಕಳೀತೀರಾ?
0: ಈಗ ನನ್ನ ಮನೇಲಿ ಸುಮಾರು ಒಂದು 200-300 ಬುಕ್ಸ್ ಇದೆ. ಅವಾಗ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಒಂದು 5 ತಂದಿದ್ದೀನಿ ಅಷ್ಟೇ. ನಮ್ಮ ಬ್ಯಾಗ್ ಅಲ್ಲಿ
1: ಏನೆಲ್ಲ ಬುಕ್ಸ್ ಇದೆ ಸುಧನ್ವಾ?
0: ನನ್ನ ಹತ್ರ ಈ ತರ ಪಕ್ಷಿಗಳ ಬುಕ್ಕು, ಪ್ರಾಣಿಗಳ ಬುಕ್ಕು.
1: ಎಲ್ಲಿತ್ತು ಪುಸ್ತಕಗಳು?
0: ನಾನೊಂದಷ್ಟು ಬುಕ್ಸ್ ಅನ್ನ ಅಂಗಡಿಗಳಿಂದ ತಗೊಂಡೆ, ಆರ್ಡರ್ ಮಾಡ್ಕೊಂಡಿದ್ದೀನಿ.
1: ಓಹೋಹೋ, ಪರ್ಚೇಸ್ ಮಾಡಿದ್ದೀರಿ? ಯಾರು ತರಿಸ್ಕೊಡೋದು?
0: ನಮ್ಮ ಅಮ್ಮ ಅಪ್ಪ.
1: ಅಂತೂ ಸುಧಾನ್ವನ್ಗೆ ಏನೆಲ್ಲ ಇಷ್ಟ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪುಸ್ತಕಗಳನ್ನು ಕೊಡಿಸಿದ್ದಾರೆ. ಹೇಗೆ ಸಂರಕ್ಷಣೆ ಮಾಡ್ತೀರಿ ಪುಸ್ತಕಗಳನ್ನು?
0: ಆ ಬುಕ್ಸ್ಗಳನ್ನ ಬುಕ್ ಶೆಲ್ಫ್ ಒಳಗೆ ಇಡ್ತೀನಿ ನಾನು. ನನ್ನ ಹತ್ರ ಒಂದು ಬುಕ್ ಶೆಲ್ಫ್ ಇತ್ತು, ಈಗ ಇನ್ನೊಂದು ಬುಕ್ ಶೆಲ್ಫ್ ಆಗಿದೆ.
1: ಹೇಗೆ ಕಲ್ತ್ರಿ ಪುಸ್ತಕ ತರಿಸ್ಕೋಬೇಕು ಅಂತ ಯಾಕೆ ಬಂತು ಯೋಚನೆ ಸುಧನ್ವನಿಗೆ?
0: ನನಗೆ ಇಷ್ಟ ಇತ್ತು ಪ್ರಾಣಿ ಪಕ್ಷಿಗಳು, ಸೊ ಅದ್ರ ಬಗ್ಗೆ ಹೆಚ್ಚಾಗಿ ಕಲ್ತ್ಕೊಳ್ಳೋಣ ಅಂತ ನಾನು ಅಮ್ಮನ ಹತ್ರ ಹೇಳಿದೆ, ಅವ್ರು ಬುಕ್ಸ್ಗಳು ತರ್ಸಕ್ ಶುರು ಮಾಡಿದ್ರು.
1: ಲೈಬ್ರರೀಸ್ ಅಲ್ಲೂ ಇರುತ್ತಲ್ಲ ಪುಸ್ತಕಗಳು?
0: ಹಾ, ಲೈಬ್ರರೀಸ್ ಎಲ್ಲ ಇರುತ್ತೆ ನಮ್ಮ ಸ್ಕೂಲ್ ಲೈಬ್ರರಿಯಲ್ಲಿ. ಇದು ಪ್ರಾಣಿ ಪಕ್ಷಿಗಳ ಬಗ್ಗೆ ಇರತ್ತಲ್ಲ ಬುಕ್ಕು, ಅದನ್ನ ಬಾರೋ ಮಾಡಕ್ ಬಿಡಲ್ಲ. ಸೊ ಅದಕ್ಕೆ ಅಲ್ಲಿ ಬರೀ ಕತೆ
1: ರೆಫರೆನ್ಸ್
0: ರೆಫರೆನ್ಸ್ ಅದಕ್ಕೆ ಅಲ್ಲಿ ಕತೆ ಬುಕ್ ಮಾತ್ರ ಬಾರೋ ಮಾಡ್ಬೇಕು. ನನ್ನ ಹತ್ರ ಸುಮಾರು ಕತೆ ಬುಕ್ ಇದೆ, ಬಟ್ ಅಲ್ಲಿ ಕತೆ ಬುಕ್ ಗಳನ್ನ ಬಾರೋ ಮಾಡ್ಕೊಂಡು ಓದೋದು, ಮನೇಲಿ ಇದೆ ನೋಡೋದು ಪಕ್ಷಿ ಪ್ರಾಣಿಗಳ ಬುಕ್.
1: ಈಗ ಒಂದು ಕತೆ ಹೇಳಿ ಮತ್ತೆ, ಯಾವ್ದಾದ್ರು ಕತೆ.
0: ಕತೆ ಎಲ್ಲ ಹೇಳಕ್ ಬರಲ್ಲ
1: ಯಾಕೆ ಸುಧನ್ವಾ?
0: ಬಟ್ ನಾನು ಈ ತರ ಕತೆ ಹೇಳ್ತೀನಿ
1: ಹೇಳಿ.
0: ಈ ಕತೆ ನಾನೇ ನೋಡಿರೋದು ಆಕ್ಚುಲಿ. ಇದು ಇದು ಪಕ್ಷಿಗಳ ಬಗ್ಗೆ.
1: ಪಕ್ಷಿಗಳು ಅಂದ್ರೆ ಇಷ್ಟ.
0: ಸೊ ಅಂತೆ ನಾನು ಇಲ್ಲಿ ಉತ್ತರಾಖಂಡಕ್ಕೆ ಟ್ರಿಪ್ ಹೋಗಿದ್ದೆ. ಸೊ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಬದ್ರಿನಾಥಲ್ಲಿ. ಸೊ ಅಲ್ಲಿ ಎಷ್ಟೊಂದು ಗುಬ್ಬಚ್ಚಿಗಳು ಬದ್ರಿನಾಥಲ್ಲಿ ಸುಮಾರು ಇದ್ವು. ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ. ಅದು ಡ್ರೈನ್ ಕ್ಲೀನ್ ಆಗಿತ್ತು, ಏನು ಗಲೀಜಿರ್ಲಿಲ್ಲ. ಸೊ ಅದಕ್ಕೆ ನಾನು ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಡ್ಕೊಂಡು ಹೊರಟಾಯ್ತು. ಅದೇ ಕತೆ.
1: ಅದೇ ಕತೆ? ಓಹೋ, ಬರ್ದಿದ್ದೀರಾ ಅದನ್ನ?
0: ಇಲ್ಲ, ಅದು ಬರ್ದಿಲ್ಲ, ಬಟ್ ನಾನೊಂದು ಬುಕ್ ಬರ್ತಿದ್ದೀನಿ.
1: ಬುಕ್ ಬರ್ದಿದ್ದೀರಾ? ವೆರಿ ಗುಡ್. ಏನು ಹೆಸರು ಅದು?
0: ಬರ್ಡ್ಸ್ ಆಫ್ ಬ್ಯಾಂಗ್ಳೂರ್ ಅಂತ. ಇದು ಬರೀ ಇಂಗ್ಲಿಷಲ್ಲಿ ಇರುತ್ತೆ, ಕನ್ನಡದಲ್ಲಿ ಇಲ್ಲ.
1: ಇಂಗ್ಲಿಷಲ್ಲೇ ಹೇಳಿ ಏನಿದೆ ಅಂತ.

0: ಇದು ಬರ್ಡ್ಸ್ ಆಫ್ ಬ್ಯಾಂಗ್ಳೂರ್, ನಾನು ನಾನೇ ಬರೆದಿರೋದು.
1: ಯಾವ ವರ್ಷದಲ್ಲಿ?
0: ಈ ವರ್ಷ, ಈ ವರ್ಷ ಫೆಬ್ರವರಿಯಲ್ಲಿ 12 ಕಾಪಿ ತರಿಸ್ಕೊಂಡೆ.
1: ಯಾರ್ದು ಅದು ಪುಸ್ತಕ? ನೀವು ಬರ್ದಿರೋದ? ಸುಧನ್ವಾ ಆರ್, ಬರ್ಡ್ಸ್ ಆಫ್ ಬ್ಯಾಂಗ್ಳೂರ್. ಇದು ಬರೆಯೋದಕ್ಕೆ ಇನ್ಸ್ಪಿರೇಷನ್ ಏನು?
0: ಆ ಥರ ಏನೂ ಇಲ್ಲ, ನಾನು ಪಕ್ಷಿಗಳನ್ನ ನೋಡ್ತಾ ನೋಡ್ತಾ ಬುಕ್ಕಲ್ಲಿ ಓದ್ತಿದ್ದೆ ಸುಮಾರು ಇಂಡಿಯನ್ ಎಕ್ಸ್ಟಿಂಕ್ಟ್ ಆಗಲ್ ಡೇಂಜರ್ ಇತ್ತು ಅಂತ. ಸೊ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋಣ ಅಂತ. ಆಮೇಲೆ ಬೆಂಗಳೂರಲ್ಲಿ ಅಷ್ಟೊಂದು ಲಾಲ್ ಬಾಗ್ ಸುಮಾರು ಕೆರೆಗಳೆಲ್ಲ ಇದೆಯಲ್ಲ, ಅದರಲ್ಲಿ ತುಂಬಾ ಪಕ್ಷಿಗಳು ಇರತ್ತೆ. ಸೊ ಅದ್ರ ಬಗ್ಗೆ ಜನರನ್ನ ಕಲ್ಸೋಣ ಅಂತ ಈ ಬುಕ್ ಅನ್ನು ಬರ್ದೆ.
1: ಯಾರು ಕೋಆಪರೇಷನ್ ಕೊಟ್ಟಿದ್ದು?
0: ನಮ್ಮಮ್ಮ.
1: ಅಮ್ಮ, ಆಥರ್ಸ್ ನೋಟ್: ಮೈ ಇಂಟ್ರೆಸ್ಟ್ ಇನ್ ಬರ್ಡ್ಸ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿ COVID-19 ಪ್ಯಾಂಡಮಿಕ್. ಅಕೇಷನಲಿ ಐ ಯೂಸ್ ಟು ಗ್ರ್ಯಾಬ್ ಎ ಚೇರ್ ಆ್ಯಂಡ್ ಸಿಟ್ ಔಟ್ಸೈಡ್ ಆನ್ ಮೈ ಬಾಲ್ಕನಿ ಜಸ್ಟ್ ಲುಕ್ಕಿಂಗ್ ಅರೌಂಡ್. ಒನ್ ಡೇ ಐ ಸಾ ಎ ಫ್ಯೂ ಬಿಗ್ ಬ್ಲ್ಯಾಕ್ ಬರ್ಡ್ಸ್ ಫ್ಲೈಯಿಂಗ್ ಇನ್ ದಿ ಸ್ಕೈ. ದಿಸ್ ಅರೌಸ್ಡ್ ಮೈ ಕ್ಯೂರಿಯಾಸಿಟಿ. ಐ ಹ್ಯಾಡ್ ಲಾಂಗ್ ಥಾಟ್ ದಟ್ ಎವ್ರಿ ಫ್ಲೈಯಿಂಗ್ ಕ್ರಿಯೇಚರ್ ವಾಸ್ ಎ ಬರ್ಡ್. ಫ್ರಮ್ ದೀಸ್ ಬಿಗಿನಿಂಗ್ಸ್ ಮೈ ಇಂಟ್ರೆಸ್ಟ್ ಇನ್ ದಿಸ್ ಫೀಲ್ಡ್ ಅರೋಸ್. ಫ್ರಮ್ ದೆನ್ ಆನ್ ಇಟ್ ಬಿಕೇಮ್ ಎ ಹ್ಯಾಬಿಟ್ ಟು ಸಿಟ್ ಆನ್ ಮೈ ಬಾಲ್ಕನಿ ಫಾರ್ ಎನ್ ಹವರ್ ಆರ್ ಸೋ ಎವರಿ ಡೇ, ಲುಕ್ಕಿಂಗ್ ಅಟ್ ದಿ ಬರ್ಡ್ಸ್ ಅರೌಂಡ್ ಮೀ. ಟು ಮೈ ಅಮೇಜ್ಮೆಂಟ್ ಐ ಡಿಸ್ಕವರ್ಡ್ ದಟ್ ನಾಟ್ ಓನ್ಲಿ ವರ್ ದೀಸ್ ಬಿಗ್ ಬ್ಲ್ಯಾಕ್ ಬರ್ಡ್ಸ್ ಬಟ್ ಅದರ್ ಟೈಪ್ಸ್ ಆಸ್ ವೆಲ್. ದಿ ಟ್ರೀಸ್ ಜಸ್ಟ್ ಔಟ್ಸೈಡ್ ಮೈ ಬಾಲ್ಕನಿ ವರ್ ಪೆಪ್ಪರ್ಡ್ ವಿತ್ ಆಲ್ ಸಾರ್ಟ್ಸ್ ಆಫ್ ಬರ್ಡ್ಸ್, ಬಿಗ್ ಒನ್ಸ್, ಸ್ಮಾಲ್ ಒನ್ಸ್, ಬ್ಲ್ಯಾಕ್ ಒನ್ಸ್, ಗ್ರೀನ್ ಒನ್ಸ್, ನಾಯ್ಸಿ ಒನ್ಸ್, ಸೈಲೆಂಟ್ ಒನ್ಸ್ ಆ್ಯಂಡ್ ಅಗ್ರೆಸಿವ್ ಒನ್ಸ್ ಅಮಾಂಗ್ ಅದರ್ಸ್. ತುಂಬ ಚೆಂದ ಆರಂಭ ಮಾಡಿದ್ದೀರಿ ಆಥರ್ಸ್ ನೋಟ್ ಅಂತ. ತುಂಬ ಚೆನ್ನಾಗಿ ಬರೆದಿದ್ದೀರಿ, ಪಕ್ಷಿಗಳ ಚಿತ್ರವನ್ನೆಲ್ಲ ಬರೆದಿದ್ದೀರಿ. ಹೇಗೆ ಕಲೆಕ್ಟ್ ಮಾಡಿದ್ರಿ ನೀವು ಫೋಟೋಸ್ ಎಲ್ಲ? ಸಮಯ ಎಲ್ಲಿತ್ತು? ನೀವು 6ನೇ ಕ್ಲಾಸ್ ಅಲ್ವಾ, ಈಗ ನೀವು 7ನೇ ತರಗತಿಗೆ ಬಂದಿದ್ದೀರಿ. ಹೇಗೆ ತಕೊಂಡ್ರಿ ನೀವು ಕಲೆಕ್ಷನ್?
0: ಈ ಫೋಟೋಸ್ಗಳಿಂದ ಇದರಲ್ಲಿ ಇದು ಆಕ್ಚುಲಿ ಇದೆಲ್ಲ ಫೋಟೋಸ್ ನಂದಲ್ಲ, ಇದೆಲ್ಲ ಬೇರೆ ಕಡೆಯಿಂದ ಬಂದಿರೋ ಫೋಟೋಸ್. ನಮ್ ಫ್ರೆಂಡ್ಗಳ ಹತ್ರ ಸುಮಾರು ಫೋಟೋಸ್ಗಳಿತ್ತು ಈ ಬರ್ಡ್ಗಳ್ದು. ನಾನು ಅವ್ರ ಹತ್ರ ಫೋಟೋಗಳನ್ನ ಇಸ್ಕೊಂಡು ಯೂಸ್ ಮಾಡಿದೀನಿ. ಬಟ್ ಇದ್ರಲ್ಲಿ ಒಂದು ಇದು ಅಂದ್ರೆ ಇದ್ರಲ್ಲಿ ಇರೋ ಅಷ್ಟು ಬರ್ಡ್ಸ್ ನಾನು ನೋಡಿದೀನಿ.
1: ಕೇಳಿದ್ರಲ್ಲ ಮಕ್ಕಳೇ, ಸುಧನ್ವಾ ಆರ್ ಪಕ್ಷಿಗಳನ್ನ ಅಪಾರವಾಗಿ ಪ್ರೀತಿಸುವಂತಹ ಬಾಲ ಪ್ರತಿಭೆ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಅಂದರೆ ಆರ್ ಸುಧನ್ವನೊಂದಿಗಿನ ಮುಂದುವರೆದ ಕಾರ್ಯಕ್ರಮ ಮುಂದಿನ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪ್ರಸಾರ ಆಗತ್ತೆ. ಪೋಷಕರು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ನಿಮ್ಮ ಮಕ್ಕಳು ಕೂಡ ಈ ರೀತಿಯ ಪ್ರತಿಭೆಯನ್ನು ಹೊಂದಿರ್ತಾರೆ ಆದರೆ ಗುರುತಿಸುವಲ್ಲಿ ವಿಫಲರಾಗಿರ್ತೀರಿ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಸಮಯದ ಅಭಾವ. ಅದಕ್ಕಾಗಿ ಒಂದು ದಿನ ಮೀಸಲಾಗಿಡಬೇಕಾಗತ್ತೆ, ಅದರ ಪರಿಣಾಮ ಬೇರೊಂದು ಕೆಲಸ ಇಲ್ಲವಾಗಬಹುದು ಅಂತ. ಆದರೆ ಇಂದು ಬೆಳೆಯುತ್ತಿರುವಂತಹ ಮಗು ನಾಳೆ ದೊಡ್ಡವನಾಗ್ತಾನೆ ಅಥವಾ ದೊಡ್ಡವಳಾಗ್ತಾಳೆ. ಬಾಲ ಪ್ರತಿಭೆ ಅಂತ ಅಂದ್ರೇ ಮುದ್ದು ಮುದ್ದಾಗಿ ಮಾತನಾಡುವಂತಹದ್ದು, ಸಹಜ ಸೌಂದರ್ಯ ಅವನ ಹೃನ್ಮನಗಳಲ್ಲಿ ಅಡಗಿರುತ್ತೆ. ಹಾಗೆಯೇ ಅವನ ಪ್ರತಿಭೆ ಅಥವಾ ಅವಳ ಪ್ರತಿಭೆ ಅಗಾಧವಾಗಿ ಅಡಗಿರುತ್ತೆ ಅನ್ನೋದು ನಮ್ಮ ಮನಸ್ಸಿಗೆ ಎಲ್ಲೋ ಅನ್ನಿಸ್ತಾ ಇರುತ್ತೆ, ಆದರೆ ಒಂದು ಕ್ಷಣ ಮರೆತು ಬಿಡ್ತೀವಿ ಅಷ್ಟೆ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲೂ ಕೂಡ ಆಗಬಹುದು. ಹಾಗಂತ ನಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ನಾವು ಗುರುತಿಸದೇ ಹೋದರೆ ಆ ಮಗುವಿಗೆ ಎಲ್ಲೋ ಒಂದು ರೀತಿ ತಂದೆ ತಾಯಿಗಳಿಂದನೇ ಪ್ರತಿಭೆಯನ್ನು ಗುರುತಿಸಲಾರದೆ ಸೋಲುಣ್ಣಬಹುದು. ಅಥವಾ ನಮ್ಮ ಮಗನೂ ಕೂಡ ಇದೇ ರೀತಿ ಪ್ರತಿಭೆ ಇದ್ದರೂ ಕೂಡ ನಾನು ಅಂದು ಗುರುತಿಸಲಿಲ್ಲ ಅಂತ ನೊಂದ್ಕೊಳ್ಬಹುದು ನಾಳೆ ನಿಮ್ಮ ಮನಸ್ಸು. ಅದಕ್ಕೆ ಅವಕಾಶ ಬೇಡ. ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಸಿಂಚನ ವೇದಿಕೆಗೆ ಕರೆ ತಂದು ಮಕ್ಕಳಲ್ಲಿನ ಪ್ರತಿಭೆಯನ್ನು ಅನಾವರಣಗೊಳಿಸೋದಕ್ಕೆ ಸದಾ ಸಿದ್ಧವಾಗಿದೆ ಚಿಣ್ಣರ ಲೋಕ ವೇದಿಕೆ.

ಪೋಷಕರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳುತ್ತಾ ಒಂದು ಚಿತ್ರಗೀತೆಯನ್ನ ಕೇಳೋಣ. ಮೃಗಾಲಯ ಚಿತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಕಿವಿ ಮಾತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೀತೆಯನ್ನ ಕೇಳೋಣ. ಧ್ವನಿ ನೀಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ರಾಜನ್ ನಾಗೇಂದ್ರ ಅವರದು, ಸಾಹಿತ್ಯ ಚಿ ಉದಯಶಂಕರ್ ಅವರದು.

ಮೃಗಾಲಯ ಚಿತ್ರದ ಗೀತೆಯನ್ನು ಕೇಳಿದ್ದಾಯ್ತಲ್ವಾ? ಪ್ರಾಣಿ ಪಕ್ಷಿಗಳನ್ನು ಉಳಿಸಬೇಕು. ಮುಂಬರುವಂತಹ ಪೀಳಿಗೆಗೆ, ಅಂದರೆ ಜನರೇಷನ್ಗೆ, ನಾವು ಇವತ್ತು ಉಳಿಸಿದರೆ ಮಾತ್ರ

0: ಜನರಿಗೆಲ್ಲ ಪ್ರಾಣಿ ಪಕ್ಷಿಗಳು ಪರಿಸರ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಚಿನ್ನರ ಲೋಕ ಸಿಂಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಹಲವು ಮಕ್ಕಳು ಬೇಸಿಗೆ ಶಿಬಿರಗಳಿಗೆ ಹಾಜರಾಗಿ ಕೆಲವೊಂದು ಕಲೆಯನ್ನು ಕಲಿತುಕೊಂಡಿರಬಹುದು, ಆಟೋಟಗಳಲ್ಲಿ ಪ್ರಶಸ್ತಿ ಬಂದಿರಬಹುದು, ಬಹುಮಾನ ಬಂದಿರಬಹುದು. ಹಾಗೆಯೇ ಒಟ್ಟಾರೆ ಮಕ್ಕಳಲ್ಲಿನ ಪ್ರತಿಭೆಗಾಗಿ ಮಡಿಕೇರಿ ಆಕಾಶವಾಣಿ ಸದಾ ಸಿದ್ಧವಾಗಿದೆ, ಅವರನ್ನು ಪರಿಚಯ ಮಾಡಿಕೊಡುವಂಥ ಒಂದು ಹೆಜ್ಜೆ. ಸಿಂಚನ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
1: ಇದುವರೆಗೆ ಸಿಂಚನ ಕಾರ್ಯಕ್ರಮ ಪಕ್ಷಿ ಪ್ರೇಮಿ ಪಕ್ಷಿ ಉಳಿಸಿ ಈ ಕುರಿತು ಪುಸ್ತಕ ಹೊರತಂದಿರುವ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಸುಧನ್ವ ಆರ್ನೊಂದಿಗಿನ ಸಂದರ್ಶನದ ಮೊದಲ ಪಾಕ ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:30:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಫನಾ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾನ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಜತಿನ್ ಲಲಿತ್, ಸಾಹಿತ್ಯ ಪ್ರಸೂನ್ ಜೋಶಿ.

0: अधूरी सांस थी, धड़कन अधूरी थी, अधूरे हम, मगर अब चांद पूरा है फलक पे और अब पूरे हैं हम।
1: ಕ್ಯೋಂಕಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ, ಗೀತೆಗೆ ಸಂಗೀತ ಹಿಮೇಶ್ ರೇಷ್ಮೆ ಅವರದು, ಸಾಹಿತ್ಯ ಸಮೀರ್.

ಬಾಜಿಗರ್ ಚಿತ್ರಕ್ಕಾಗಿ ಆಶಾ ಭೋಸ್ಲೆ ಹಾಗೂ ವಿನೋದ್ ರಾಥೋಡ್ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ನೀಡಿದವರು ಅನು ಮಲಿಕ್, ಸಾಹಿತ್ಯ ಜಫರ್ ಗೋರಖ್ಪುರಿ ಅವರದಾಗಿತ್ತು. ಇನ್ನು ಮುಂದೆ ಕೇಳಿ, ದಿಲ್ ಹೇ ಕಿ ಮಂತ ನಹಿ ಚಿತ್ರಕ್ಕಾಗಿ ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಫಯಜ್ ಅನ್ವರ್.

ಇನ್ನು ಮುಂದೆ ಕೇಳಿ ಲತಾ ಮಂಗೇಶ್ಕರ್ ಹಾಗೂ ಕುಮಾರ್ ಸಾನು ಅವರ ಧ್ವನಿಯಲ್ಲಿ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್, ಸಾಹಿತ್ಯ ಆನಂದ್ ಬಕ್ಷಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆಶಿಕಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಸಮೀರ ಅವರದು.

0: ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ. ನಿಮ್ಮ ತಂದೆಯವರು ಸುಂದರವಾದ ಚಪ್ಪಲಿಗಳನ್ನು ಮಾಡುತ್ತಿದ್ದರು, ನಾವದನ್ನು ಧರಿಸುತ್ತಿದ್ದೆವು ಎಂದರು. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಯುವ ಜನತೆಗೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳು ನಿಮಗಾಗಿ ಸ್ನೇಹಿತರೆ.
1: ಪರವಾಗಿಲ್ಲ, ಅದರ ಆಯುಷ್ಯವನ್ನು ಒಂದಷ್ಟು ದಿನಗಳ ಮಟ್ಟಿಗೆ ಹೆಚ್ಚಿಸಿದ್ದೇನಲ್ಲ ಎಂದು ತೃಪ್ತಿಯನಗೆ ಸೂಚಿಸಿದರಂತೆ. ಅಂದಿನಿಂದ ಅವರು ಮಾಂಸಾಹಾರವನ್ನ ತ್ಯಜಿಸಿದರಂತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ

ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ ಯುವವಾಣಿ, ಇದು ನಿಮ್ಮ ವಾಣಿ.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತೀಸುತ. ಭಾರತೀಸುತ ಅವರ ಕಾದಂಬರಿ ಬಂಗಾರದ ಕುಲುಮೆ ಬಗ್ಗೆ ಭಾಗೀರಥಿ ಹುಲಿತಾಳ ಅವರಿಂದ ವಿಶ್ಲೇಷಣೆ. ಮಧ್ಯಾಹ್ನ 3:00 ಕಥಾ ಶ್ರೀಮದ್ ರಾಮಾಯಣದ ಭಾಗ, ಇದರಲ್ಲಿ ಕರದೂಷಣ ವಧೆ ಮತ್ತು ಸೀತಾಪಹಾರ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆ 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಆಲಿಸುವಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:04. ಇನ್ನು ಮುಂದೆ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಜಂಗ್ಲಿ ಚಿತ್ರಕ್ಕಾಗಿ ಸೋನು ನಿಗಮ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಇನ್ನು ಮುಂದೆ ಕೇಳಿ ಕುಶಲವೇ ಕ್ಷೇಮವೇ ಚಿತ್ರಕ್ಕಾಗಿ ರಾಜೇಶ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್.

ಇನ್ನು ಮುಂದೆ ಕೇಳಿ ಮನಸಾರೆ ಚಿತ್ರಕ್ಕಾಗಿ ಶ್ರೇಯ ಘೋಷಾಲ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಮನೋಮೂರ್ತಿ, ಸಾಹಿತ್ಯ ಯೋಗರಾಜ್ ಭಟ್.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 11:19 ಸೆಕೆಂಡ್ಗಳು.

ಕೇಳುಗರೆ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಲಸಿನ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗೆ ನಡೆಸಿದ ಸಂದರ್ಶನ ನಂತರ ಕೃಷಿ ಮಾಹಿತಿಯನ್ನು ಕೇಳುವಿರಿ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗೇರೆ.

ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳಿ ಜಸ್ಕರ್ ಸಿಂಗ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇನ್ನು ಮುಂದೆ ಕೇಳಿ ಶ್ರುತಿ ಪ್ರಹ್ಲಾದ್ ಹಾಗೂ ಮಾಲೋ ನಿಪ್ನಾಲ್ ಅವರ ಧ್ವನಿಯಲ್ಲಿ ಕರಟಕ ದಮನಕ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಸಾಹಿತ್ಯ ಯೋಗರಾಜ್ ಭಟ್.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತಾ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತಾ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ.
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 11:30 ಗಾನಡಂಗುರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕುರುಕ್ಷೇತ್ರ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇನ್ನು ಮುಂದೆ ಕೇಳಿ ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಲಾಲಿ ಹಾಡು ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ. ಸಾಹಿತ್ಯ ಕೆ ಕಲ್ಯಾಣ್.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವೆ. ಸಮಯ 11:45:10. ಗಾನಡಂಗುರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದೇವರು ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ. ಸಾಹಿತ್ಯ ಯೋಗರಾಜ್ ಭಟ್.

ಕರಿಯ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್, ಸಾಹಿತ್ಯ ಕವಿರಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಖುಷಿ ಚಿತ್ರಕ್ಕಾಗಿ ಶ್ರೀನಿವಾಸ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನೀಡಿದರೆ ಗುರುಕಿರಣ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇದುವರೆಗೆ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರಾದೇಶಿಕ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ದೇಶದ ಖಜಾನೆಯ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಒಂದು ರಾಷ್ಟ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: आज आप देखें जो खर्चा है, अगर सांसद और विधायक साथ लड़ेंगे चुनाव तो कितना खर्चा बच जाएगा, कितना खर्च कम होगा और सबसे बड़ा फायदा छोटी पार्टी और रीजनल पार्टीज को होगा. पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है. रिप्रेजेंटेशन ऑफ पीपल एक्ट में जो प्रावधान है कानून के तहत में, वो आराम से पैसा दे करके उनको खड़ा कर सकता है और लड़ सकते हैं चुनाव. तो ये बड़ा फायदा है कि ये सोचना है कि इससे नुकसान नहीं होगा, फायदा होगा. खर्चा छोटी पार्टी का भी कम होगा, बड़ी पार्टी का भी कम होगा और नेशनल वेस्ट जो जा रहा था वो बचेगा और हमारी फ्यूचर जनरेशन के लिए काम आएगा. अगर 7 लाख करोड़ तो ये तो उन्होंने क्वांटिफाई किया है.
0: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಜಾಗೃತಿ ಜಾಥಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್, ಈಜಿಪ್ಟೈ ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯಾ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ ಪರಿಕರಗಳ ಗುಣಮಟ್ಟ ನಿಯಂತ್ರಣ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಕುರಿತು 1 ದಿನದ ಕಾರ್ಯಾಗಾರ ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು

ಐಟಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ, ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ಪರಿವಾಯಿಗೆ ನಿಯಮಗಳು, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಬಾನಂದೂರು ಕೆಂಪಯ್ಯ ಹೇಳಿದರು. ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಛೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ 3 ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾವು ನಿಗಮ ಹಾಗೂ ಮಾವು ಸಂಶೋಧನಾ ಕೇಂದ್ರ ಸ್ಥಾಪನೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯಮಟ್ಟದ ಗೇರು ಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ
1: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜು. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
2: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು, ಅಪ್ಪ ಅಮ್ಮನ್ಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬಾ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲ್ಗೆ ಹೋಗ್ತಿದ್ವಿ, ಬರ್ತಿದ್ವಿ, ಹೀಗೆ ಬದುಕು ಸಾಗ್ತಾ ಬಂತು.
1: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
2: ವಾಸ್ತವ ಹೇಳ್ಬೇಕಂದ್ರೆ, ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18 ವಯಸ್ಸಿಗೆ ಮದ್ವೆ ಆಯ್ತು. ಸೊ ಮದ್ವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18 ವರ್ಷಕ್ಕೆ ಮದ್ವೆ ಮಾಡಿದ್ರು. ಸೊ 23 ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗ್ಲೇ ಇಷ್ಟು ಹೊರ

0: ನನ್ನ ಹೆಗಲ್ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆ ಎಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನ್ಸು ಅಷ್ಟ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನ್ಸು ಹಾಗೆ ಉಳಿತಲ್ಲ, ಏನು ಮಾಡ್ತಿಲ್ಲಲ್ಲ ನನ್ನ ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನ ಫೋಕಸ್ ಮಾಡಿದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗ್ಲಿ ಆರ್ಟಿಸ್ಟ್ ಅಂತಾಗ್ಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ ಶ್ರದ್ಧೆ ಮತ್ತೆ ಸತತ ಪ್ರಯತ್ನ ಅನ್ನೋದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರ್ ಆಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನೂ ಚಿಕ್ಕ ಹುಡುಗಿ, 3ನೇ ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಬೆಳೆದ್ಬಿಟ್ಲು. ಮತ್ತೆ ಟೇಕೊಂಡುನಲ್ಲೂ ಕೂಡ ಅವಳದು ಬ್ಲಾಕ್ ಬೆಲ್ಟ್ ಆಗಿದೆ. ತುಂಬ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದಾನು ಸಾಕಷ್ಟು ಮನೆಯಲ್ಲಿ ಇಡೋಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದ್ದಾವೆ. ಹೊರಗಿನವರೆಲ್ಲ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನ ಯಾಕೆ ಇಷ್ಟೊಂದು ನೀನ್ ಫೋಕಸ್ ಮಾಡ್ತಿದ್ಯಾ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯ್ತು. ಸರಿ, ಅವಳನ್ನ ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು, ಹೇಳ್ಕೊಟ್ಟಿ ಪುಟ್ ಮಗಳು. ಸೊ ನನ್ನನ್ನು ತಡೆ ಹಾಕಕ್ ಆಗತ್ತಾ ಅಂತ ನನ್ನ ಪ್ರಯಾಣವನ್ನ ಶುರು ಮಾಡಿದೆ.
1: ಟೈಮ್ ಕನ್ಸ್ಟ್ರೆಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದ್ ಎರಡ್ ಕೆಲಸ ಮಾಡೋ ಅಷ್ಟೊತ್ತಿಗೆ ನಮ್ಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲಾ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ಮತ್ತೆ ಈ ಎಲ್ಲಾ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
0: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ನನ್ಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಟಿಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರು ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನ್ ಮಾಡಿದ್ದು, ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ. ಸೊ ಹಂಗಾಗಿ ಅವಾಗ ನಾನು ಯೋಚನೆ ಮಾಡೋಕೆ ಶುರು ಮಾಡಿದೆ, ಹೌದು ನಾನು ಏನ್ ಮಾಡ್ತಿದ್ದೀನಿ, ಏನಾದ್ರೂ ಮಾಡ್ಬೇಕಲ್ವಾ ಬದುಕು. ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತೆ, ಏನು ಮಾಡಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿಗೆ ಎಜುಕೇಷನ್ ನಿಂತಿತ್ತು, ಮತ್ತೆ ಡಿಗ್ರಿ ಕಟ್ಟಿದೆ. ಆಗ ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಯಾರೋ ಹಾಕಿದ್ರು, ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಂ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತೆ. ಸೊ ನನ್ನ ಆಸಕ್ತಿಯನ್ನ ನೋಡ್ಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡ್ಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಅಲ್ಲಿ ಆನ್ಲೈನಲ್ಲೇ ಕಲ್ತಿದ್ದು, ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲ್ ಅಲ್ಲಿ ಅಂಕಣಗಳನ್ನ ಬರೀತಾ ಹೋದೆ. ಸೊ ಜನ ಗುರ್ತಿಸಕ್ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನನ್ನ ಹಾದಿಯಲ್ಲಿ ಹೋಗ್ತಾ ಬರ್ತಾ ನನ್ಗೆ ಯಾರು ಸಿಕ್ಕಿದ್ರೆ, ಇವಾಗನು ಅಷ್ಟೇ, ಏನಾದ್ರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಸಿದ್ರೆ ಸಡನ್ ಆಗಿ ಮಕ್ಳು ಅಮ್ಮ ನೋಡು ನಿನ್ ಫ್ರೆಂಡ್ ಅಂತಾರೆ ಯಾರನ್ನಾದ್ರೂ. ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನ್ಗೇನೋ ಸ್ಪೆಷಲ್ ಅನ್ನಿಸತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸುತ್ತೆ.
1: ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
0: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶವಾದಿಗಳಾಗಬಾರ್ದು, ಕಷ್ಟಗಳು ಬರತ್ತ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತ, ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನ್ ಸಹಾಯ ಆಗತ್ತ ಅಂದ್ರೆ, ಒಂದ್ ಎರಡ್ ಮೂರು ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ.
1: ಇವ್ರಿಗೆ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
0: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು.

0: ಯಾವಾಗ ನಾನು ಓಡಾಟ ಮಾಡಕ್ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
1: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
0: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೆ ಇರುವಂತವ್ರು ಊರಿಂದ ಊರಿಗೆ. ಅವ್ರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
1: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
0: ಖಂಡಿತ ಮಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದ. ಆ ನಿಟ್ಟಿನಲ್ಲಿ ಏನ್ ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಅಳ್ತಿದ್ದ ನಾನು. ಒಂದ್ ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಅತ್ಕೊಂಡು ಕೂತ್ಕೊಳ್ತಾ ಅಂತವಳು ಮನೆಯಿಂದ ಹೊರಗೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ ಅದು, ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರು ಮಾಡಿದಾರ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
1: ಓಕೆ, ಜ್ಯೋತಿ ಅವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು, ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದ್ರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
0: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದ್ ಏನೋ ಯಾರಿಗೋ,
1: ಕೊರೋನಾ ಇಸ್ ಲೈಕ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
0: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟ. ಏನಾದ್ರು ಕಲಿಬೇಕು, ಸುಮ್ನೆ ನಂಗಂತೂ ಸುಮ್ನೆ ಕೂರೋಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನ್ಗ ಅದ್ ಯೋಚನೆ ಮಾಡಿದ್ರೆ ರಿಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟ್ ಅಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು, ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದೊಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿದ್ದು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತು ತುಂಬಾ ಪುಟ್ಟ ಪುಟ್ಟದ್ದು ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದ್ ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತ, ಇನ್ನೂ ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
1: ಸೊ 1.2 ಸೆಂಟಿಮೀಟರ್ ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ, ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲಾ ತರದ್ದು ಮಾಡ್ತೇನೆ ಮ್ಯಾಮ್, ಗಣಪತಿ, ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡುದು, ಆಗ ಎಲ್ಲ ಬಳಸ್ತಿದ್ರಲ್ಲ ಮಡಿಕೆ ಪ್ಲೇಟು, ಸ್ಪೂನು, ಕುಕ್ಕರ್, ಆ ತರದ್ದು. ಮಕ್ಕಳಿಗೆ ಈಗ ಎಲ್ಲ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟ ಮಾಡ್ಬೇಕಂತೇನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
0: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟ ಅರ್ಹ, ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗ್ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಈ ಆಲೋಚನೆಗಳು ಹೇಗ್ ಬರುತ್ತೆ ಲೈಕ್ ಕುತ್ಕೊಂಡಿದ್ದಾಗ?
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು,
1: ಅಬ್ಸರ್ವೇಷನ್,
0: ಮೇನ್ ಅಬ್ಸರ್ವೇಷನ್.
1: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರೂ ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ, ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳ್ಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲ್ತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನು ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟು ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ, ಶುರು ಮಾಡಿ. ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ

0: ದಾರಿ ತೋರಿಸ್ತಾ ಹೋಗತ್ತ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಕ್ ನನ್ಗಿಂತ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡಿಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ನೀವು ಕನಸು ಕಾಣ್ತೀರಾ?
0: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನ್ ಕಲ್ತಿದ್ದನ್ನ ನನ್ನ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರ ಅಂತ ಹೇಳಿದ್ರೆ, ನೀವು ಯಾವ್ದು ಮಾಲು ಅಲ್ಲಿ ಇಲ್ಲಿ ಏನು ಕರ್ಕೊಂಡ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು ನಮ್ಮ ಪಾಪ ಒಬ್ಳಿದಾಳೆ ತಮ್ಮನ ಮಗಳು. ಮಣ್ಣು ಯಾವಾಗ ಕಾಲ್ ಮಾಡೋರ ಅತ್ತ ನಂಗೆ ಹೇಳ್ಕೊಡು, ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ಕೆ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದ್ರೂ ಕನಸುಗಳು, ಗುರಿಗಳನ್ನ ಇಟ್ಕೊಂಡಿದ್ದೀರಾ?
0: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳ್ಬೇಕಾಗಿರುವಂತದ್ದು. ಬಟ್ ನಿಮ್ಮ ಸಲಹೆಗಳೇನಾದ್ರೂ ಇದ್ರೆ ಅವರಿಗೆ?
0: ಖಂಡಿತ ಶುರು ಮಾಡಬಹುದು. ಶುರು ಮಾಡಕ್ಕೆ ಮುಂಚೆ ಬೇರೆಯವ್ರು ಯಾರಾದ್ರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನ್ ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನ ಇಟ್ಕೊಂಡು ಶುರು ಮಾಡ್ಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡ್ಬೇಕು, ನಮ್ಮೇಲೆ ನಮಗ್ ನಂಬಿಕೆ ಇರ್ಬೇಕು.
1: ಇಷ್ಟೆಲ್ಲ ಹವ್ಯಾಸಗಳನ್ನ ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತೀರಾ ಜೋ?
0: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ. ಖಂಡಿತ ಇನ್ನೂ ಟೈಮ್ ಇದೆ ನನ್ಗೆ, ಇನ್ನು ಏನಾದ್ರೂ ಮಾಡ್ಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
1: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಾ?
0: ಖಂಡಿತ.
1: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತ ಅತ್ಯಂತ ದೊಡ್ಡ ಪಾಠ?
0: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರೇ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರುಳು ಇರತ್ತಲ್ಲ, ಕೋಳಿಯದ್ದು ಕರುಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟಕೊಳ್ಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ, ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದು ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
1: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿ ಅವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
0: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅಲ್ಲದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ ನನ್ಗೆ. ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ನನ್ನ ಬದುಕು ನನಗೆ ಸ್ಫೂರ್ತಿ ಆಯ್ತಲ್ಲ, ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನು ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವ್ದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ನಾವೇನ್ ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು. ಅದನ್ನ ಬಿಟ್ಟಾಕಿ ಒಳ್ಳೇದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಾನು ಕೆಲವ್ರ ಜೊತೆ ಮಾತಾಡ್ದಾಗ ಹೇಳ್ತಾರ, ಮ್ಯಾಮ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿ ಎಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆ ಎಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ ಅವ್ರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ಮ ಕಣ್ಮುಂದೆ ಬರಬೇಕು. ನಾವು ತಿಂಡಿ ತಿನ್ನೋ

0: ಓ ನಮ್ಮ ತಲೆ, ನಾವು ಈ ಗುರಿಯನ್ನ ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವು ಈಗ ನಮ್ಮ ತಲೆಯಲ್ಲಿ ಈ ಗುರಿ ಓಡ್ತಾ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ಕೆ ಮೈಂಡನ್ನ ಬಿಡಬಾರ್ದು. ಆ ಗೋಲ್ ಅನ್ನೋದನ್ನ ಹಂಗೆ ಸೆಟ್ ಮಾಡ್ಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗ್ತಾರೆ.
1: ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನ ಪ್ರೀತಿ ಮಾಡಬೇಕು
0: ಖಂಡಿತ
1: ಆ ಲೆವೆಲ್ಗೆ.
0: ಹೌದು
1: ಅಲ್ವಾ? ಈಗ ನಿಮ್ಮ ಕಲೆಯನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿದೀರಾ?
0: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೋಗಿದ ಕಡೆ ಎಲ್ಲ ನೀವು ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ. ನೀವು ಆಭರಣಗಳನ್ನ ಕಲಿತು ನೀವು ಮನೆಯಲ್ಲೇ ಮಾಡ್ಬೋದು. ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗಕ್ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು ಅಂತ ಹೇಳಿದಾಗ ಹೊರಗಡೆ ಹೋಗಕ್ ಟೈಮ್ ಸಿಗೋದಿಲ್ಲ, ಮನೆಯಲ್ಲೇ ಮಾಡಿ ಫ್ರೀ ಟೈಮಲ್ಲಿ. ತುಂಬಾ ಸುಲಭದ್ದು, ಯಾರು ಕಲಿಯಬಾರ್ದು ಕಲಿಯಕ್ ಆಗಲ್ಲ ಕಷ್ಟಕರ ಅನ್ನೋಂತ ಏನು ಇಲ್ಲ.
1: ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
0: ಮನೇಲಿ ಆಪೋಸ್ ತುಂಬಾ ಇದೆ. ಅದೆಲ್ಲ ಇದ್ದಿದ್ದಕ್ಕೆ ನಾನು ನಿಜಕ್ಕೂ ಬೆಳೆಯಕ್ ಸಾಧ್ಯ ಆಯ್ತು ಅಂತ ನಿಜಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ ಆಗಿನ ಕಾಲದಲ್ಲೆಲ್ಲ ಹುರುಳಿ ಕಳನ್ನ ನೆನ್ಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಅದ್ಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಅವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಏನ್ ಕಲೆನೋ ಹೊರಗ್ ಬರುತ್ತೆ.
1: ಹಾಗಾದ್ರೆ ಸಾಧನೆ ಅನ್ನೋ ಪದವನ್ನ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ?
0: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
1: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ. ಟುವರ್ಡ್ಸ್ ದಟ್ ಇಫ್ ಯು ವರ್ಕ್ ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ? ತುಂಬಾ ಅವಾರ್ಡ್ಸ್ ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ. ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ?
0: ಹೌದು, ಏನೂ ಅಲ್ಲದ ಜ್ಯೋತಿಯನ್ನ ಈಗ ತುಂಬಾ ತರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನೇ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ ಗುರಿ ಕನ್ಸು ಏನಿದೆ, ಮತ್ತೆ ಅದನ್ನ ಏನದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ರು ಸಾಧನೆ ಮಾಡೋಕ್ ಸಾಧ್ಯ ಆಗತ್ತೆ. ಬಿಡದೇ ಇರೋ ಛಲ, ಹಠ, ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ ಸಾಧ್ಯ ಆಗತ್ತೆ.
1: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು, ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ,
0: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತ, ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ್ನು ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು, ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು, ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮ್ಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು, ಅದ್ರಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರು ಇಂಜಿನಿಯರಿಂಗ್ ವರ್ಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನೀನ್ ಬಂದು ನನ್ನ ಮನೆ ಬೆಳಗಿಸ್ದಮ್ಮ, ನನ್ನ ಮಗಳು ನೆನೋ ಕಳ್ಕೊಂಡಿದ್ದ, ನೀನ್ ಬಂದು ನನ್ನ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡ್ತಾರೆ. ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರ್ಲೇಬೇಕು ಅಂತ ತುಂಬಾ ಕಾಲ್ ಮಾಡಿ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಇಷ್ಟ ನನ್ನ ಕುಟುಂಬ ಆಗಿತ್ತು. ಈಗ ನನ್ನ ಕುಟುಂಬ ವಿಸ್ತರಿಸಿದೆ, ಸೊ ಕರ್ನಾಟಕದ ಯಾವ ಮೂಲಕ್ಕೆ ಹೋದ್ರೂ ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು.
1: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ ಈಗ ನೀವು ಹೇಳಿದ್ರಲ್ವಾ, ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೇ ಮಾಡ್ತಾರಲ್ಲ, ಅದು ನಿಮ್ಗೆ ಜಾಸ್ತಿ ಖುಷಿಯನ್ನು ತರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
0: ಖಂಡಿತ ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ, ನಾನು ಅವರಿಗೆ ಬೇರೆಯವರು ಅಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ.
1: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ ನ ತಂದಿದ್ದೀರಾ, ಅಂಡ್ ಆ ಚೇಂಜ್ ಅನ್ನೋ ವರ್ಡ್ ನ ಮೀನಿಂಗ್ ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಮೇಡಮ್, ಥ್ಯಾಂಕ್ ಯು.

0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:10.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90 ಸಂಭ್ರಮ.
1: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
1: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ
1: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.

ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ

0: ಕನ್ನಡದ ಒಂದೊಂದು ನುಡಿಯು ಕಿಡಿಯಾಗಬೇಕು, ಸಿಡಿಲಾಗಬೇಕು, ನಕ್ಷತ್ರವಾಗಬೇಕು, ಅಮೃತ ಬಿಂದುವಾಗಬೇಕು. ಇದು ನಮ್ಮ ಆಶೆ. ಈ ಆಶೆಯನ್ನು ಈಡೇರಿಸಲು ದುಡಿಯುವುದರಲ್ಲಿ ಎಲ್ಲ ದೇಶ ಭಾಷಾ ಬಾಂಧವರು, ಅವರ ಅದೃಷ್ಟ ಶಕ್ತಿಗಳು ಸಹಕರಿಸಲಿ. ಹೀಗೆ ಕರೆ ನೀಡಿದವರು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿವೃದ್ಧಿಗಾಗಿ ದುಡಿದ ಹಿರಿಯ ಕವಿ ಡಿವಿ ಗುಂಡಪ್ಪನವರು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್, ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ. ಇವರು ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ನಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ವಿಷಯ ಇರುವಂತಹದ್ದು ಪ್ಯಾಲಿಯೇಟಿವ್ ಕೇರ್ ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ನಮ್ಮ ಕೇಳುಗರಿಗೆ ಅರ್ಥ ಆಗುವ ಹಾಗೆ ಈ ಪ್ಯಾಲಿಯೇಟಿವ್ ಕೇರ್ ಅಂತಂದ್ರೆ ಏನು?
4: ಪ್ಯಾಲಿಯೇಟಿವ್ ಕೇರ್ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಶಬ್ದ ಪ್ಯಾಲಿಯೇಟಿವ್ ಬಂದಿರೋದು ಲ್ಯಾಟಿನ್ ಶಬ್ದದಿಂದ, ಪ್ಯಾಲಿಯಂ ಅಂತ ವರ್ಡ್ ಇಂದ. ಸೊ ಇದಕ್ಕೆ ಅರ್ಥ ಅಂದ್ರೆ ಒಂದೇ ಪ್ರೊಟೆಕ್ಟಿವ್ ಕೋಟ್ ಅಥವಾ ಕವಚ ಕೊಡುವಂಗೆ, ಅಂದ್ರೆ ಪ್ರೊಟೆಕ್ಟಿವ್ ಕೋಟ್ ಕೊಡುವಂತ ನಮ್ಮ ಪೇಷಂಟ್ಸಿಗೆ. ಅಂದ್ರೆ ಇವಾಗ ದೀರ್ಘಕಾಲದ ಕಾಯಿಲೆ ಇರಬಹುದು, ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್, ಜೀವಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆಗಳಿರ್ಬಹುದು, ಕ್ಯಾನ್ಸರ್ ಇರಬಹುದು, ಸ್ಟ್ರೋಕ್ ಇರಬಹುದು. ಈ ಕಾಯಿಲೆಯಿಂದ ಏನಾಗುತ್ತೆ ಅಂದ್ರೆ ಜೀವನದ ಗುಣಮಟ್ಟ ಕೆಳಗಿಳಿಯುತ್ತೆ. ಸೊ ಇದನ್ನ, ಈ ಜೀವನದ ಗುಣಮಟ್ಟವನ್ನು ನಾವು ಹೇಗೆ ಉತ್ತಮವಾಗಿ ಇಳಿಸ್ಕೊಳ್ಬಹುದು ಅನ್ನೋದನ್ನ ನಾವು ಪ್ಯಾಲಿಯೇಟಿವ್ ಕೇರ್ ಮುಖಾಂತರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಕ್ಯಾನ್ಸರ್ ಕಾಯಿಲೆ ತಗೊಂಡ್ರೆ, ಕ್ಯಾನ್ಸರ್ ಕಾಯಿಲೆಯಲ್ಲಿ ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೇಹದ ಸಿಂಪ್ಟಮ್ಸ್ ಮಾತ್ರ ಇರಲ್ಲ, ನೋವು, ಉಸಿರಾಡಕ್ ಕಷ್ಟ, ಆತರ ದೇಹದ ಸಿಂಪ್ಟಮ್ಸ್, ಅದ್ರ ಜೊತೆಗೆ ಮಾನಸಿಕ ಒತ್ತಡ ಇರಬಹುದು, ಹಾಗೂ ಆಧ್ಯಾತ್ಮಿಕ. ಯಾಕಂದ್ರೆ ಇವಾಗ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ತಕ್ಷಣ ಪೇಷಂಟ್ಸ್ಗೆ ಯಾಕೆ ನನ್ಗೆ ಬಂದಿದೆ ಇದು, ಇವಾಗ ನಾನು ನನ್ನ ಜೀವನದ ಅರ್ಥ ಏನು, ಆ ಥರ ಪ್ರಶ್ನೆಗಳು ಹುಟ್ಟುವಂಥದ್ದಿರುತ್ತೆ. ಅದೆಲ್ಲ ಸ್ಪಿರಿಚುವಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ. ಅದ್ರ ಜೊತೆಗೆ ಸೋಷಿಯಲ್ ಡಿಸ್ಟ್ರೆಸ್, ಅಂದರೆ ಇವಾಗ ಬಾಯಿ ಕ್ಯಾನ್ಸರ್ ಆದವರಿಗೆ ಹೊರಗಡೆ ಹೋಗಿ ಊಟ ಮಾಡೋಕ್ಕಾಗಲ್ಲ, ಜನರೊತ್ತಿಗೆ ಮಿಂಗಲ್ ಆಗೋಕ್ಕಾಗಲ್ಲ, ಅದರಿಂದ ಆಗುವಂತಹ ಡಿಸ್ಟ್ರೆಸ್ಸನ್ನು ನಾವು ಸೋಷಿಯಲ್ ಡಿಸ್ಟ್ರೆಸ್, ಮತ್ತು ಸೈಕೊಲಾಜಿಕಲ್ ಅಥವಾ ಮಾನಸಿಕ ಒತ್ತಡ ಏನು ಹೇಳ್ತೀವಿ ಅದು. ಸೊ ಇದಕ್ಕೆಲ್ಲ ನಾವು ಕೊಡುವಂತಹ ಟ್ರೀಟ್ಮೆಂಟಿಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೇವೆ. ಸೊ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಇನ್ನೊಂದು ಫೋಕಸ್ ಅಂದ್ರೆ, ಯೂಶ್ವಲಿ ಏನಾಗುತ್ತೆ, ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್, ಮೋಸ್ಟ್ ಆಫ್ ದ ಮೆಡಿಕಲ್ ಥೆರಪಿಗೆ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಇಂಟೆಂಟ್ ಕ್ಯೂರೇಟಿವ್ ಇರುತ್ತೆ, ಅಂದ್ರೆ ಅದನ್ನು ಕಂಪ್ಲೀಟ್ ಗುಣಮುಖ ಮಾಡುವಂಥದ್ದು. ಬಟ್ ಪ್ಯಾಲಿಯೇಟಿವ್ ಫೋಕಸ್ ಅಂದ್ರೆ ಮೇಯ್ನ್ ಪೇಷಂಟ್ ಅನ್ನು ಮನುಷ್ಯರಾಗಿ ನೋಡೋದು, ಖಾಲಿ ದೇಹದ ಸಿಂಪ್ಟಮ್ಸ್ ಮಾತ್ರ ಅಲ್ಲ, ಮಾನಸಿಕ ಸಿಂಪ್ಟಮ್ಸ್ ಇರಬಹುದು, ನಾನು ಹೇಳ್ದಂಗೆ ಸೋಷಿಯಲ್ ಡಿಸ್ಟ್ರೆಸ್, ಸ್ಪಿರಿಚುವಲ್ ಡಿಸ್ಟ್ರೆಸ್, ಮನುಷ್ಯರನ್ನು ಒಂದು ಹೋಲ್ ಆಗಿ ನೋಡೋದು. ಸೊ ಟೋಟಲ್ ಕೇರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫ್ಯಾಮಿಲಿನ ಕೌನ್ಸಿಲಿಂಗ್ ಇರಬಹುದು, ಫ್ಯಾಮಿಲಿಗೆ ನಾನು ಸಪೋರ್ಟ್ ಮಾಡೋದಿರಬಹುದು, ಅದನ್ನು ತುಂಬಾ ಮುಖ್ಯ. ಯಾಕಂದ್ರೆ ಫ್ಯಾಮಿಲಿ ಇಸ್ ದ ನಿಗ್ಲೆಕ್ಟೆಡ್ ಪಾರ್ಟ್ ಅಂತ ಹೇಳ್ಬಹುದು ಮೋಸ್ಟ್ ಆಫ್ ದ ಟೈಮ್. ಇವರು ಲಾಂಗ್ ಟರ್ಮ್ ಕೇರರ್ಸ್ ಇರ್ತಾರೆ, ಇದು ಒಂದ್ ತಿಂಗಳದ್ದು ಎರಡು ತಿಂಗಳದ್ದು ವಿಷಯ ಇರಲ್ಲ, ಒಂದೊಂದ್ಸತಿ ವರ್ಷಗಟ್ಟಲೆ ಅವರು ಕೇರ್ ಮಾಡುವಂತದ್ದಿರುತ್ತೆ. ಸೊ ಬೋತ್ ಪೇಷಂಟ್ ಟು ಫ್ಯಾಮಿಲಿ ಸೆಂಟರ್ಡ್ ಅಪ್ರೋಚ್ ನಾವು ಯೂಸ್ ಮಾಡ್ತೀವಿ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ.
3: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಅನ್ನುವಂಥದ್ದು ಇದು ಕೊನೆಯ ಹಂತದ ಆರೈಕೆಯೋ ಅಥವಾ ಇದನ್ನ ಯಾವುದೇ ಹಂತದಲ್ಲಿ ಶುರು ಮಾಡಬಹುದಾ, ಹೇಗೆ?
4: ಇದೊಂದು ಒಳ್ಳೆ ಕ್ವೆಶ್ಚನ್, ಮತ್ತೆ ಎಲ್ರಿಗೂ ಅದು ತಪ್ಪು ಕಲ್ಪನೆ ಒಂದಿರುತ್ತೆ. ಯಾಕಂದ್ರೆ ಪ್ಯಾಲಿಯೇಟಿವ್ ಕೇರ್ ನಮ್ಗೆ ರೆಫರೆನ್ಸ್ ಬಂದ ತಕ್ಷಣ ಪೇಷಂಟ್ಸ್ ಕೇಳೋದು, ಡಾಕ್ಟರ್ ನನ್ಗಿನ್ನು ಸ್ವಲ್ಪ ದಿನ ಮಾತ್ರ ಉಳಿದಿದ್ಯಾ ಅಂತ, ಅದು ಕಾಮನ್ ಆಗಿ ಬರುವಂತಹ ಕ್ವೆಶ್ಚನ್ ನಮ್ಗೆ. ಬಟ್ ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ನಾವು ಅಂದ್ರೆ ಪೇಷಂಟ್ಗೆ ಇವಾಗ ಉದಾಹರಣೆಗೆ ಕ್ಯಾನ್ಸರ್

0: ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಿ ಆದ್ಮೇಲೆ ಆ ಟೈಮ್ ಇಂದ ಸ್ಟಾರ್ಟ್ ಆಗುವಂತದ್ದು. ಸೊ ರೋಲ್ ಡಿಫ್ರೆಂಟ್ ಆಗಿ ಹೋಗ್ತಾ ಇರುತ್ತೆ, ಅದು ನಮ್ ಡಿಸೀಸ್ ಟ್ರಾಜೆಕ್ಟ್ರಿ ಅಥವಾ ಅದು ಪ್ರೋಗ್ರೆಸ್ ಆದ ತಕ್ಷಣ ಕ್ಯಾನ್ಸರ್ ಇದ್ದು ಟ್ರೀಟ್ಮೆಂಟ್ ನಡೀತಾ ಇರುವ ಟೈಮ್ ಅಲ್ಲಿ ಅಥವಾ ಟ್ರೀಟ್ಮೆಂಟ್ ಅಡ್ವಾನ್ಸ್ ಅಂದ್ರೆ ಖಾಯಿಲೆ ಅಡ್ವಾನ್ಸ್ ಆಗಿರುವಂತಹ ಟೈಮ್ ಅಲ್ಲಿ ಅಥವಾ ಖಾಯಿಲೆ ತುಂಬಾ ಮುಂದೆ ಹೋಗಿ ಸ್ಟೇಜ್ 4 ಅಲ್ಲಿ ಎಂಡ್ ಆಫ್ ಲೈಫ್ ಟೈಮ್ ಅಲ್ಲಿ ನಮ್ ರೋಲ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಬಟ್ ನಮ್ದು ರೋಲ್ ಫ್ರಮ್ ಡಯಾಗ್ನೋಸಿಸ್ ಅಂದ್ರೆ ಪತ್ತೆ ಹಚ್ಚಿದ ತಕ್ಷಣ ಸ್ಟಾರ್ಟ್ ಆಗತ್ತೆ. ಸೊ ಅದು ಪ್ಲಸ್ ಇವಾಗ ರೋಗಿಗಳು ಸತ್ತಾದ ಮೇಲೇನು ನಮ್ ರೋಲ್ ಇರುತ್ತೆ. ನಾವು ಬಿರೀವ್ಮೆಂಟ್ ಕೇರ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಫ್ಯಾಮಿಲಿಗೆ ಕೊಡುವಂತದ್ದು. ನೀವು ಕೇಳಿರಬಹುದು ಸತ್ತಾದ್ಮೇಲೆ ಒಂದು ಎಂಪ್ಟಿನೆಸ್ ಇರುತ್ತೆ ಪೇಷಂಟ್, ಯಾಕಂದ್ರೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರುವಂತದ್ದು ಇಮೋಷನಲ್ ಬಾಂಡಿಂಗ್ ಏನಿರುತ್ತೆ ಅದನ್ನ ಒಂದೇ ಸತಿ ಇವಾಗ ಲಾಸ್ ಆದ ತಕ್ಷಣ ಗ್ರೀಫ್ ಅಂತ ಹೇಳ್ತೇವೆ, ಅಂದ್ರೆ ಎನಿ ಇಮೋಷನಲ್ ರೆಸ್ಪಾನ್ಸ್ ಟು ಎನಿ ಲಾಸ್. ಸೊ ಈ ತರ ಗ್ರೀಫ್ ಗ್ರೀವಿಂಗ್ ಪರ್ಸನ್ ಗೆ ಸಪೋರ್ಟ್ ಮಾಡುವಂತದ್ದು ಬಿರೀವ್ಮೆಂಟ್ ಕೇರ್, ಕಾನ್ಸ್ಟೆಂಟ್ ಕೌನ್ಸಿಲಿಂಗ್ ಬೇಕಾಗಿರಬಹುದು. ಸೊ ಅದು ಕೇರನ್ನು ಕೊಡುವಂತದ್ದು ಪ್ಯಾಲಿಯೇಟಿವ್ ಕೇರ್ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಕೇವಲ ಕ್ಯಾನ್ಸರ್ಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ

0: ಇದು ರೋಲ್ ಫ್ರಮ್ ಡಯಾಗ್ನೋಸಿಸ್ ಅಂದ್ರೆ ಪತ್ತೆ ಹಚ್ಚಿದ ತಕ್ಷಣ ಸ್ಟಾರ್ಟ್ ಆಗತ್ತೆ. ಸೊ ಅದು ಪ್ಲಸ್ ಇವಾಗ ರೋಗಿಗಳು ಸತ್ತಾದ ಮೇಲೇನು ನಮ್ ರೋಲ್ ಇರುತ್ತೆ. ನಾವು ಬಿರೀವ್ಮೆಂಟ್ ಕೇರ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಫ್ಯಾಮಿಲಿ ಕೊಡುವಂತದ್ದು. ನೀವು ಕೇಳಿರಬಹುದು ಸತ್ತಾದ್ಮೇಲೆ ಒಂದು ಎಂಪ್ಟಿನೆಸ್ ಇರುತ್ತೆ ಪೇಷಂಟ್, ಯಾಕಂದ್ರೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರುವಂತದ್ದು ಇಮೋಷನಲ್ ಬಾಂಡಿಂಗ್ ಏನಿರುತ್ತೆ ಅದನ್ನ ಒಂದೇ ಸತಿ ಇವಾಗ ಲಾಸ್ ಆದ ತಕ್ಷಣ ಗ್ರೀಫ್ ಅಂತ ಹೇಳ್ತೇವೆ, ಅಂದ್ರೆ ಎನಿ ಇಮೋಷನಲ್ ರೆಸ್ಪಾನ್ಸ್ ಟು ಎನಿ ಲಾಸ್. ಸೊ ಈ ತರ ಗ್ರೀಫ್ ಗ್ರೀವಿಂಗ್ ಪರ್ಸನ್ ಗೆ ಸಪೋರ್ಟ್ ಮಾಡುವಂತದ್ದು ಬಿರೀವ್ಮೆಂಟ್ ಕೇರ್, ಕಾನ್ಸ್ಟೆಂಟ್ ಕೌನ್ಸಿಲಿಂಗ್ ಬೇಕಾಗಿರಬಹುದು. ಸೊ ಅದು ಕೇರನ್ನು ಕೊಡುವಂತದ್ದು ಪ್ಯಾಲಿಯೇಟಿವ್ ಕೇರ್ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಕೇವಲ ಕ್ಯಾನ್ಸರ್ ಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಬೇರೆ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತಾ?
0: ಅಂದ್ರೆ ನಾವು ಮೋಸ್ಟ್ ಪ್ರಾಬಬ್ಲಿ ಕೇಳೋದು ಕ್ಯಾನ್ಸರ್ಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಅಂತ, ಆತರ ಅಲ್ಲ. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ದೀರ್ಘಕಾಲದ್ದು ಕಾಯಿಲೆ ಇರಬಹುದು ಅಥವಾ ಜೀವನಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆ ಇರಬಹುದು, ಅಂದ್ರೆ ಸ್ಟ್ರೋಕ್ ಮತ್ತೆ ನರದ ಕಾಯಿಲೆ, ಇವಾಗ ಅಲ್ಝೈಮರ್ಸ್ ಇರಬಹುದು, ಮತ್ತೆ ಕಿಡ್ನಿ ಸಮಸ್ಯೆ ಇರುವಂತದ್ದು, ಹೃದಯ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಶ್ವಾಸಕೋಶದ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಪ್ಯಾಲಿಯೇಟಿವ್ ಕೇರ್ ನಾವು ಕೊಡ್ತೀವಿ. ಸೊ ಯಾಕಂದ್ರೆ ಇದರಲ್ಲೂ ನೋವಿರಬಹುದು, ಉಸಿರಾಟದ ತೊಂದರೆ ಇರಬಹುದು, ಇದರಿಂದ ಯಾಕಂದ್ರೆ ಲಾಂಗ್ ಟರ್ಮ್ ಡಿಸೀಸಸ್ ಇವೆಲ್ಲ, ಮಾನಸಿಕ ಒತ್ತಡ ಇರಬಹುದು, ಮತ್ತೆ ಸೋಷಿಯಲ್ ಇಶ್ಯೂಸ್, ಇವಾಗ ಜಾಬಿಗೆ ಹೋಗೋಕ್ಕಾಗಲ್ಲ, ಆರ್ಥಿಕ ಸಮಸ್ಯೆ ಇರಬಹುದು ಈ ತರ, ಮತ್ತೆ ಸ್ಪಿರಿಚುವಲ್ ಡಿಸ್ಟ್ರೆಸ್ ಈ ತರನು ಇದರಲ್ಲಿ ಕಾಣುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಪ್ಯಾಲಿಯೇಟಿವ್ ಕೇರ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಕ್ಯಾನ್ಸರ್ಗಿಂತ ಜಾಸ್ತಿ ಆಕ್ಚುಲಿ ನೋಡಿದ್ರೆ ಬೇರೆ ನಾನ್ ಕ್ಯಾನ್ಸರ್ ಇಲ್ನೆಸ್ ಅಲ್ಲೂ ಪ್ಯಾಲಿಯೇಟಿವ್ ಕೇರ್ ಇಂಪಾರ್ಟೆಂಟ್.
1: ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬಾ ನೋವು ಅನ್ನೋ ಒಂದು ಭಾವನೆ ಇರ್ತದೆ, ಇದನ್ನ ಯಾವ ರೀತಿ ನೋಡಬೇಕಾಗುತ್ತೆ?
0: ಮೇನ್ ಪ್ಯಾಲಿಯೇಟಿವ್ ಕೇರ್ ಇದು ಇಂಟೆಂಟ್ ಅಥವಾ ಗೋಲ್ ಅಂದ್ರೆ ನಾವು ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೈಹಿಕ ಸಿಂಪ್ಟಮ್ಸ್ ಮಾತ್ರ ನೋಡಲ್ಲ. ನೋವು ಇರಬಹುದು, ಇವಾಗ ದೈಹಿಕವಾಗಿ ಅಥವಾ ದೇಹದ ನೋವು ಕಾಣತ್ತೆ, ಪೇಷಂಟ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಒಂದೊಂದ್ಸತಿ ಏನಾಗುತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಾವು ಡೀಪ್ ಆಗಿ ಕೌನ್ಸಿಲ್ ಮಾಡುವಾಗ ಪೇಷಂಟ್ಸ್ ಹತ್ರ ನಮ್ಗೆ ಗೊತ್ತಾಗೋದೇನಂದ್ರೆ ಮನಸ್ಸಿನ ನೋವು ದೇಹ ನೋವಕ್ಕಿಂತ ಜಾಸ್ತಿ ಇರುವಂತದ್ದು. ಅಂದ್ರೆ ಅವರಿಗೆ ಕ್ಯಾನ್ಸರ್ ಗೊತ್ತಾದ ತಕ್ಷಣ ಒಂದಂದ್ರೆ ಹೆದರಿಕೆ, ಅಂದ್ರೆ ನಂಗೆ ಏನಾದ್ರೂ ಸಾವು ಹತ್ರ ಬರ್ತಾ ಇದೆಯಾ ಅಂತ. ಇನ್ನೊಂದಂದ್ರೆ ನನ್ನ ಮಕ್ಕಳಿಗೆ, ಮನೆಯವರಿಗೆ ಮುಂದಕ್ಕೆ ಯಾರು ಇದ್ದಾರೆ ಅಂತ. ಇವಾಗ ನಂಗೆ ನಾನು ಆರ್ಥಿಕವಾಗಿ ಏನು ಕಾಂಟ್ರಿಬ್ಯೂಟ್ ಮಾಡಕ್ ಆಗಲ್ಲ ಫ್ಯಾಮಿಲಿ ಅಂದ್ರೆ ಅದರಿಂದ ಆಗುವಂತಹ ನೋವು. ಸೊ ಅದು ಸೋಷಿಯಲ್ ಪೇನ್, ಮತ್ತೆ ಸ್ಪಿರಿಚುವಲ್ ಪೇನ್ ನಾನು ಹೇಳ್ದಂಗೆ, ಅಂದ್ರೆ ಇವಾಗ ನಾನು ಯಾಕಾದ್ರೂ ಇಲ್ಲಿ ಬಂದಿದ್ದೀನಿ, ಯಾಕಾದ್ರೂ ನನ್ನ ರೋಲ್ ಏನು ಈ ಫ್ಯಾಮಿಲಿಯಲ್ಲಿ ಇವಾಗ, ಅಥವಾ ನನ್ನ ದೇವರು ಯಾಕೆ ಇಲ್ಲಿ ಕಳಿಸಿದ್ದಾರೆ, ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾರೆ, ಇದೆಲ್ಲ ಸ್ಪಿರಿಚುವಲ್ ಪೇನ್. ಸೊ ನಾವು ಪೇನ್ ಅನ್ನು ಅಡ್ರೆಸ್ ಮಾಡುವಾಗ ಟೋಟಲ್ ಪೇನ್ ಅಂತ ಹೇಳ್ತೀವಿ, ಸಂಪೂರ್ಣವಾಗಿ ನೋವನ್ನು ನಾವು ಆಕ್ಚುಲಿ ಅಸೆಸ್ ಮಾಡಬೇಕು. ಖಾಲಿ ದೈಹಿಕ ಮಾತ್ರ ಅಲ್ಲಂದೆ ಬೇರೆ ಆಸ್ಪೆಕ್ಟ್ಸ್, ನಾನು ಹೇಳ್ದಂಗೆ ಸೋಷಿಯಲ್ ಇರಬಹುದು, ಸ್ಪಿರಿಚುವಲ್ ಡೈಮೆನ್ಷನ್ಸ್ ಇರಬಹುದು, ಅಥವಾ ಸೈಕೊಲಾಜಿಕಲ್ ಪೇನ್, ಇದೆಲ್ಲನ್ನು ಅಡ್ರೆಸ್ ಮಾಡಬೇಕಾಗ್ಬೋದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ರೋಗಿಗಳು ಅವರ ಆಯ್ಕೆಯಿಂದ ಬರುವಂತಹದ್ದ ಅಥವಾ ವೈದ್ಯರ ನಿರ್ದೇಶನದಂತೆ ಬರುವಂತಹದ್ದ, ಅಥವಾ ಹೇಗೆ ಅವರು ಅದನ್ನ ತಗೋಬೇಕಾಗ್ತದೆ?
0: ಇದು ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ವಿಚಾರದಲ್ಲಿ ಜಾಸ್ತಿ ಜಾಗೃತಿ ಇಲ್ಲ, ಅಂದ್ರೆ ಅವೇರ್ನೆಸ್ ಜಾಸ್ತಿ ಇಲ್ಲ ಪೇಷಂಟ್ಸ್ ಗೆ. ಭಾರತ ದೇಶದಲ್ಲಿ ಇವಾಗ ಸ್ವಲ್ಪ ಮಟ್ಟಕ್ಕೆ ಆಗ್ತಾ ಇದೆ ಇವಾಗ ಕೆಲಸ, ಇದರಲ್ಲಿ ಜಾಗೃತಿಕತೆ ಮೂಡುವಂಗೆ, ಸ್ವಲ್ಪ ಪೇಷಂಟ್ಸ್ ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಗೆ ಆಗ್ತಾ ಇದೆ ಸ್ವಲ್ಪ ಕೆಲಸ. ಆದ್ರೂ ಸ್ವಲ್ಪ ಮಟ್ಟದಲ್ಲಿ ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲ. ಮೋಸ್ಟ್ ಆಫ್ ದಿ ರೆಫರೆನ್ಸಸ್ ಬರೋದು ಇವಾಗ ಡಾಕ್ಟರ್ಸ್ ಕಲೀಗ್ಸ್ ರೆಫರ್ ಮಾಡಿದ್ರೆ ಮಾತ್ರ ಪೇಷಂಟ್ಸ್ ಬರ್ತಾರೆ. ಅವರಾಗಿಯೇ ಬರೋದು ಒಂದು 4-5% ಅಂತಾನೆ ಹೇಳ್ಬಹುದು, ಬೇರೆಯೋ ಎಲ್ಲ ರೆಫರೆನ್ಸ್ ಮುಖಾಂತರನೇ ಬರುವಂತದ್ದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ ಅದು ಟೀಮ್ ತರ ಇರ್ತದ ಅಥವಾ ಒಬ್ಬರೇ ವೈದ್ಯರು ಇರ್ತಾರೆ, ಹೇಗಿರ್ತಾರೆ?
0: ಪ್ಯಾಲಿಯೇಟಿವ್ ಕೇರ್ ಇದು ಒಂದು ಟೀಮ್ ಅಪ್ರೋಚ್, ಒಬ್ಬರಿಂದಲೇ ಸಾಧ್ಯವಾಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಡಾಕ್ಟರ್ಸ್ಗಳು ದೇಹದ ಸಮಸ್ಯೆ, ಅದ್ರದ್ದು ಇವಾಗ ನೋವಿರಬಹುದು, ಉಸಿರಾಟದ ತೊಂದರೆ ಇರಬಹುದು, ಅದ್ರದ್ದು ವಿಚಾರವಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಹಂಗೆ ನರ್ಸಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅವ್ರದ್ದು, ಯಾಕಂದ್ರೆ ಪೇಷಂಟ್ಸಿಗೆ ಮಾತ್ರೆ ಕೊಡೋದಿರ್ಬೋದು, ಸ್ವಲ್ಪ ರೀತಿಯಲ್ಲಿ ಕೌನ್ಸಿಲಿಂಗ್ ಅಥವಾ ಬೆಡ್ ರಿಡನ್ ಪೇಷಂಟ್ಗೆ ಹೆಂಗ್ ಕೇರ್ ತಗೋಬೇಕು ಅಂತ ಪೇಷಂಟ್ ಕೇರ್ ಟೇಕರ್ಸ್ ಅಥವಾ ಕೇರ್ ಗಿವರ್ಸ್ ಗೆ ಎಜುಕೇಶನ್ ಕೊಡುವಂತದ್ದು, ಆ ರೀತಿಯಲ್ಲಿ ನರ್ಸಸ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸೋಷಿಯಲ್ ವರ್ಕರ್ಸ್ ಏನಾದ್ರು ಸೋಷಿಯಲ್ ಇಶ್ಯೂಸ್ ಇರುವಂತದ್ದು ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸೈಕಾಲಜಿಸ್ಟ್, ಯಾಕಂದ್ರೆ ಕಂಟಿನ್ಯೂಸ್ ಕೌನ್ಸಿಲಿಂಗ್ ಬೇಕಾಗತ್ತೆ, ಮಾನಸಿಕ ಒತ್ತಡ ಏನಾದ್ರೂ ಇದ್ರೆ. ಸೊ ಸೈಕಾಲಜಿಸ್ಟ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ಸ್, ಮತ್ತೆ ಒಂದೊಂದ್ಸತಿ ಸ್ಪಿರಿಚುವಲ್ ಇಶ್ಯೂಸ್ ಇರುತ್ತೆ. ನಾನು ಹೇಳ್ದಂಗೆ ಇವಾಗ ಎಕ್ಸಿಸ್ಟೆನ್ಷಿಯಲ್ ಇಶ್ಯೂಸ್, ಯಾಕೆ ನಾನು ಇಲ್ಲಿದ್ದೀನಿ, ನನ್ನ ರೋಲ್ ಏನು ಈ ಭೂಮಿ ಮೇಲೆ, ಆತರ ಒಂದೊಂದ್ಸತಿ ಅದಕ್ಕೆ ರಿಲಿಜಿಯಸ್ ಕನೆಕ್ಟ್ ಇರುತ್ತೆ ಒಂದೊಂದ್ಸತಿ. ಸೊ ಅವ್ರಿಗೆ ಫೇತ್ ಇರೋ ಹಂಗೆ ಯಾವ್ದಾದ್ರು ರಿಲಿಜನ್ ಅಥವಾ ಯಾವ್ದಾದ್ರು ಪಂಡಿತ್ ಅಥವಾ ಮೌಲ್ವಿ ಏನಾದ್ರೂ ಇದ್ರೆ ಅವ್ರಿಗೆ ಕರೆಸ್ಬಿಟ್ಟು ಅವ್ರ ಮುಖಾಂತರ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಕೊಡೋದು, ಅದನ್ನು ಸ್ಪಿರಿಚುವಲ್ ಡಿಸ್ಟ್ರೆಸ್ ಗೆ ಯೂಸ್ ಆಗುತ್ತೆ. ಸೊ ಸ್ಪಿರಿಚುವಲ್ ಹೀಲರ್ಸ್ ಇರ್ತಾರೆ ಈ ಟೀಮ್ ಅಲ್ಲಿ ಒಂದೊಂದ್ಸತಿ.
1: ಈ ಒಂದು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಕುಟುಂಬದವರ ರೋಲ್ ಏನಿರುತ್ತೆ, ಅವರ ಒಂದು ಪಾತ್ರ ಏನಿರುತ್ತೆ?
0: ಇದು ಆಕ್ಚುಲಿ ಇಟ್ ಇಸ್ ಅ ಹ್ಯೂಜ್ ಹ್ಯೂಜ್ ರೋಲ್ ಆಕ್ಚುಲಿ ಕುಟುಂಬದವರು. ಇವಾಗ ನಾವು ನೋಡಿದ್ರೆ ಪೇಷಂಟ್ ಒಬ್ಬರೇ ಇರೋದು, ಮತ್ತೆ ಪೇಷಂಟ್ ಜೊತೆಗೆ ಕುಟುಂಬದವರು ಇದ್ದಾಗ ಅದೊಂದು ಸ್ಟ್ರೆಂತ್ ಬರುತ್ತಲ್ಲ ಈ ಇದು ಟ್ರೀಟ್ಮೆಂಟ್ ತಗೊಳಕ್ಕೆ, ಮತ್ತೆ ಮುಂದೆ ಈವನ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಡೆತ್ನು ಹತ್ರ ಬಂದ್ರು, ಇವಾಗ ಕುಟುಂಬ ಹತ್ರ ಇದ್ರೆ ಒಂದು ಸ್ಟ್ರೆಂತೇ ಬೇರೆ ಅವರಿಗೆ.

0: ಅದು ಎದುರಿಸೋಕ್ಕೆ ಸಾಧ್ಯ ಅಂತ ಒಂದು ಸ್ಟ್ರೆಂತ್ ಬರುತ್ತೆ ಅವರಿಗೆ. ಸೊ ಕುಟುಂಬದ್ದು ರೋಲ್ ತುಂಬ ಇಂಪಾರ್ಟೆಂಟ್. ಅಂದರೆ ಅವ್ರ ಆರೈಕೆ ಇರ್ಬೋದು, ಅವರು ನ್ಯೂಟ್ರಿಷನ್ ನೋಡೋದಿರ್ಬೋದು, ಔಷಧಿ ಕೊಡೋದಿರ್ಬೋದು, ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದಿರ್ಬೋದು, ಸೈಕೊಲಾಜಿಕಲ್ ಸಪೋರ್ಟ್ ಕೊಡೋದಿರ್ಬೋದು, ಅದರಲ್ಲಿ ತುಂಬ ಹ್ಯೂಜ್ ರೋಲ್ ಪ್ಲೇ ಆಗುತ್ತೆ. ಸೇಮ್ ಟೈಮ್ ನಾವು ಕೇರ್ ಗಿವರ್ಸ್ ಅಥವಾ ಕೇರ್ ಪ್ರೊವೈಡರ್ಸ್ ಏನಿರ್ತಾರೆ, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾಕಂದರೆ ಕಂಟಿನ್ಯೂಸ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ, ಕಂಟಿನ್ಯೂಸ್ ಅವರಿಗೆ ಆರೈಕೆ ಬೇಕಾಗಿರುತ್ತೆ ಈ ಪೇಷೆಂಟ್ಸ್ಗೆ. ಸೊ ಇವ್ರ ಮೆಂಟಲ್ ಹೆಲ್ತ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಇವಾಗ ಡಾಕ್ಟರ್ಸ್ ಆಗಿ ನಾವು ಫಸ್ಟ್ ಪೇಷೆಂಟ್ ಹತ್ರ ಕೇಳ್ತೀವಿ, ಹೇಗಿದ್ದೀರಿ ನೀವು, ನೋವು ಕಮ್ಮಿ ಆಗಿದೆಯಾ, ಔಷಧಿ ತಗೊಂತ ಇದ್ದೀರಾ ಅಂತ. ಬಟ್ ನಾವು ಕೇರ್ ಗಿವರ್ಸ್ಗೆ ಒಂದು ಪ್ರಶ್ನೆನು ಕೇಳಲ್ಲ, ಅಂದ್ರೆ ನೀವು ನಿದ್ದೆ ಮಾಡಿದ್ದೀರಾ, ನೀವು ತಿಂಡಿ ತಿಂತಾ ಇದ್ದೀರಾ, ಹೆಲ್ತ್ ಚೆನ್ನಾಗಿ ತಗೊಂತಿದ್ದೀರಾ ನೀವು ಅಂತ. ಆ ಪ್ರಶ್ನೆಯನ್ನು ನಾವು ಯಾವಾಗ್ಲೂ ನೆಗ್ಲೆಕ್ಟ್ ಮಾಡುವಂತದ್ದು. ಅವರಿಗೂ ಆಕ್ಚುಲಿ ಅದು ನೆಗ್ಲೆಕ್ಟ್ ಆದಂಗೆ ಆಗತ್ತೆ, ಯಾಕಂದ್ರೆ ಯಾರು ಅವರಿಗೆ ಕೇಳಲ್ಲ ಯಾವ ತರ ಅಂದ್ರೆ ನೀವು ಕೋಪಪ್ ಮಾಡ್ತಾ ಇದ್ದೀರಿ ಇವಾಗ ಅಂತ. ಕ್ಯಾನ್ಸರ್ ಅಂತ ಕಾಯಿಲೆ ಜರ್ನಿಯಲ್ಲಿ ಪೇಷಂಟ್ಸ್ ಜೊತೆಗೆ ಫ್ಯಾಮಿಲಿ ಇರ್ತಾರಲ್ಲ, ಅವ್ರಿಗೆ ನಾವು ಹಿಡನ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಆಕ್ಚುಲಿ ಪೇಷಂಟ್ಸ್ಗಿಂತ ಜಾಸ್ತಿ ಒತ್ತಡದಲ್ಲಿರ್ತಾರೆ, ಯಾಕಂದ್ರೆ ಅವ್ರಿಗೆ ನಾರ್ಮಲ್ ರುಟೀನು ಮ್ಯಾನೇಜ್ ಮಾಡಬೇಕು, ಮನೆಯದ್ದು ಮಕ್ಕಳಿರ್ಬೋದು, ಅವ್ರ ಎಜುಕೇಷನ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ಅದ್ರನ್ನ ಮ್ಯಾನೇಜ್ ಮಾಡೋದು, ಅದ್ರ ಜೊತೆಗೆ ಪೇಷಂಟ್ ಆರೈಕೆ ಮಾಡೋದು, ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ನಿದ್ದೆ ಸರಿಯಾಗಿರಲ್ಲ, ತುಂಬಾ ಆಯಾಸ ತರ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕೇರ್ ಗಿವರ್ ಬರ್ಡನ್ ಅಥವಾ ಕೇರ್ ಗಿವರ್ ಬರ್ನ್ ಔಟ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇವರಿಗೂ ಕೌನ್ಸಿಲಿಂಗ್ ಕೊಟ್ಟು ಸಪೋರ್ಟ್ ಕೊಟ್ಟು, ನೀವು ಒಬ್ಬರೇ ಅಲ್ಲ, ನಾವಿದ್ದೀವಿ, ಪೇಷಂಟ್ ಕೇರ್ ಹೇಗೆ ತಗೋಬೇಕು ಈಸಿಯಾಗಿ ಎಜುಕೇಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನ ಮನೆಯಲ್ಲೂ ಕೊಡಬಹುದಾ ಹೇಗೆ?
0: ಪ್ಯಾಲಿಯೇಟಿವ್ ಕೇರ್ ಎಸ್ಪೆಷಲಿ ಟುವರ್ಡ್ಸ್ ಎಂಡ್ ಆಫ್ ಲೈಫ್, ಅಂದ್ರೆ ಕಾಯಿಲೆ ತುಂಬಾ ಮುಂದೆ ಹೋಗುವಂತಹ ಸಮಯದಲ್ಲಿ, ಆ ಟೈಮಲ್ಲಿ ಅವರಿಗೆ ಪೇಷಂಟ್ಸ್, ಇವಾಗ ನೀವು ರೋಗಿಗಳಿಗೂ ಕೇಳಿದ್ರೆ, ಮನೆಯಲ್ಲೇ ಇದ್ರೆ ನಂಗೆ ಸ್ವಲ್ಪ ಮನಸ್ಸಿಗೆ ಆರಾಮ ಅನ್ಸುತ್ತೆ, ಅಥವಾ ನಮ್ಮ ಸಂಬಂಧಿಕರು ಬಂದು ನಂಗೆ ಭೇಟಿ ಆಗ್ಬೋದು, ನಂಗೆ ಏನಾದರೂ ತಿನ್ನಕ್ ಮನಸ್ಸಾದ್ರೆ ಮನೆಯಲ್ಲೇ ಮಾಡಿಕೊಡ್ಬೋದು, ಹಾಸ್ಪಿಟ್ಲಿಗಿಂತ ನಂಗೆ ಮನೇನೆ ಆರಾಮಾಗಿ ಆಗತ್ತೆ ಅಂತ ಹೇಳ್ತಾರೆ ಪೇಷಂಟ್ಸ್ಗಳು. ಸೊ ಅದಕ್ಕೋಸ್ಕರ ನಾವು ಪ್ಯಾಲಿಟಿವ್ ಕೇರ್ ಎಂಡ್ ಆಫ್ ಲೈಫ್ ಅಲ್ಲಿ ನಾವು ಅವರಿಗೆ ಎಜುಕೇಟ್ ಮಾಡಿಬಿಟ್ಟು, ಆಕ್ಚುಲಿ ಮನೆಯಲ್ಲೇ ಕೊಡುವಂಗೆ ಕೇರ್ ಗಿವರ್ಸ್ಗೆ ಅಥವಾ ಕೇರ್ ಪ್ರೊವೈಡರ್ಸ್ಗೆ ಎಜುಕೇಟ್ ಮಾಡಿ, ಟ್ರೈನಿಂಗ್ ಮಾಡಿ, ನಾವು ಆಕ್ಚುಲಿ ಮನೆಯಲ್ಲೇ ಹೆಂಗ್ ಕೊಡಬಹುದು, ಅಥವಾ ಸ್ವಲ್ಪ ಹಾಸ್ಪಿಟಲ್ಸ್ ತ್ರೂ ಅಥವಾ ಬೇರೆ ಈವನ್ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇದೆ, ಹೋಮ್ ಕೇರ್ ಅಂದ್ರೆ ಮನೆಗೆ ಬಂದು ನರ್ಸಸ್ ನೋಡುವಂತದ್ದು, ನರ್ಸ್ ಲೆಡ್ ಪ್ರೋಗ್ರಾಮ್ ಇರುತ್ತೆ, ಡಾಕ್ಟರ್ಸ್ ಲೆಡ್ ಪ್ರೋಗ್ರಾಮು ಇರುತ್ತೆ, ಅಂದ್ರೆ ವಾರಕ್ಕೆ ಒಂದ್ಸತಿ ಹೋಗಿ ಪೇಷಂಟ್ ಗಳನ್ನು ನೋಡಿ ಬರುವಂತದ್ದು ಇರುತ್ತೆ. ಮನೆಯಲ್ಲೂ ಪ್ಯಾಲಿಯೇಟಿವ್ ಕೇರ್ ಕೊಡಬಹುದು.
1: ಎಂಡ್ ಆಫ್ ಲೈಫ್ ಅಂತ ಹೇಳುವಾಗ ಇತ್ತೀಚೆಗೆ ಒಂದು ಪ್ರಕರಣ ಅಂತ ಹೇಳಿದ್ರೆ ಯೂಥನಾಸಿಯಾದ ಪ್ರಕರಣ ನಾವು ನೋಡ್ತಾ ಇದ್ದೇವೆ. ಪ್ಯಾಸಿವ್ ಯೂಥನಾಸಿಯಾ ಅಂತ ಕೇಳ್ತೇವೆ. ಈ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಅದರಲ್ಲಿ ಪ್ಯಾಸಿವ್ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಬೇರೆ ಬೇರೆ ವಿಧಗಳಿರ್ತವೆ ಹೇಗೆ?
0: ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಅಷ್ಟು ಅರಿವಿಲ್ಲ ಇವಾಗ, ಹೇಳ್ಬೇಕಂದ್ರೆ ದಯಾಮರಣ ಅಂತಾನೆ ಹೇಳ್ಬಹುದು. ಇಟ್ ಇಸ್ ಆಕ್ಟಿವ್ ಇಂಟೆಂಟ್ ಆಫ್ ಕಿಲ್ಲಿಂಗ್ ಸಮ್ವನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇವೆ, ರೈಟ್ ಟು ಲಿವ್, ಇನ್ನೊಂದು ಫಂಡಮೆಂಟಲ್ ರೈಟ್ ಇದೆ, ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸೊ ಕರೆಕ್ಟ್ ಆಗಿ ಪ್ಯಾಲಿಟಿವ್ ಕೇರ್ ಕೊಟ್ರೆ, ಸೊ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಯುಥನೇಸಿಯಾದ ಕ್ವೆಶ್ಚನೇ ಬರಲ್ಲ. ಯಾಕಂದ್ರೆ ಯುಥನೇಸಿಯಾ ಅಂದ್ರೆ ನಿಮ್ಗೆ ಬೇಸರ ಆಗಿ, ಅಂದ್ರೆ ಅಷ್ಟು ಸಫರಿಂಗ್ ಆಗಿ ನಂಗೆ ಇವಾಗ ಒಂದು ಸಾಯ್ಬೇಕು ಅಂತ ಅನ್ನಿಸುವ ಇದು ಇಂಟೆಂಟ್, ಅಂದ್ರೆ ಆಕ್ಟಿವ್ಲಿ ದೇ ವಾಂಟ್ ಟು ಡೈ, ಹಂಗೆ ಅದು ಯುಥನೇಸಿಯಾದ ಅರ್ಥ. ಅದರಲ್ಲಿ ಎರಡ್ ಟೈಪ್ಸ್ ನೀವು ಹೇಳ್ದಂಗೆ, ಆಕ್ಟಿವ್ ಯುಥನೇಸಿಯಾ ಇರ್ಬೋದು, ಪ್ಯಾಸಿವ್ ಯುಥನೇಸಿಯಾ ಅಂತ. ಆಕ್ಟಿವ್ ಯುಥನೇಸಿಯಾ ಅಂದ್ರೆ ಅದು ಇಲ್ಲಿಗಲ್, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ, ನೆದರ್ಲ್ಯಾಂಡ್ ಅಲ್ಲಿ ಇರ್ಬೋದು, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಲೀಗಲ್ ಆಗಿ ಅದು ಅಪ್ರೂವ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಅದು ಆಕ್ಟಿವ್ ಯುಥನೇಸಿಯಾ ಪಾಸ್ ಆಗಿಲ್ಲ, ಬಟ್ ಪ್ಯಾಸಿವ್ ಯುಥನೇಸಿಯಾ ಅಂತ. ಪ್ಯಾಸಿವ್ ಯುಥನೇಸಿಯಾ ಅದು 2011 ಅಲ್ಲಿ ನೀವು ಕೇಳಿರಬಹುದು, ಅರುಣಾ ಶಾನ್ಬಾಗ್ ಕೇಸ್ ಆದ್ಮೇಲೆ ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಸೊ ಪ್ಯಾಸಿವ್ ಯುಥನೇಸಿಯಾ ಅಂದ್ರೆ ಇವಾಗ ಪೇಷಂಟ್ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಾಗ, ಅಂದ್ರೆ ಲಾಸ್ಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿರುವಾಗ, ಅವ್ರ ಜೀವನ ಇವಾಗ ಮೆಷಿನ್ಸ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ, ಅಂದ್ರೆ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕು ಅಥವಾ ಆತರ ಸಮಸ್ಯೆ ಬಂದಲ್ಲಿ ಅವರಿಗೆ ಇನ್ನೂ ಅಂದ್ರೆ ಕಂಟಿನ್ಯೂ ಮಾಡ್ಸಕ್ಕೆ ನಾವು ಫೋರ್ಸ್ ಮಾಡಿ ಕಂಟಿನ್ಯೂಸ್ ಮಾಡಿಸೋದು, ಅಂದ್ರೆ ಆತರ ಟ್ರೀಟ್ಮೆಂಟ್, ಆತರ ಸಫರಿಂಗ್ ಆಗ್ಬಾರ್ದು ಅಂತ ಅದು ಪ್ಯಾಸಿವ್ ಯುಥನೇಸಿಯಾದ್ದು ಇದು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಜಜ್ಮೆಂಟ್ ಬಂದಿದೆ. ನಾವು ವಿತ್ ಹೋಲ್ಡಿಂಗ್ ಆರ್ ವಿತ್ ಡ್ರಾಯಿಂಗ್ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ಈ ತರ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ, ಇಲ್ಲ ಹಾಕಿದ ಪೇಷಂಟ್ಸ್ ಅಲ್ಲಿ ಅದನ್ನ ನಾವು ನಿಲ್ಲಿಸಬಹುದಾ ಅಂತ. ಯಾಕಂದ್ರೆ ಇದು ಸಫರಿಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅದರಿಂದ ಪೇಷಂಟ್ ವಾಪಸ್ ಬರಲ್ಲ, ಪೇಷಂಟ್ ಡಿಗ್ನಿಫೈಡ್ ಡೆತ್ ಸಿಗಲ್ಲ. ಸೊ ಆ ಟೈಮಲ್ಲಿ ನೀವು ಡಿಸಿಷನ್ ತಗೋಬಹುದು, ಅಂದ್ರೆ ಪೇಷಂಟ್ ಗೆ ಇನ್ನು ಈ ತರ ಸಫರಿಂಗ್ ಬೇಡ, ಕಂಟಿನ್ಯೂ ಮಾಡೋದು, ಸೊ ಇಲ್ಲೇ ನಿಲ್ಲಿಸುವ, ಅಥವಾ ವೆಂಟಿಲೇಟರ್ ಇದ್ರೆ ವೆಂಟಿಲೇಟರ್ ನಾವು ಎಕ್ಸ್ಟ್ರುಬೇಟ್ ಮಾಡಿ ತೆಗೆಯುವ ಅಂತ ಆತರ ಸಂದರ್ಭ ಬರುವುದು ತುಂಬಾ ಆಕ್ಚುಲಿ ಕಾಮನ್ ಈ ತರ ಎಂಡ್ ಆಫ್ ಲೈಫ್ ಕೇಸಸ್ ಅಲ್ಲಿ. ಸೊ ಇದಕ್ಕೆ ಹೆಲ್ಪ್ ಆಗುವಂತಹ ಡಿಸಿಷನ್ ಅಂದ್ರೆ ಲಿವಿಂಗ್ ವಿಲ್ ಅಥವಾ ಅಡ್ವಾನ್ಸ್ ಡಿರೆಕ್ಟಿವ್ಸ್ ಅಂತ. ಸೊ ಇದು ನೀವು ಕೇಳಬಹುದು ಇವಾಗ ನೆಕ್ಸ್ಟ್ ಲಿವಿಂಗ್ ವಿಲ್ ಅಂದ್ರೆ ಏನು ಅಂತ. ಲಿವಿಂಗ್ ವಿಲ್ ಅಂದ್ರೆ ಒಬ್ಬ ವ್ಯಕ್ತಿಯು ಮುಂದೆ ಇನ್ ಕೇಸ್ ಈ ತರ ಪರಿಸ್ಥಿತಿಯಲ್ಲಿರುವಂತದ್ದು, ಅಂದ್ರೆ ಮೆಡಿಕಲಿ ಅವರು ಅನೇಬಲ್ ಟು ಟೇಕ್ ಡಿಸಿಷನ್ಸ್, ಅವರ ಮೆಡಿಕಲ್ ಡಿಸಿಷನ್ ಅವರು ತಗೊಳಕ್ ಆಗದೆ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಮುಂಚಿತವಾಗಿನೇ ಒಂದು ಡಾಕ್ಯುಮೆಂಟೇಶನ್ ಮಾಡಬಹುದು. ನಮ್ಗೆ ಇವಾಗ ವಿಲ್ ಹೆಂಗ್ ಬರಿತೀವಿ ನಾವು, ಸಾಯಕ್ ಮುಂಚೆ ನಮ್ಮ ಆಸ್ತಿದಿರ್ಬಹುದು,

0: ಬಿಲ್ ಹೆಂಗ್ ಬರಿತೀವಿ ಆ ತರ ಮೆಡಿಕಲ್ ಡಿಸಿಷನ್ ಇದು ಬಿಲ್ ಇದು. ಸೊ ಇವಾಗ ನನಗೆ ಒಂದು ಪರಿಸ್ಥಿತಿ ಬರಬಹುದು, ಮೆಡಿಕಲಿ ನಾನು ಡಿಸಿಷನ್ ತಗೊಳಕ್ ಆಗದೆ ಅಂದ್ರೆ ಮಾತಾಡಕ್ ಆಗಲ್ಲ ಅಥವಾ ರೆಸ್ಪಾನ್ಸ್ ಇಲ್ಲದೆ ಇರುವಂಗ ನಂಗೆ ಇದ್ದ ಟೈಮಲ್ಲಿ ನಂಗೆ ಡಿಸಿಷನ್ಸ್ ನಾನು ಇವಾಗಲೇ ಬರೆದಿಟ್ಟು ಡಾಕ್ಯುಮೆಂಟ್ ಮಾಡಿರುವಂತಹದ್ದನ್ನು ನಾವು ಲಿವಿಂಗ್ ವಿಲ್ ಅಂತ ಹೇಳ್ತೀವಿ ಅಥವಾ ಅದಕ್ಕೆ ಅಡ್ವಾನ್ಸ್ ಡೈರೆಕ್ಟಿವ್ಸ್ ಅಂತಾನು ಹೇಳಿರ್ತೀವಿ. ಸೊ ಈ ತರ ಪೇಷಂಟ್ಸ್ ಬರೆದಿಟ್ರೆ ಪೇಷಂಟ್ ಫ್ಯಾಮಿಲಿಗೂ ಈಸಿ ಆಗತ್ತೆ, ಆ ಟೈಮಲ್ಲಿ ಈ ತರ ಅವರು ಅವ್ರದ್ದು ಇಚ್ಛೆ ಹೇಳಿದ್ರು ಅಂತ. ಇಟ್ ಇಸ್ ಡಾಕ್ಯುಮೆಂಟೆಡ್ ಅಂಡ್ ಇಟ್ ಇಸ್ ಲೀಗಲ್.
1: ಒಂದು ವೇಳೆ ಈ ರೀತಿಯಾದಂತಹ ಲಿವಿಂಗ್ ವಿಲ್ ಇಲ್ಲದೆ ಇದ್ರೆ ಅಂದ್ರೆ ಆಕಸ್ಮಿಕ ಒಂದು ಸಂದರ್ಭದಲ್ಲಿ ಈ ತರ ಪರಿಸ್ಥಿತಿ ಬಂತು ಅಂತ ಆದಾಗ ಆಗ ಏನಿರುತ್ತೆ?
0: ಆವಾಗ ಯೂಶುವಲಿ ಅವರು ನಾಮಿನೇಟ್ ಮಾಡಬಹುದು, ಆಕ್ಚುಲಿ ಅದು ಲಿವಿಂಗ್ ವಿಲ್ ಅಲ್ಲೇ ಬರೆದಿರ್ತಾರೆ, ನಾಮಿನೇಟ್ ಮಾಡಬಹುದು ಅಂದ್ರೆ ಮೆಡಿಕಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ ಅಥವಾ ಸರೋಗೇಟ್ ಡಿಸಿಷನ್ ಮೇಕರ್ ಅಂತ ಏನ್ ಹೇಳ್ತೀವಿ ಅದು. ಸೊ ಅವರು ಅವರು ಬದಲಾಗಿ ಡಿಸಿಷನ್ ತಗೋಬಹುದು, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇವಾಗ ನಮ್ಗೂ ಇವಾಗ ನಮ್ ಕ್ಲೋಸ್ ಲವ್ಡ್ ಒನ್ಸ್ ಯಾರಾದ್ರೂ ಇವಾಗ ಸಾಯ್ತಾ ಇದಾರೆ, ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಅಂತ ಕೇಳಿದ್ರೆ ನಮ್ಗೆ ಡಿಸಿಷನ್ ತಗೊಳಕ್ ತುಂಬಾ ಕಷ್ಟ ಆಗತ್ತೆ, ಯಾಕಂದ್ರೆ ಇಮೋಷನ್ ಇದೆಯಲ್ಲ ಅದು ಮಧ್ಯದಲ್ಲಿ ಬರುತ್ತೆ. ಸೊ ಮೆಂಟಲಿ ವಿ ಕ್ಯಾನ್ ನಾಟ್ ಬಿ ಏಬಲ್ ಟು ಟೇಕ್ ಡಿಸಿಷನ್ ಆ ಟೈಮಲ್ಲಿ. ಸೊ ಈ ತರ ಕ್ಲಾರಿಟಿ ಇದ್ರೆ, ಲಿವಿಂಗ್ ವಿಲ್ ಇದು ಕ್ಲಾರಿಟಿ ಇದ್ರೆ, ಇಟ್ ಇಸ್ ಈಸಿ ಟು ಟೇಕ್ ಡಿಸಿಷನ್, ಗಿಲ್ಟ್ ಇರಲ್ಲ, ಅದು ಇಮೋಷನಲ್ ಮಧ್ಯದಲ್ಲಿ ಬರಲ್ಲ. ಸೊ ಮತ್ತೆ ಒಂದು ಕ್ಲೋಜರ್ ಸಿಗತ್ತೆ, ಯಾಕಂದ್ರೆ ಪೇಷಂಟ್ ಹಿಂಗೆ ಮನ್ಸಿತ್ತು. ಸೊ ಇಟ್ ಇಸ್ ಲೈಕ್ ಓಕೆ, ಹಿ ವಾಂಟೆಡ್ ಟು ಗೋ ಇನ್ ದಿಸ್ ವೇ, ಸಫರಿಂಗ್ ಇಲ್ಲದೆ ಇರುವಂತದ್ದು. ಸೊ ಒಂದು ಕ್ಲೋಜರ್ ಇರುತ್ತೆ.
1: ಈಗ ಈ ಪ್ಯಾಸಿವ್ ಯುಥನಾಸಿಯಾದಲ್ಲಿ ಎಂಡ್ ಆಫ್ ಲೈಫ್ ಪ್ರೊಸೀಜರ್ ಗಳು ಏನಿರ್ತದೆ?
0: 2011 ಅಲ್ಲಿ ಜಜ್ಮೆಂಟ್ ಬಂದಿತ್ತು, ಅದ್ರ ನಂತರ ಲಿವಿಂಗ್ ಬಿಲ್ 2018 ಅಲ್ಲಿ ಬಂದಿತ್ತು ಜಜ್ಮೆಂಟ್, ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಆದ್ಮೇಲೆ. ಸೊ ಅದ್ರ ನಂತರ ಆವಾಗ ಸ್ವಲ್ಪ ಇದು ಲಿವಿಂಗ್ ವಿಲ್ ಇದ್ರೆ ಈಸಿ ಪ್ಯಾಸಿವ್ ಯುಥನಾಸಿಯಾ. ಯಾವಾಗ್ಲೂ ಲಿವಿಂಗ್ ವಿಲ್ ಅಥವಾ ಏನಾದ್ರೂ ಈ ತರ ಡಾಕ್ಟರ್ಸ್ ಯೂಶುವಲಿ ಡಿಸ್ಕಸ್ ಮಾಡಿಬಿಟ್ಟು ಇದು ಪೇಷಂಟ್ ಗೆ ಸಫರಿಂಗ್ ಜಾಸ್ತಿ ಆಗಿರುತ್ತೆ, ಇದರಿಂದ ಮುಂದೆ ವಾಪಸ್ ಮುಂಚಿನ ತರ ಅಂದ್ರೆ ಲಿವಿಂಗ್ ಮಾಡೋಕೆ ಕಷ್ಟ ಆಗುವಂತದ್ದು ಆ ತರ ಇರುವಾಗ ಬೇಕಿದ್ರೆ ಪ್ಯಾಸಿವ್ ಯುಥನಾಸಿಯಾ. ಬಟ್ ಪ್ಯಾಸಿವ್ ಯುಥನಾಸಿಯಾ ಖಾಲಿ ವಿತ್ ಹೋಲ್ಡಿಂಗ್ ಆರ್ ವಿಡ್ರಾಯಿಂಗ್ ಆಫ್ ಲೈಫ್ ಸಸ್ಟೈನಿಂಗ್ ಮೆಷರ್ಸ್ ಮಾತ್ರ. ಅಂದ್ರೆ ಇವಾಗ ವೆಂಟಿಲೇಟರ್ ಇದ್ದ ಪೇಷಂಟ್ಸ್ ಅಂದ್ರೆ ಹೋಪ್ ಆಲ್ಮೋಸ್ಟ್ ಕಳೆದಿರುವಂತಹ ಪೇಷಂಟ್ಸ್ ಗೆ ಮಾತ್ರ ನಾವು ಆಪ್ಷನ್ ಕೊಟ್ಟಿರ್ತೀವಿ. ಬೇರೆ ಪೇಷಂಟ್ ಗೆ ಇವಾಗ ಖಾಯಿಲೆ ಟ್ರೀಟ್ಮೆಂಟ್ ಇರುವಂತಹ ಪೇಷಂಟ್ ಗೆ ಅದು ಆಪ್ಷನ್ ಇರಲ್ಲ ಪ್ಯಾಸಿವ್ ಯುಥನಾಸಿಯಾ. ಸೊ ಮೇನ್ಲಿ ಡಾಕ್ಟರ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ಡಿಸಿಷನ್ ತಗೊಂತಾರೆ ಅವರು. ಪ್ರೈಮರಿ ಡಾಕ್ಟರ್ಸ್ ಇರ್ತಾರೆ, ಲೀಗಲ್ ಅಡ್ವೈಸರ್ಸ್ ಇರ್ತಾರೆ ಅದರಲ್ಲಿ, ಪ್ಲಸ್ ಪೇಷಂಟ್ ಫ್ಯಾಮಿಲಿನೂ ಇಂಪಾರ್ಟೆಂಟ್. ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ದೆನ್ ದೇ ವಿಲ್ ಟೇಕ್ ಅ ಡಿಸಿಷನ್.
1: ಈಗ ಅಂತ ಸಂದರ್ಭದಲ್ಲಿ ಲೈಫ್ ಸಪೋರ್ಟ್ ಅನ್ನ ತೆಗೆದಾಗ ಎಲ್ಲ ಒಂದು ಕಡೆ ಪೇಷಂಟ್ ಗೆ ನೋವು ಉಂಟಾಗಬಹುದು, ನೋವಾಗಬಹುದು, ಇದನ್ನೆಲ್ಲ ಗಮನಿಸಿ ಅವರು ಮಾಡ್ತಾರೆ ಹೇಗೆ?
0: ತುಂಬಾ ಪೇಷಂಟ್ ಫ್ಯಾಮಿಲಿಯಲ್ಲಿ ಹೆದರಿಕೆ ಇರುತ್ತೆ. ಇವಾಗ ನಾವು ಇದೆಲ್ಲ ತೆಗೆದ್ರೆ ಪೇಷಂಟ್ ಗೆ ತುಂಬಾ ನೋವಾದ್ರೆ ಅವ್ರಿಗೆ ಹೇಳಕ್ಕೂ ಆಗಲ್ಲ, ಆ ರೀತಿಯಾಗಿ ಹೋಗಬಾರದು ಅಂತ ಪೇಷಂಟ್. ಬಟ್ ನಮ್ ಪ್ಯಾಲಿಟಿವ್ ಕೇರ್ ರೋಲ್ ಅಂದ್ರೆ ಲಾಸ್ಟ್ ವರೆಗೂ ಟ್ರೀಟ್ಮೆಂಟ್ ಇಲ್ದಿದ್ರು ನೋವಂತೂ ನಾವು ಕಂಪ್ಲೀಟ್ ಆಗಿ ಲಾಸ್ಟ್ ವರೆಗೆ ಕಂಟ್ರೋಲ್ ಮಾಡ್ತೀವಿ. ಸೊ ನೋವಿನ ಮೆಡಿಸಿನ್ಸ್ ಕಂಟಿನ್ಯೂ ಆಗತ್ತೆ, ಯಾವ್ದು ಅವ್ರಿಗೆ ಕಷ್ಟ ಕೊಡತ್ತೆ ಅದ್ರದ್ದೆಲ್ಲ ಮೆಡಿಸಿನ್ಸ್ ಕಂಟಿನ್ಯೂ ಆಗಿರತ್ತೆ. ಸೊ ನಿದ್ದೆಯಲ್ಲೇ ಆರಾಮಾಗಿ ಹೋಗ್ತಾರೆ, ಅವ್ರಿಗೆ ಅಷ್ಟು ಅರಿವಾಗಲ್ಲ ಅದ್ರದ್ದು.
1: ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ?
0: ಇವಾಗ ಭಾರತ ದೇಶದ ಮಾತಾಡ್ಬೇಕಂದ್ರೆ ಇವಾಗ ಅರೌಂಡ್ 70 lakhs ಟು 1 crore ಪೇಷಂಟ್ಸ್ ಗೆ ಪ್ಯಾಲಿಯೇಟಿವ್ ಕೇರ್ ಅಗತ್ಯ ಇದೆ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಓನ್ಲಿ ಅಬೌಟ್ 4% ಅಂದ್ರೆ 100ರಲ್ಲಿ ಒಂದು 3-4 ಜನರಿಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಸಿಗ್ತಾ ಇದೆ. ಸೊ ಅದಕ್ಕೆ ಕಾರಣ ಅಂದ್ರೆ ಮೊದಲನೇದಾಗಿ ಅಷ್ಟು ಅರಿವಿಲ್ಲ, ನಾನು ಹೇಳ್ದಂಗೆ ಅವೇರ್ನೆಸ್ ಇಲ್ಲ ಅಷ್ಟು. ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಜನ ಕೇಳೇ ಇಲ್ಲ. ಅಂದ್ರೆ ಇವಾಗ ತುಂಬಾ ಜನರು ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯ್ಬೇಕು ಅಂತಾನೆ ಅಂದ್ರೆ ನಾವು ಪೇಷಂಟ್ಸ್ ನೋಡ್ತೀವಿ, ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿಯಿಂದ ಬರ್ತಾರೆ ಅವರು, ಬಿಪಿಎಲ್ ಪೇಷಂಟ್ಸ್. ಅವ್ರಿಗೆ ಗೊತ್ತೇ ಇರಲ್ಲ ಮೋಸ್ಟ್ಲಿ ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯ್ಬೇಕು ಅಂತ. ಈ ತರ ಪ್ಯಾಲಿಯೇಟಿವ್ ಕೇರ್ ಲಾಸ್ಟ್ ವರೆಗೂ ಕೊಡ್ಬೋದು, ಯಾಕಂದ್ರೆ ಇವಾಗ ಕೀಮೋಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಪ್ರೈಮರಿ ಟ್ರೀಟ್ಮೆಂಟ್ಸ್ ಇಲ್ಲ ಅಂದ್ರೂ ಬೇರೆ ತರ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಲಾಸ್ಟ್ ವರೆಗೆ ಇರುವಂಗೆ ಟ್ರೀಟ್ಮೆಂಟ್ ಇದೆ, ಪ್ಯಾಲಿಯೇಟಿವ್ ಕೇರ್ ಇದೆ ಅಂತ ಅದ್ರ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ ಅದರ ವಿಷಯ. ಸೊ ಮೇನ್ ಅಂದ್ರೆ ಅವೇರ್ನೆಸ್ ಕಮ್ಮಿ. ಸೆಕೆಂಡ್ಲಿ, ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ ಅಷ್ಟು. ಇವಾಗ ಎಜುಕೇಶನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಆಗ್ತಾ ಇದೆ, ಇವಾಗ ಸ್ವಲ್ಪ ಇನ್ನು ಒಂದು 1 decade ಆದ್ಮೇಲೆ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಬಟ್ ಇವಾಗ ಸದ್ಯಕ್ಕೆ ಅಷ್ಟು ಟ್ರೈನ್ಡ್ ಪ್ರೊಫೆಷನಲ್ಸು ಇಲ್ಲ. ಮತ್ತಿನ್ನೊಂದಂದ್ರೆ ನಾವು ಈ ಕ್ಯಾನ್ಸರ್ ಖಾಯಿಲೆ ನೋವಿಗೆ ಎಸ್ಪೆಷಲಿ ಒಂದು ಮಾರ್ಫಿನ್ ಆತರ ನಾರ್ಕೋಟಿಕ್ಸ್ ಯೂಸ್ ಮಾಡ್ತೀವಿ. ಸೊ ಆ ನಾರ್ಕೋಟಿಕ್ ಮೆಡಿಕೇಶನ್ಸ್ ವೈಡ್ಲಿ ಅವೈಲೇಬಲ್ ಇಲ್ಲ ಆಲ್ ಓವರ್ ಇಂಡಿಯಾ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಪೇಷಂಟ್ಸ್ಗಳು 300-400 kilometers ಖಾಲಿ ಮಾತ್ರೆಗಳಿಗೆ ಮಾತ್ರ ಟ್ರಾವೆಲ್ ಮಾಡಿ ಬರೋದು ಇರುತ್ತೆ, ಯಾಕಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಅಲ್ಲೆಲ್ಲ ಅಷ್ಟು ಸಪ್ಲೈ ಅಥವಾ ಯಾವುದು ಹಾಸ್ಪಿಟಲ್ ಅಲ್ಲಿ ಲೈಸೆನ್ಸಿಂಗ್ ಇಲ್ಲದೆ ಇರೋಂಗೆ ಅವರು ತಗೊಳಕ್ ಆಗಲ್ಲ ಅಲ್ಲಿಂದ. ಸೊ ಅದಕ್ಕೋಸ್ಕರ ಅಷ್ಟು ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಸೊ ಸಪ್ಲೈ ಆಫ್ ನಾರ್ಕೋಟಿಕ್ ಅಥವಾ ಎಸೆನ್ಷಿಯಲ್ ಮೆಡಿಕೇಶನ್ಸ್ ಏನ್ ಅಗತ್ಯ ಇದೆ ಇದು ಎಂಡ್ ಆಫ್ ಲೈಫ್ ಕೇರ್ ಮಾಡೋಕ್ಕೆ, ಆ ಸಪ್ಲೈಸು ತುಂಬಾ ಕಮ್ಮಿ. ಮತ್ತೆ ಇನ್ನೊಂದಂದ್ರೆ ಮೋಸ್ಟ್ ಆಫ್ ದೆಮ್ ಇವಾಗ ಕ್ಯೂರೇಟಿವ್ ಅಂದ್ರೆ ಗುಣಮುಖ ಆಗೋದು ಫಸ್ಟ್ ಅವ್ರದ್ದು, ಮತ್ತೆ ಇದು ಭಯ ಇರಲಿ ಅಥವಾ ನೋವಿರಲಿ ಅದು ಮತ್ತೆ ನೋಡುವ, ಫಸ್ಟ್ ಅವ್ರ ಕಾಯಿಲೆ ವಾಸಿ ಆಗ್ಲಿ ಬೇರೆ ಅವೆಲ್ಲ ಮತ್ತೆ ನೋಡುವ ಅಂತ ಅವ್ರು ಪುಷ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇನ್ನೊಂದು ಕಾರಣ.
1: ಈಗ ತಾವು ಹೇಳಿದ್ರಿ ಮಾರ್ಫಿನ್ ಅನ್ನ ಬಳಸಬೇಕಾಗುತ್ತೆ ಅಂತ,

0: ಮಾರ್ಫಿನ್ ಅಂತ ಹೇಳಿದ್ರೆ ಕೆಲವರಲ್ಲಿ ಜನರಲ್ಲಿ ಒಂದು ರೀತಿಯ ಅಪನಂಬಿಕೆಗಳು, ಅದರ ಬಗ್ಗೆ ಸ್ವಲ್ಪ ಭಯ ಇದ್ದೇ ಇರ್ತದೆ. ಏನು ಹೇಳ್ತೀರಾ ಡಾಕ್ಟರ್ ಇದಕ್ಕೆ?
1: ಕರೆಕ್ಟ್. ಸೊ ಮಾರ್ಫಿನ್ ಯೂಶ್ವಲಿ ನಾವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ನಾಲೆಜ್ ಇದ್ದವರು ಕೇಳುವಂಥ ಪ್ರಶ್ನೆ ಅಂದರೆ ಮಾರ್ಫಿನಿಗೆ ಎಡಿಕ್ಷನ್ ಆಗ್ಬೋದಾ ಅಂತ, ಅದೊಂದಿರುತ್ತೆ. ಇನ್ನೊಂದು ಪ್ರಶ್ನೆ ಅಂದರೆ ಮಾರ್ಫಿನ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಪೇಷಂಟ್ ಎಂಡ್ ಆಫ್ ಲೈಫಲ್ಲಿ ಬಂದಿದ್ದಾರೆ ಅಂತ, ಅಂದರೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನುವಂಥ ಒಂದು ನಂಬಿಕೆ ಇದೆ. ಬಟ್ ಆ್ಯಕ್ಚುಲಿ ನಾವು ನೋಡಿದಂಗೆ ಅಡಿಕ್ಷನ್ ಪೊಟೆನ್ಷಿಯಲ್ ತುಂಬಾ ಕಮ್ಮಿ ಮಾರ್ಫಿನ್ ಕೊಟ್ಟರೆ, ಯಾಕಂದ್ರೆ ಅದು ನೋವು ಅಷ್ಟಿರುತ್ತೆ. ಸೊ ನಮ್ಮ ಫಿಸಿಯೋಲಜಿಕಲ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದರೆ ಅದು ನೋವು ಅಷ್ಟಿದ್ರೆ ಅದು ಅಡಿಕ್ಷನ್ ಆಗುವಂಗ ಪೊಟೆನ್ಷಿಯಲ್ ಇಲ್ಲ. ನಾನಿವಾಗ 10 ಇಯರ್ಸ್ ಪ್ರಾಕ್ಟೀಸ್ ಅಲ್ಲಿ ನಾನು ಯಾವ್ದಿಗೂ ಅಡಿಕ್ಷನ್ ಆಗುವಂಗೆ ನೋಡಿಲ್ಲ, ಯಾಕಂದ್ರೆ ಪೇನ್ ಅಷ್ಟಿರುತ್ತೆ, ಅದರಿಂದ ಅಡಿಕ್ಷನ್ ಆಗುವಂಥ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಅದರಿಂದ ಗಾಬರಿ ಪಟ್ಟು ಮಾರ್ಫಿನ್ ತಗೊಳ್ಳದೆ ಇರೋದು, ಅದರಿಂದ ಆಕ್ಚುಲಿ ನೋವು ಕಮ್ಮಿ ಆಗದೆ ಇರೋದು, ಅದೊಂದು ದೊಡ್ಡ ತಪ್ಪು ಆಕ್ಚುಲಿ ಮಾಡೋದು. ನೆಕ್ಸ್ಟ್ ಅಂದ್ರೆ ಇವಾಗ ಮಾರ್ಫಿನ್ ನಾವು ಎಂಡ್ ಆಫ್ ಲೈಫ್ ಅಥವಾ ತುಂಬಾ ಅಡ್ವಾನ್ಸ್ ಆಗಿರುವಂತಹ ಸ್ಟೇಜ್ ಅಲ್ಲಿ ಮಾತ್ರ ಕೊಡ್ತಾರೆ ಅಂತ ಒಂದು ತಪ್ಪು ನಂಬಿಕೆ ಇದೆ, ಅದು ಆಕ್ಚುಲಿ ಟ್ರೂ ಅಲ್ಲ. ಇವಾಗ ರೇಡಿಯೇಷನ್ ಪೇಷಂಟ್ಸ್ ಇರ್ಬೋದು, ಇವಾಗ ಬಾಯಿ ಕ್ಯಾನ್ಸರ್ ಪೇಷಂಟ್ಸ್ ಗೆ ರೇಡಿಯೇಷನ್ ಆಗುವಾಗ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸೊ ಅವ್ರಿಗೆ ತುಂಬಾ ನೋವು ಇರುತ್ತೆ, ಯಾಕಂದ್ರೆ ಅಲ್ಸರ್ ಬೀಳೋದು, ಮ್ಯೂಕೋಸೈಟಿಸ್ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲಿ ತುಂಬಾ ನೋವು ಇರುವಂತದ್ದಿರುತ್ತೆ. ಸೊ ಈ ನೋವನ್ನು ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆ ಟೈಮಲ್ಲಿ ಪೇಷಂಟ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂದ್ರೆ ಕಾಯಿಲೆ ವಾಸಿ ಆಗುವಂತ ಸ್ಟೇಜ್ ಇದ್ರೂ ಆ ಟ್ರೀಟ್ಮೆಂಟ್ ಮುಗ್ದಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮತ್ ಮುಂದಕ್ಕೆ ಅವರಿಗೆ ಕಾಯಿಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ನೋವಿನ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ನಾವು ಸರಳವಾದ ಫಸ್ಟ್ ಔಷಧಿ ಕೊಡ್ತೀವಿ, ಅದರಲ್ಲೂ ಕಮ್ಮಿ ಆಗಲ್ಲ ಅಂದ್ರೆ ನಾವು ಕಾಯಿಲೆದು ಸ್ಟೇಜ್ ನೋಡಲ್ಲ. ಅವಾಗ ನೋವು ಎಷ್ಟು ಇಂಟೆನ್ಸ್ ಇದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಪೇಷಂಟಿಗೆ, ಅದನ್ನು ನೋಡ್ಬಿಟ್ಟು ನಾವು ಮಾರ್ಫಿನ್ ಸ್ಟಾರ್ಟ್ ಮಾಡೋದು. ಸೊ ಮಾರ್ಫಿನ್ ಅಂದ್ರೆ ಎಂಡ್ ಆಫ್ ಲೈಫಿಗೆ ಮಾತ್ರ ಅಲ್ಲ, ಕ್ಯೂರೇಟಿವ್ ಸ್ಟೇಜ್ ಅಂದ್ರೆ ಗುಣಮುಖ ಆಗುವ ಸ್ಟೇಜ್ ಅಲ್ಲೂ ಕೊಡ್ತೀವಿ.
0: ಈಗ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚಿನವರಿಗೆ ಅದರ ವೆಚ್ಚದ ಬಗ್ಗೆ ಕೂಡ ಒಂದು ರೀತಿಯ ಗಾಬರಿ ಇದ್ದಿರಬಹುದು. ಈಗ ಇದರ ಕಾಸ್ಟ್ ಹೇಗಿರ್ತದೆ, ಮತ್ತೆ ಇದಕ್ಕೆ ಇನ್ಶೂರೆನ್ಸ್ಗಳು ಅಥವಾ ಗೌರ್ಮೆಂಟ್ ಸ್ಕೀಮ್ಗಳು ಇದರ ಸಪೋರ್ಟ್ ಇದೆಯಾ ಹೇಗೆ?
1: ಇವಾಗ ಆಯುಷ್ಮಾನ್ ಭಾರತ್ ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಪ್ಯಾಲಿಯೇಟಿವ್ ಕೇರಿಗೆ ಇದೆ, ಪ್ಯಾಲಿಯೇಟಿವ್ ಕೇರಿಗೆ ಒಂದು ಚಿಕ್ಕ ಅಮೌಂಟ್ ಇದೆ, ಬಟ್ ಪ್ಯಾಲಿಯೇಟಿವ್ ಕೇರ್ ಅಷ್ಟು ಕಾಸ್ಟ್ಲಿ ಇಲ್ಲ. ಮತ್ತಿವಾಗ ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ನಾನು ಮಾತಾಡೋದಂದ್ರೆ, ಇವಾಗ ಕರ್ನಾಟಕ ಸ್ಟೇಟ್ ಪಾಲಿಸಿ ಇದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ರೋಲ್ ಔಟ್ ಆಗಿದೆ. ಸೊ ಅದರಲ್ಲಿ ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕ್ ಹಾಸ್ಪಿಟಲ್ ಅಲ್ಲೂ ಈ ತರ ಇದು ಮಾರ್ಫಿನ್ ಇರ್ಬೋದು, ಬೇರೆ ಪೇನ್ ಮೆಡಿಸಿನ್ಸ್ ಇರ್ಬೋದು, ಮತ್ತೆ ಬೇರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ನಾವು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಯೂಸ್ ಮಾಡುವಂಥದ್ದು, ಆ ಸಪ್ಲೈಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ಇಸ್ ಇನ್ ಇನಿಷಿಯಲ್ ಫೇಸ್, ಬಟ್ ಇವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆವಲಪ್. ಸೊ ಅದರಿಂದ ಇವಾಗ ಪೇಷಂಟ್ಸ್ಗಳಿಗೆ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್. ಇವಾಗ ನಾನು ಮಾರ್ಫಿನ್ ಅಂತ ಹೇಳಿದೆ, ಮಾರ್ಫಿನ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್, ಸೊ ಆಲ್ಮೋಸ್ಟ್ ಎಲ್ರಿಗೂ ಎಫೋರ್ಡ್ ಮಾಡಕ್ ಆಗುವಂತಹ ಮೆಡಿಸಿನ್. ಮತ್ತೆ ಬೇರೆ ತರವಾಗೂ ನಾವು ಮನೆಯಲ್ಲೇ ಹೆಂಗೆ ಮ್ಯಾನೇಜ್ ಮಾಡಬಹುದು ಅಂತ ನಾವು ಎಜುಕೇಟ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಪೆನ್ಸಿವ್ ಇಶ್ಯೂ, ಅದು ಎಕ್ಸ್ಪೆನ್ಸ್ ವಿಷಯ ಅಲ್ಲ. ಒಂದಂದ್ರೆ ಅದ್ರದ ಬಗ್ಗೆ ಅವೇರ್ನೆಸ್ ಇದ್ದು ಅವ್ರು ಬಂದು ನಮ್ ಕೇಳಿದ್ರೆ ಮಾತ್ರ ನಾವು ಅವರಿಗೆ ಅದ್ರದ ಬಗ್ಗೆ ಮಾಹಿತಿ ಕೊಡಬಹುದು. ಸೊ ಇಟ್ ಇಸ್ ನಥಿಂಗ್ ಲೈಕ್ ಇಟ್ ಇಸ್ ಎಕ್ಸ್ಪೆನ್ಸಿವ್. ಅದರಿಂದ ಇವಾಗ ಹಣ ಜಾಸ್ತಿ ಆಗತ್ತೆ ಅಂತ ತಗೊಳ್ಳದೆ ಇರಕ್ಕೆ ಇಟ್ಸ್ ನಾಟ್ ಅ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ಯಾಲಿಯೇಟಿವ್ ಕೇರ್. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಆಗುವ ಟೈಮಲ್ಲಿ ರೇಡಿಯೇಷನ್ ಇರ್ಬೋದು, ಕೀಮೋಥೆರಪಿ ಇರ್ಬೋದು, ಆ ಟೈಮಲ್ಲಿ ಅವರಿಗಾಗುವಂಥ ಒತ್ತಡ ಇರ್ಬೋದು, ದೇಹದ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ರೆಫರೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಸೋಷಿಯಲ್ ವರ್ಕರ್ಸ್, ಸೈಕಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಸೊ ಇವರೆಲ್ಲರೂ ಇರುವಂತಹ ಟೀಮ್. ಸೊ ಇಟ್ಸ್ ಅ ಬಿಗ್ ಟೀಮ್. ಸೊ ಅದ್ರ ಜೊತೆಗೆ ಎಂಡ್ ಆಫ್ ಲೈಫ್ ಪೇಷಂಟ್ಸಿಗೆ ಕೇರ್ ಮಾಡುವಂಥದ್ದು, ಸೊ ಈ ಥರ ಫೆಸಿಲಿಟೀಸ್ ಇದೆ ಇವಾಗ ಸದ್ಯಕ್ಕೆ.
0: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಅದೇ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಫಸ್ಟ್ ಅಂದ್ರೆ ಜಾಗೃತ ಇದು ಅವೇರ್ನೆಸ್ ಇರಬೇಕು, ಜಾಗರೂಕತೆ. ಸೊ ಇದ್ರೆ ನಮ್ಮವರಿಗೆ ಯಾವ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ಅಂದ್ರೆ ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಅವರಿಗೆ ಗೊತ್ತಾಗತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆ ಇದ್ರೆ. ಯಾಕಂದ್ರೆ ಗುಣಮುಖ ಆಗೋದು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಅವರಿಗೆ ಡಿಗ್ನಿಫೈಡ್ ವೇ ಆಫ್ ಲಿವಿಂಗ್, ಡಿಗ್ನಿಫೈಡ್ ಡೆತ್ ಕೊಡುವಂಥದ್ದು, ಮತ್ತೆ ಭಯ ಆತರ ಆತಂಕ ಅದು ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕೇಳುವರಿಗೆ ಹೇಳಿರ್ತೇನೆ.
0: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
1: ಗ್ರಾಮೀಣ ಅಂಚೆ ಯೋಜನೆ ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ 15-20 ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ ಇದು ಆಜೀವ ವಿಮೆಯಾಗಿದ್ದು 5 ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ

0: ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಸಂದೇಶಗಳು. ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ದುಡಿಮೆಯ ದೇವರು, ದುಡಿಮೆ ತವರೂರು.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಮಾಡುವಂತೆ ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅದನ್ನೇ ಬಾಯಲ್ಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ ಮೂರನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ಜನವರಿ 2026 ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ಧ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡೇ 2027 ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚಿತ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31 ರವರೆಗೆ ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ

0: ಸಭೆಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21ರವರೆಗೆ ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು, ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೈಯಪ್ಪನಹಳ್ಳಿ ಬಳಿಯ SMVT ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ 2 ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು, ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಘೋಷಿಸಿದೆ. WHO ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧಾನೋಮ್ ಘೆಬ್ರೆಯಸ್ 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. COVID-19ರಂತಹ ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು WHO ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಬುಂಡಿಬುಗ್ಯೋ ತಡೆಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸ್ರವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು, ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ITU ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಾಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿ ಸರ್ಕಾರ

ರಾಜಧಾನಿಯಲ್ಲಿ ವಾಯುಯಾನ ಟರ್ಬೈನ್ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು ಶೇಕಡ 25ರಿಂದ ಶೇಕಡ 7ಕ್ಕೆ ಇಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಮಾನಯಾನ ವಲಯಕ್ಕೆ ಉತ್ತೇಜನ ನೀಡುವ ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಚಟುವಟಿಕೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027ರ ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:45. ಇದೀಗ ಕಾರ್ಯಕ್ರಮ ಅಮರಧ್ವನಿ.
1: ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ, ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
2: ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀ ಸುತ ಮಾಲಿಕೆಯ ಇವತ್ತಿನ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮದ ಪ್ರಸಾರದಲ್ಲಿ ಈ ಹಿಂದೆ ನಾವು ನೀಡಿದ್ದ ಪ್ರಕಟಣೆಗೆ ಪ್ರತಿಕ್ರಿಯಿಸಿದ ಶ್ರೀಮತಿ ಭಾಗೀರಥಿ ಹುಲಿತಾಳ ಅವರು ಭಾರತೀ ಸುತ್ತರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಬಂಗಾರದ ಕುಲುಮೆ ಕಾದಂಬರಿಯ ಬಗ್ಗೆ ತಮ್ಮ ವಿಶ್ಲೇಷಣೆಯನ್ನ ನಿರೂಪಿಸಿದ್ದಾರೆ.
3: ಭಾರತೀ ಸುತ ಪ್ರಣಮಾಮ್ಯಹಂ. ಭಾರತೀ ಸುತರು ಎಂದೊಡನೆ ನನ್ನ ಮನಸ್ಸು ನೆನಪಿನ ದೋಣಿಯಲ್ಲಿ ಕುಳಿತು ಹಿಂದು ಹಿಂದಕ್ಕೆ ಹುಟ್ಟು ಹಾಕುತ್ತ, ದಶಕಗಳನ್ನು ಹಿಂದಕ್ಕೆ ಅಟ್ಟುತ್ತ ಶರಾವತಿಯ ದಡದತ್ತ ಸಾಗುತ್ತದೆ. ನಿಜ, ಅಂಬುತೀರ್ಥದಲ್ಲಿ ಜನಿಸಿದ ಶರಾವತಿ ನದಿಯು ಸಮುದ್ರವನ್ನು ಸೇರುವ ಸ್ಥಳವೇ ಹೊನ್ನಾವರ, ನನ್ನ ತವರೂರು. ಅಲ್ಲಿಯೇ ಇತ್ತು ನನ್ನ ತಂದೆಯವರಾದ ಸರ್ಪಕರ್ಣೇಶ್ವರ ಗಜಾನನ ಭಟ್ಟರ ಮನೆ. ಕನ್ನಡ ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಉದ್ದಾಮ ಪಂಡಿತರಾದ ಅವರು ಊರಿನ ಹೈಸ್ಕೂಲಿನಲ್ಲಿ ಸಂಸ್ಕೃತ ಪಾಠವನ್ನು ಮಾಡುತ್ತಿದ್ದರು. ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವರ ಅಚ್ಚುಮೆಚ್ಚಿನ ಶಾಸ್ತ್ರಿ ಮಾಸ್ತರರು ಎಂದು ಪ್ರಖ್ಯಾತರಾಗಿದ್ದರು. ಮುಂದೊಂದು ದಿನ ಪೂರ್ಣ ಪ್ರಮಾಣದ ಪತ್ರಕರ್ತರಾಗಿ ಸಾಧನ ಎಂಬ ವಾರಪತ್ರಿಕೆಯನ್ನು ಅನೇಕ ವರ್ಷಗಳ ಕಾಲ ನಡೆಸಿದರು. ಸಭೆ ಸಮಾರಂಭಗಳಿಗೆ, ಹಬ್ಬ ಹರಿದಿನಗಳಿಗೆ ಅತಿಥಿಗಳಾಗಿ ಊರಿಗೆ ಬರುತ್ತಿದ್ದ ಸಾಹಿತಿಗಳು, ಯುವ ಬರಹಗಾರರು ತಪ್ಪದೆ ನಮ್ಮ ವಾರಪತ್ರಿಕೆಯ ಆಫೀಸಿಗೆ ಬರುತ್ತಿದ್ದರು. ಶಾಸ್ತ್ರಿ ಮಾಸ್ತರರ ಮನೆಗೆ ಹೋಗೋಣ ಎಂದು ಒಬ್ಬರಲ್ಲ ಒಬ್ಬರು ಕರೆದುಕೊಂಡು ಬರುತ್ತಿದ್ದರು. ನಾವು ಆತಿಥ್ಯವನ್ನು ನೀಡಿ ಸಂದರ್ಶನವನ್ನು ಮಾಡಿ ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದೆವು. ಏಣಗಿ ಬಾಳಪ್ಪ, ಶ್ರೇಣಿ ಗೋಪಾಲಕೃಷ್ಣ ಮೊದಲಾದವರ ಫೋಟೋ ಪರಿಚಯಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ಅದು ಬೆಳಕು ಕಂಡಾಗ ಜನ ಅದನ್ನು ಮೆಚ್ಚಿ ಪ್ರೋತ್ಸಾಹಿಸುತ್ತಿದ್ದರು. ಬಹುಶಃ 60ರ ದಶಕದಲ್ಲಿ ಅಂಥದೇ ಒಂದು ಶುಭ ಗಳಿಗೆಯಲ್ಲಿ ನಮ್ಮ ಮನೆಗೆ ಭಾರತೀ ಸುತರು ದಯಮಾಡಿಸಿದರು. ನಮ್ಮ ಊರಿನವರೇ ಆದ ನಾಜಗಾರ ಗಂಗಾಧರ ಶಾಸ್ತ್ರಿ ಎಂಬುವರು ಅವರನ್ನು ಕರೆದುಕೊಂಡು ಬಂದಿದ್ದರು. ಅತಿಥಿದ್ವಯರನ್ನು ಆದರದಿಂದ ಬರಮಾಡಿಕೊಂಡ ಅಪ್ಪ ಅಲ್ಲಿಯೇ ಇದ್ದ ನನ್ನನ್ನು ಉದ್ದೇಶಿಸಿ, ಭಾಗೀರಥಿಯೇ, ಅಬ್ಬೆಯ ಹತ್ತಿರ 4 ಚಹಾ ಮಾಡಲು ಹೇಳು ಎಂದರು. ಆಶ್ಚರ್ಯದಿಂದ ತನ್ನತ್ತ ನೋಡಿದ ಗಂಗಾಧರನಿಗೆ, ನಂಗ ಕುಡಿಯುವಾಗ ಯಾರಾದರೂ ಬಂದರೆ ಇಲ್ಲ ಹೇಳಲಾಗ್ತಾ

ಎಂದು ಸಮಜಾಯಿಸಿ ನೀಡಿದರು. ಬೇಗ ತಗೊಂಡು ಬಾ ಎಂದು ನನಗೆ ಇನ್ನೊಮ್ಮೆ ಆದೇಶಿಸಿದರು. ಚಹಾಪಾನವಾದ ಮೇಲೆ ಅಪ್ಪ ನನಗೆ ಅವರನ್ನು ಪರಿಚಯಿಸಿದರು. ನೋಡು, ಇವರು ಭಾರತೀ ಸುತರು, ಕೊಡಗಿನವರು, ಕಾದಂಬರಿಕಾರರು. ನಾನು ಇವರನ್ನು ಮಾತನಾಡಿಸುವಾಗ ಲಕ್ಷ ಕೊಟ್ಟು ಕೇಳು, ಟಿಪ್ಪಣಿ ಮಾಡಿಕೋ, ಸಾಧನಾದ ಮುಂದಿನ ಸಂಚಿಕೆಯಲ್ಲಿ ಅದನ್ನು ಪ್ರಕಟಿಸುವ. ಭಾರತೀ ಸುತ ಎಂಬ ಹೆಸರು ಕೇಳುತ್ತಲೇ ನಾನು ರೋಮಾಂಚಿತಳಾದೆ, ಉತ್ಸಾಹಿತಳಾದೆ. ಹೊನ್ನಾವರದಲ್ಲಿರುವ ರವೀಂದ್ರ ವಾಚನಾಲಯದಿಂದ ನಾನು ಅವರ ಕಾದಂಬರಿಗಳನ್ನು ತಂದಿದ್ದೆ. ನಾನು ಅಕ್ಕಂದಿರು ಅದನ್ನು ಓದಿದ್ದೆವು. ಕಾಫಿ ತೋಟದ ಪರಿಸರದಲ್ಲಿ, ಗುಡ್ಡ ಬೆಟ್ಟ ಕಣಿವೆ ಪ್ರಪಾತ ಜಲಪಾತಗಳ ವೈಭವದಲ್ಲಿ, ಕೊಡಗಿನ ಜನರ ಸಂಸ್ಕೃತಿ ಪರಂಪರೆ ಭಾಷಾ ಸಂಪತ್ತುಗಳ ಬಳಕೆಯ ನಡುವೆ ಮೈತೊಳೆಯುತ್ತಿದ್ದ ಅವರ ಕಾದಂಬರಿಗಳು ಚೇತೋಹಾರಿಯಾಗಿದ್ದವು. ನಾನು ಅವರನ್ನೇ ದಿಟ್ಟಿಸಿದೆ. 6 ಅಡಿ ಎತ್ತರದ ದೃಢಕಾಯರಾದ ನಮ್ಮ ಅಪ್ಪಯ್ಯನ ಎದುರು ಅವರು ಪೀಚಲಾಗಿದ್ದರು. ಅಷ್ಟೇನೂ ಎತ್ತರ, ದಪ್ಪ ಇಲ್ಲದ ಅವರ ವ್ಯಕ್ತಿತ್ವ ಆಕರ್ಷಣೀಯ ಎಂದು ಆಗಳಿಗೆಯಲ್ಲಿ ಅನಿಸಲಿಲ್ಲ. ಅತಿ ಸರಳವಾಗಿ ಬಟ್ಟೆ ಧರಿಸಿದ, ತೀರ ಸಾಧಾರಣ ಎಂದು ಕಾಣುವ ನನ್ನೆದುರಿನ ವ್ಯಕ್ತಿ ಅಷ್ಟೊಂದು ಕಾದಂಬರಿಗಳನ್ನು ಬರೆದ ಮೇಧಾವಿಯೇ! ಅಷ್ಟೊಂದು ಜ್ಞಾನ ಸಂಪತ್ತು, ಬರವಣಿಗೆಯ ಚಾತುರ್ಯ, ಕಲ್ಪನಾ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡ ದತ್ತವನನ ಎಂದು ಆಗಳಿಗೆಯಲ್ಲಿ ಅನಿಸಿದ್ದು ಮಾತ್ರ ಸತ್ಯ. ಆದರೆ ಭವಭೂತಿಯ ಮಾತೊಂದಿದೆಯಲ್ಲ, ವಿಶಾಲಾಶ್ಚ ಪೃಥ್ವೀ ಕಾಲೋ ನಿರವಧಿ ಎಂದು. ದೇವರಿಂದ ದತ್ತವಾನ್, ಕೊಡಲ್ಪಟ್ಟವನು ಎಂದಾದಲ್ಲಿ ಈ ವಿಶಾಲವಾದ ಪೃಥ್ವಿ ನಿರವಧಿಯಾದ ಕಾಲದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ನಿಜ, ಭಾರತೀಸುತರು ದತ್ತವಾನ್ ಆಗಿದ್ದರು. ದೇವರು ನೀಡಿದ ಪ್ರತಿಭೆ, ಕಲಾ ಚಾತುರ್ಯ ಅವರಲ್ಲಿ ಇತ್ತು. ಆ ದಿನ ನಮ್ಮ ತಂದೆಯವರೊಡನೆ ಅವರು ನಡೆಸಿದ ಸಂಭಾಷಣೆಯು ಸಂದರ್ಶನದ ರೂಪದಲ್ಲಿ ಸಾಧನಾ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅದು ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಸಾಹಿತ್ಯಾಭ್ಯಾಸಿಗಳ ಮೆಚ್ಚುಗೆಯನ್ನು ಪಡೆಯಿತು. ಭಾರತೀಸುತರನ್ನು ನಾನು 2ನೇ ಬಾರಿ ಕಂಡದ್ದು ಹುಲಿತಾಳದ ನಮ್ಮ ಮನೆಯಲ್ಲಿ. ಅದು 1972 ಇಸವಿಯ ನವರಾತ್ರಿಯ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ವೇದಮೂರ್ತಿ ರಂಗನಾಥನವರು ನಡೆಸುತ್ತಿದ್ದ ನವರಾತ್ರಿ ಪೂಜೆಗೆ ಆಮಂತ್ರಿತರಾಗಿ ಅವರು ಬಂದಿದ್ದರು. ಮಡಿಕೇರಿಯಿಂದ ಕೇವಲ 8-10 ಕಿಲೋಮೀಟರ್ ದೂರವಿರುವ ಹುಲಿತಾಳಕ್ಕೆ ಆಗ ಈಗಿರುವಷ್ಟು ರಸ್ತೆ ಸೌಕರ್ಯಗಳು ಇರಲಿಲ್ಲ. ಹಗಲು ಹೊತ್ತೇ ಆ ಮನೆಗೆ ಬಂದು ತಲುಪಿಕೊಳ್ಳಬೇಕಾಗುತ್ತಿತ್ತು. ಅಂತೆಯೇ ಅಂದು ಭಾರತೀಸುತರು ಬೇಗನೆ ಮನೆಗೆ ಬಂದಿದ್ದರು. ಜೊತೆಯಲ್ಲಿ ಆಂಗ್ಲ ಭಾಷೆಯ ಪುಸ್ತಕಗಳನ್ನು ಓದಲೆಂದು ತಂದಿದ್ದರು. ಲೋಕಾಭಿರಾಮದ ಮಾತು, ಚಹಾ ಸೇವನೆಯ ನಂತರ ಮೂಗಿನ ಮೇಲೆ ಕನ್ನಡಕವನ್ನೇರಿಸಿ ಲಾಂಧ್ರದ ಬೆಳಕಿನಲ್ಲಿಯೇ ಏಕಾಗ್ರ ಚಿತ್ತದಿಂದ ಓದಿದರು. ಅವರಿಗೆ ಹಸ್ತ ಸಾಮುದ್ರಿಕವು ನೋಡಲು ಬರುತ್ತದೆ ಎಂದು ನಮ್ಮ ಯಜಮಾನರು ಹೇಳಿದಾಗ ನಾನು ಚಪಲದಿಂದ ಅವರೆದುರು ಕೈಚಾಚಿದೆ. ನನ್ನ ಕೈಯ ರೇಖೆಗಳು ಅವರಿಗೆ ನನ್ನ ಬದುಕಿನ ಯಾವ ರಹಸ್ಯಗಳನ್ನು ತಿಳಿಸಿದವು ಎಂಬುದರ ಅರಿವು ನನಗಾಗಲಿಲ್ಲ. ಆದರೆ ಅವರು ಮಾತ್ರ ಶುಭ ಸಂಗತಿಗಳನ್ನಷ್ಟೇ ನನಗೆ ತಿಳಿಸಿದರು. ಭಾರತೀಸುತರ ಕಲ್ಪನಾ ಸಾಮರ್ಥ್ಯ, ಆಳವಾದ ಪಾಂಡಿತ್ಯ, ನಿರಂತರವಾದ ಅಧ್ಯಯನ, ವಿಶಾಲವಾದ ಜೀವನಾನುಭವಗಳು ಅವರಿಂದ 60 ಕಾದಂಬರಿಗಳನ್ನು ಬರೆಸಿದವು. ಎಡಕಲ್ಲು ಗುಡ್ಡದ ಮೇಲೆ ಕಾದಂಬರಿಗೆ ಸುಧಾವಾರ ಪತ್ರಿಕೆಯ ಕಾದಂಬರಿ ಸ್ಪರ್ಧೆಯಲ್ಲಿ ಬಹುಮಾನ ಬಂದಾಗ ಅದರ ಮೇಲೆ ಇಂಗ್ಲಿಷ್ ಕಾದಂಬರಿಯ ಛಾಪು ಬಹಳಷ್ಟು ಇದೆ ಎಂಬ ಕೂಗು ಭುಗಿಲೆದ್ದಿತು. ಆದರೆ ಅದು ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವುದರಲ್ಲಿ ಯಶಸ್ವಿಯಾಯಿತು. ಚಲನಚಿತ್ರವಾದಾಗಲಂತೂ 1973 ನಾವು ಎಲ್ಲರೂ ಸಂತೋಷದಿಂದ ನೋಡಿದೆವು. ಅದರಲ್ಲಿ ಬರುವ ವಿರಹ, ನೂರು ತರಹ ಗೀತೆ ನಿತ್ಯ ನವನವೀನ ರಿಂಗಣಿಸುತ್ತಲೇ ಇರುತ್ತದೆ. ಭಾರತೀಸುತರ ಕಾದಂಬರಿಗಳು ಚಲನಚಿತ್ರವಾಗಿ ಮೈವೆತ್ತು ಬಂದವೆಂದರೆ ನಮಗೆಲ್ಲ ಏನೋ ಹೆಮ್ಮೆ, ಏನೋ ಸಂತೋಷ. ನಮ್ಮ ಊರಿನ ಬರಹಗಾರರ ಕಥೆಗೆ ಹೇಗೆ ಅಭಿನಯಿಸುವರೋ ಎಂಬ ಕುತೂಹಲ, ಪುಸ್ತಕಗಳಲ್ಲಿ ಬರುವ ಪಾತ್ರಗಳಿಗೆ ಶಕ್ತಿ ಮೂಡಿಸಿ ಮಾಂಸ ತುಂಬಿಸಿ ಮಜ್ಜೆ ತುಂಬಿ ಜೀವಂತವಾಗಿಸಿ ಕಣ್ಣಿಗೆ ಕಟ್ಟುವಂತೆ ಮಾಡಿದರೆ ಆ ಅನುಭೂತಿಯೇ ಬೇರೆ. ಈ ಅನುಭವಕ್ಕಾಗಿಯೇ ಹುಲಿಯ ಹಾಲಿನ ಮೇವು, ಗಿರಿಕನ್ಯೆ, ಬಯಲುದಾರಿಗಳನ್ನು 2-2 ಬಾರಿ ನೋಡಿ ಮನ ತುಂಬಿಸಿಕೊಂಡೆ. ಟೌನಿಗೆ ಬಂದು ಮಡಿಕೇರಿಗೆ ಹೋದಾಗ ಪುರುಸೊತ್ತು ಮಾಡಿಕೊಂಡು ಭಾರತೀಸುತರ ಮನೆಗೆ ಹೋಗಿ

ರಾಘವೇಣಿ ಅತ್ತಿಗೆಯು ಕೊಡುವ ಕಾಫಿಯ ರುಚಿಯನ್ನು ಸವೆದದ್ದು ಅವರ ಮಕ್ಕಳಾದ ನಳಿನಿ, ಕುಸುಮ, ವೀಣಾರ ಜೊತೆ ಮಾತನಾಡಿದ್ದು ಈಗಲೂ ನೆನಪಿನ ಕಾರಂಜಿಯಾಗಿ ಪುಟಿಯುತ್ತದೆ. ಪೂಜ್ಯ ಭಾರತೀಸುತರೆ, ಬಂಗಾರ ಕುಲುಮೆಯಂಥ ಅತ್ಯುತ್ತಮ ಕಾದಂಬರಿಯನ್ನು ನೀಡಲು ಸಾಮಾನ್ಯ ಜನಜೀವನಕ್ಕೆ ಸಂಸ್ಕೃತಿ ಪರಂಪರೆಗಳಿಗೆ ಯೋಗ್ಯವಾದ ಸ್ಥಾನಮಾನಗಳನ್ನು ನೀಡಿ ಮುಂಬರುವ ಜನಗಳಿಗೆ ಮಾರ್ಗದರ್ಶನ ನೀಡಲು ನಿಮ್ಮಂಥ ಪ್ರತಿಭಾವಂತರಿಗೆ ಮಾತ್ರ ಸಾಧ್ಯ. ಇದು ಶರಾವತಿಯ ಕೋರಿಯಾದ ಭಾಗೀರಥಿ ಪ್ರಣಮಾಮ್ಯಹಂ ಎನ್ನುತ್ತಿದ್ದಾಳೆ. ದಯವಿಟ್ಟು ಸ್ವೀಕರಿಸಿ ಕೃತಾರ್ಥಳನ್ನಾಗಿಸಬೇಕು. ಈಗ ಬಂಗಾರಂ ಕುಲುಮೆಯ ಕುರಿತು ನನ್ನ ಅನಿಸಿಕೆಗಳನ್ನು ಹೇಳುತ್ತೇನೆ. 1947 ಆಗಸ್ಟ್ 14 ಸ್ವಾತಂತ್ರ್ಯವನ್ನು ಪಡೆದ ಪಾಕಿಸ್ತಾನವು ಮುಸ್ಲಿಂ ಬಾಹುಳ್ಯವನ್ನು ಹೊಂದಿದ ತನ್ನ ಪಶ್ಚಿಮ ಭೂಭಾಗವನ್ನು ಸಮಾನತೆಯಿಂದಲೇ ನೋಡುತ್ತಿತ್ತು. ಆದರೆ ಕಾಲಕ್ರಮೇಣ ಅದನ್ನು ತನ್ನ ವಸಾಹತು ಎಂಬಂತೆ ಕಾಣಲಾರಂಭಿಸಿ ಬಂಗಾಳಿಗಳು ಇರುವುದೇ ತನ್ನನ್ನು ಪೋಷಿಸಲು, ತನ್ನ ಸಂಪತ್ತು ಐಶ್ವರ್ಯಗಳನ್ನು ಹೆಚ್ಚಿಸಲು ಎಂದು ಭಾವಿಸಿ ಪಾಳೆಯಗಾರಿಕೆಯನ್ನು ಆರಂಭಿಸಿತು. ಯಾಹ್ಯಾ ಖಾನರ ಆಡಳಿತ ಪ್ರಾರಂಭವಾದ ಮೇಲಂತೂ ದಬ್ಬಾಳಿಕೆ ಮಿತಿ ಮೀರಿತು. ಈ ದಬ್ಬಾಳಿಕೆ ವಿರುದ್ಧ ಮೊದಲ ಧ್ವನಿಯನ್ನು ಎತ್ತಿದವರೇ ಶೇಖ್ ಮುಜಿಬುರ್ ರಹಮಾನ್. ಬಂಗಾಳದ ಭಾಷೆ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡು ಅಲ್ಲಿಯ ಜನ ತಮಗೂ ಸ್ವಾಭಿಮಾನವಿದೆ, ಇಚ್ಛಾಶಕ್ತಿ ಇದೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಕೊರಳುಗಳಿವೆ ಎಂಬುದನ್ನು ಪ್ರಪಂಚಕ್ಕೆ ಸಾದರಪಡಿಸುತ್ತಾ 1971 ದೃಢ ನಿಶ್ಚಯದಿಂದ ಕ್ರಾಂತಿಯ ಕಹಳೆಯನ್ನು ಊದಿದರು. ಆಗ ಪಾಕಿಸ್ತಾನವನ್ನು ಆಳುತ್ತಿದ್ದ ಯಾಹ್ಯಾ ಖಾನರ ಮಿಲಿಟರಿ ಪ್ರಭುತ್ವ ಕೋಪದಿಂದ ಸಿಡಿದೆದ್ದು ಕ್ರಾಂತಿಯನ್ನು ನೆಲಸಮ ಮಾಡಲು ಪಣತೊಟ್ಟು ಟಿಕ್ಕಾ ಖಾನರ ನೇತೃತ್ವದಲ್ಲಿ ಪಶ್ಚಿಮ ಪಾಕಿಸ್ತಾನಕ್ಕೆ ಸೈನ್ಯವನ್ನು ಕಳಿಸಿತು. ಆ ಗಳಿಗೆಯಲ್ಲಿ ಸುಜಲೆಯೂ ಸುಫಲೆಯೂ ಆದ ಬಂಗಾಳದ ನೆಲದಲ್ಲಿ ರಕ್ತದ ಓಕುಳಿ ಚೆಲ್ಲಾಡಿ ಅತ್ಯಾಚಾರ, ಕೊಲೆ, ಸುಲಿಗೆಗಳು ಅಂಕೆಯಿಲ್ಲದೆ ನಡೆದವು. ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಬಂದ ವರದಿಗಳು, ಪ್ರತ್ಯಕ್ಷದರ್ಶಿಯ ಅನುಭವಗಳು ಭಾರತೀಸುತರ ಹೃದಯವನ್ನು ಮೀಟಿ ಮೀಟಿ ಉದ್ವಿಗ್ನಗೊಳಿಸಿದವು. ಅವರೇ ಹೇಳುವಂತೆ ಬಾಂಗ್ಲಾ ವಿಪ್ಲವ ಕೇವಲ ಪ್ರಾದೇಶಿಕ ವಿಪ್ಲವವಲ್ಲ, ಅದು ಬಂಧನದಲ್ಲಿ ಸಿಲುಕಿದ ಮಾನವತೆಯು ರಕ್ಕಸತನ ಬರ್ಬರತೆಗಳ ವಿರುದ್ಧ ನಡೆಸುತ್ತಿರುವ ಮಹಾಸಂಗ್ರಾಮದ ಅಂಗ ಎಂಬ ಭಾವವನ್ನು ಬಿತ್ತಿದವು. ಅಷ್ಟೇ ಅಲ್ಲ, ಆ ಕುರಿತು ಕಾದಂಬರಿಯನ್ನು ಬರೆಯಲೇಬೇಕು ಎಂಬ ಒತ್ತಾಸೆಯನ್ನು ನೀಡಿದವು. ಚಿತ್ಗಾಂಗ್ ಬಂದರು ಪ್ರದೇಶಕ್ಕೆ ಯುದ್ಧ ಹಡಗುಗಳು ಬಂದು ತಲುಪುವವರೆಗೆ ಏನೇನೋ ಸಬೂಬುಗಳನ್ನು ಹೇಳಿ ಕಾಲಹರಣ ಮಾಡಿದ ಯಾಹ್ಯಾ ಖಾನರು ಒಮ್ಮೆಲೆ ಸೈನಿಕ ಕಾರ್ಯಾಚರಣೆಯನ್ನು ಟಿಕ್ಕಾ ಖಾನರ ನೇತೃತ್ವದಲ್ಲಿ ಪ್ರಾರಂಭಿಸಿಯೇ ಬಿಟ್ಟರು. ಆ ಕ್ಷಣ ಸೋನಾರ ಬಾಂಗ್ಲಾ ಬಂಗಾರ ಕುಲುಮೆಯಾಗಿ ಪರಿವರ್ತನೆಗೊಳ್ಳುವ ಘಟ್ಟ ಆರಂಭವಾಯಿತು. ವಿಶ್ವವಿದ್ಯಾಲಯಗಳು ವೈಚಾರಿಕತೆಯ ನೆಲೆ ಎಂದು ಬಲ್ಲ ಟಿಕ್ಕಾ ಖಾನ್ ಅಲ್ಲಿಂದಲೇ ದಮನ ಕಾರ್ಯವನ್ನು ಆರಂಭಿಸುತ್ತಾನೆ. ವಿಶ್ವವಿದ್ಯಾಲಯದ ಹಾಸ್ಟೆಲುಗಳ ಮೇಲೆ ಸೈನಿಕ ದಾಳಿ ಪ್ರಾರಂಭವಾಗುತ್ತದೆ. ಢಾಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾದ ಕಮಾಲ್ ಒಂದೇ ದಿನ 5 ಸಾವುಗಳಿಗೆ ಸಾಕ್ಷಿಯಾಗುತ್ತಾನೆ. ತನ್ನ ವಿದ್ಯಾರ್ಥಿಯಾದ ಗಾಯಗೊಂಡ ಕಾಸೀಮನನ್ನು ಡಾಕ್ಟರ್ ಗುಪ್ತಾರ ಬಳಿಗೆ ಕರೆದುಕೊಂಡು ಬಂದ ಕಮಾಲ್, ಅಲ್ಲಿಗೆ ಬಂದ ಸೈನಿಕರು ಕಾಸೀಮನನ್ನು, ಡಾಕ್ಟರ್ ಗುಪ್ತಾರನ್ನು, ಅವರ ಮಗ ಸುಧೀರನನ್ನು ಗುಂಡಿಕ್ಕಿ ಕೊಂದದ್ದನ್ನು ಕಂಡು ಗರಬಡಿದಂತಾಗುತ್ತಾನೆ. ಡಾಕ್ಟರರ ಮಗಳು ಬಸಂತಲತಾ ಹಾಗೂ ಮಡದಿ ಪ್ರಮೀಳಾರ ಮೇಲೆ ನಡೆದ ಅತ್ಯಾಚಾರವನ್ನು ಕಂಡಾಗ ಅವನು ಕಂಗಾಲಾಗುತ್ತಾನೆ. ಮಾನಸೂರೆಯಾದ ಮೇಲೆ ಬದುಕಲು ಇಷ್ಟಪಡದ ಬಸಂತಲತಾ ನೀರ ಮನೆಯಲ್ಲಿ ವಿದ್ಯುತ್ ಹರಿಯುತ್ತಿದ್ದ ತಂತಿಯನ್ನು ಬಿಗಿಯಾಗಿ ಹಿಡಿದು ಪ್ರಾಣಾರ್ಪಣೆ ಮಾಡಿದ್ದನ್ನು ಕಂಡಾಗಲಂತೂ ಅವನ ರಕ್ತವೇ ಹೆಪ್ಪುಗಟ್ಟಿ ಆತ ಲಷ್ಕರಿ ಆಡಳಿತವನ್ನು ವಿರೋಧಿಸುವ ದೃಢ ತೀರ್ಮಾನವನ್ನು ಕೈಗೊಳ್ಳುತ್ತಾನೆ. ಆತನೇ, ಆ ಕಮಾಲನೇ ಬಂಗಾರ ಕುಲುಮೆಯ ಕಾದಂಬರಿ ನಾಯಕ. ಗೇರಿಲ್ಲಾ ತಂಡದ ದಳವಾಯಿ, ಕೊಲೆ ಸುಲಿಗೆ ಮಾಡಲು ಬಂದವರಿಗೆ ಮರಣವೇ ಮದ್ದು ಎಂಬ ತೀರ್ಮಾನಕ್ಕೆ ಆತ ಬಂದಿದ್ದ. ಅಂತೆಯೇ ತನ್ನ ತಂಡದೊಂದಿಗೆ ಹಗಲು ಕಾಡಿನಲ್ಲಿ ಉಳಿದು ರಾತ್ರಿಯ ಸಮಯದಲ್ಲಿ ಹಾಗೂ ಅನುಕೂಲ ಸನ್ನಿವೇಶಗಳು ದೊರೆತಾಗ ತನ್ನ ರೈಫಲ್ಲು ನಾಡ ಬಂದೂಕುಗಳೊಂದಿಗೆ ಸೈನ್ಯದ ತುಕಡಿಗಳ ಮೇಲೆ ಎರಗಿ ಅನ್ಯಾಯಕ್ಕೆ ಅತ್ಯಾಚಾರಕ್ಕೆ ಒಳಗಾದ ತನ್ನ ಸೋದರ ಸೋದರಿಯನನ್ನು
ಮುದುಕರನ್ನು

ಉಳಿಸಲು ಯತ್ನಿಸುತ್ತಿದ್ದ. ಅವರಿಂದ ಒಂದೆರಡು ಪಿಸ್ತೂಲುಗಳನ್ನು ರೈಫಲ್ಲುಗಳನ್ನು ಕಿತ್ತು ತರುತ್ತಿದ್ದ. ಅವನ ಈ ಕ್ರಮದಲ್ಲಿ ಬದಲಾವಣೆಯನ್ನು ತಂದವನು ನೂರಾಲಿ ಎಂಬ ಅವನ ಸ್ನೇಹಿತ. ಕಮ್ಯುನಿಸ್ಟ್ ತತ್ವಗಳ ಪ್ರತಿಪಾದಕನಾದ ನೂರಾಲಿಯು ಗೆರಿಲ್ಲಾ ತಂಡವನ್ನು ಸೇರಿದ್ದು ಒಂದು ಕಥೆಯೇ. ಜಮಾಲನ ಪ್ರೇಯಸಿಯು ಅತ್ಯಾಚಾರಕ್ಕೆ ತುತ್ತಾಗಿ ಎಳೆಯ ಮಗುವನ್ನು ತನ್ನಿಂದ ಕಿತ್ತು ಬೆಂಕಿಗೆ ಎಸೆದ ಆತನ ವರ್ತನೆಯಿಂದ ನೊಂದ ಮೃಣಾಲಿನಿಯ ದುರಂತ ಕಥೆಯನ್ನು ಕೇಳಿ ನೂರಾಲಿ ಧೃತಿಗೆಟ್ಟಿದ್ದ. ತನ್ನ ನಾಡಿನ ಹೆಣ್ಣು ಮಕ್ಕಳನ್ನು ಕಿಚ್ಚಿನ ಕೊಳ್ಳದಲ್ಲಿ ನಡೆಯುವಂತೆ ಮಾಡಿದ ಆ ಲಷ್ಕರಿ ಆಡಳಿತದ ಸೈನಿಕರನ್ನು, ಅವರಿಗೆ ಸಹಾಯ ಮಾಡುವವರನ್ನು ಕೊಂದರೆ ಯಾವ ತಪ್ಪೂ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದ ಆತ ಹೊಂಚು ಹಾಕಿ ಜಮಾಲ್ ಹಮೀದನನ್ನು ಕೊಂದಿದ್ದ. ಅಷ್ಟೇ ಅಲ್ಲ, ಮೃಣಾಲಿನಿಗೆ ಆಸರೆಯನ್ನು ಕಲ್ಪಿಸಿಕೊಟ್ಟಿದ್ದ. ಕಮಾಲನ ಗೆರಿಲ್ಲಾ ತಂಡವನ್ನು ಸೇರುವಂತೆ ಖುರ್ಷಿದ ಆಹ್ವಾನ ನೀಡಿದಾಗ ಮರು ಮಾತನಾಡದೆ ಅದನ್ನು ಒಪ್ಪಿಕೊಂಡಿದ್ದ. ಆತನೇ ಲಷ್ಕರಿ ಆಡಳಿತಕ್ಕೆ ಹಿಂಬದಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಜಕೀಯ ಶಕ್ತಿಗಳು ಚೀನಾ ಮತ್ತು ರಷ್ಯಾಗಳೆಂದು ಕಮಾಲನಿಗೆ ತಿಳಿಸಿಕೊಟ್ಟಿದ್ದ. ಗೋಪಾಲಪುರವನ್ನು ಗೆದ್ದು ಗೆರಿಲ್ಲಾಗಳ ಕಾರ್ಯನಿರ್ವಹಣೆಯ ಕೇಂದ್ರವನ್ನಾಗಿ ಮಾಡಿಕೊಳ್ಳುವಂತೆ ಸಲಹೆ ನೀಡಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ. ಕಮಾಲನ ಪ್ರೇಯಸಿ ಖುರ್ಷಿದಾಳೆ ಈ ಕಾದಂಬರಿಯ ಕಥಾನಾಯಕಿ. ಗೆಳತಿಯ ಮನೆಯಿಂದ ಹಿಂದಿರುಗುವಾಗ ಮೇಜರ್ ಅಶ್ರಫ್ ಹಾಗೂ ಅವನ ಸಂಗಡಿಗರಿಂದ ಆಕೆ ಅತ್ಯಾಚಾರಕ್ಕೆ ಒಳಗಾಗಿದ್ದಳು. ಪ್ರಜ್ಞೆ ಕಳೆದುಕೊಂಡು ರಸ್ತೆಯಲ್ಲಿ ಬಿದ್ದ ಅವಳನ್ನು ಬಿಪಿನ್ ಚೌಧರಿ ಎಂಬ ಮೋಚಿಯು ಕಾಪಾಡಿ ತನ್ನ ಕುಟುಂಬದ ಜೊತೆಯಲ್ಲಿ ಗಡಿದಾಟಿಸಿ ಭಾರತಕ್ಕೆ ಕರೆದು ತಂದಿದ್ದ. ಆದರೆ ಆಕೆ ಮಾತ್ರ ಸೇಡಿನ ಬಯಕೆಯನ್ನು ಹೊತ್ತು ಬಾಂಗ್ಲಾಕ್ಕೆ ಮರಳಿದ್ದಳು. ಗಂಡುಡುಗೆಯನ್ನು ಧರಿಸಿ ನಡುವಿಗೆ ರಿವಾಲ್ವರನ್ನು ಸಿಕ್ಕಿಸಿ ಹಗಲು ರಾತ್ರಿ ಎನ್ನದೆ ಸಂಚರಿಸಿ ವೈರಿಗಳ ರಹಸ್ಯವನ್ನು ತಿಳಿದುಕೊಂಡು ಅದನ್ನು ನೂರಾಲಿಗೂ ತನ್ಮೂಲಕ ಕಮಾಲನಿಗೂ ತಲುಪಿಸುತ್ತಿದ್ದಳು. ತನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದ ಅಶರಫನ ಪಿಂಡವನ್ನು ಹೊರಲಾರದೇ ಹೊತ್ತು ಸಂಕಟಪಟ್ಟ ಆಕೆ ಮಗುವನ್ನು ಹೊಳೆಯಲ್ಲಿ ಮುಳುಗಿಸಿ ಕೈ ತೊಳೆದುಕೊಂಡಳು. ಆ ಸಂದರ್ಭದಲ್ಲಿ ಅವಳನ್ನು ನೋಡಿಕೊಳ್ಳುತ್ತಿದ್ದ ಡಾಕ್ಟರ್ ರಹೀಂ ಹೇಳುತ್ತಾರೆ, ಆ ಮಗು ಬದುಕಿದ್ದರೆ ಸಮಾಜಕ್ಕೆ ಅದರಿಂದ ಯಾವ ಉಪಯೋಗವೂ ಆಗುತ್ತಿರಲಿಲ್ಲ, ಯಾವ ಪ್ರೀತಿಯನ್ನು ಗೌರವವನ್ನು ಕಾಣದ ಅದು ಅಭದ್ರತೆಯಲ್ಲಿ ಬೆಳೆದು ಸಮಾಜಕ್ಕೆ ಕಂಟಕವೇ ಆಗುತ್ತಿತ್ತು. ನೀನು ಒಳ್ಳೆಯದನ್ನೇ ಮಾಡಿದೆ. ಹಳ್ಳಿಗಳನ್ನು ನುಗ್ಗುವುದು, ಸುಲಿಗೆ ಮಾಡುವುದು, ಹರೆಯದ ತರುಣಿಯರನ್ನು ಒಗ್ಗೂಡಿಸಿ ಶಾಲೆಯಂಥ ಸ್ಥಳಗಳಲ್ಲಿ ಕೂಡಿ ಹಾಕುವುದು, ಅತ್ಯಾಚಾರವನ್ನು ತಡೆಯಲು ಯತ್ನಿಸಿದರೆ ಹಿಂಸಿಸುವುದು, ರೈಫಲು ಸರೀನುಗಳಿಂದ ಹೊಡೆಯುವುದು ಸೈನಿಕರ ಯುದ್ಧತಂತ್ರವೇ ಆಗಿತ್ತು. ಗೆರಿಲ್ಲಾಗಳೇನಾದರೂ ಬಂದುಬಿಟ್ಟರೆ ಅದೇ ಮಹಿಳೆಯರನ್ನು ಗೋಡೆಯಂತೆ ಮುಂದಿಟ್ಟುಕೊಂಡು ಗನ್ನ ದಾಳಿ ನಡೆಸುತ್ತಿದ್ದರು. ಯುದ್ಧ ಕಾಲದಲ್ಲಿ ಅದು ಪ್ರಪಂಚದ ಯಾವ ಎಡೆಯಲ್ಲಿ ಯಾವ ಕಾಲದಲ್ಲೇ ನಡೆಯಲಿ, ಅಸಹಾಯಕ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುವುದು ಸಾಮಾನ್ಯ ಸಂಗತಿ. ಅದಕ್ಕೆ ಹಾದರ ಎಂಬ ಹಣೆಪಟ್ಟಿಯನ್ನು ಕಟ್ಟಿ ದೊಡ್ಡ ಸಂಗತಿಯಾಗಿ ಪರಿಗ್ರಹಿಸದೆ ಭವಿಷ್ಯತ್ತಿನ ಬದುಕಿಗೆ ಅವಕಾಶವನ್ನು ನೀಡಬೇಕು ಎಂಬ ಸಂದೇಶವನ್ನು ಕಾದಂಬರಿಯು ನೀಡುತ್ತದೆ. ತಾನು ಪಾಪಿ, ಪರಿಗ್ರಹಕ್ಕೆ ಯೋಗ್ಯಳಲ್ಲ ಎಂದು ದುಃಖಿಸುತ್ತಿದ್ದ ಖುರ್ಷಿದಾಳಿಗೆ ಕಮಾಲನ ಮಾತುಗಳು ತಂಪೆರೆಯುತ್ತವೆ. ಆತ ಹೇಳುತ್ತಾನೆ, ನೀನು ಅಂಜಲುಗಡಿಗೆಯಲ್ಲ ಖುರ್ಷಿದ, ಸ್ವರ್ಣ ಪಾತ್ರೆ ಎಂದಿದ್ದರೂ ನನ್ನ ಚಿನ್ನ. ಅವನ ಮಾತುಗಳು ಅವಳಿಗೆ 100 ಆನೆಯ ಬಲವನ್ನು ನೀಡುತ್ತವೆ. ಗೋಪಾಲಪುರದ ಮೇಲೆ ಲಷ್ಕರಿ ಸೈನಿಕರು ದಾಳಿ ನಡೆಸುವರು ಎಂಬ ವಾರ್ತೆಯನ್ನು ಡಾಕ್ಟರ್ ರಹೀಮರು ತಂದಾಗ ತಾನೇ ಅದನ್ನು ಕಮಾಲನಿಗೆ ತಲುಪಿಸುವುದಾಗಿ ಆಕೆ ಬಯಸುತ್ತಾಳೆ. ಕಾದಂಬರಿಯಲ್ಲಿ ಚಿತ್ರಿತವಾಗಿರುವ ಡಾಕ್ಟರ್ ರಹೀಮರ ವ್ಯಕ್ತಿತ್ವವು ಅಷ್ಟೇ ಉನ್ನತವೂ ಧೀರೋದ್ದಾತವೂ ಆದದ್ದು. ತಾನು ಕಲಿತ ಶಾಸ್ತ್ರಗಳ ಆಧಾರದ ಮೂಲಕ ತಾನು ಕಂಡಿರಿಸಿಕೊಂಡ ಸತ್ಯಗಳನ್ನು ಪುಸ್ತಕ ರೂಪದಲ್ಲಿ ಬರೆದ ಅವರು ಭಾರತಕ್ಕೆ ಹೋಗುವ ಅವಕಾಶ ದೊರೆತರೂ ಅದನ್ನು ನಿರಾಕರಿಸಿದರು. ತನ್ನ ಪುಸ್ತಕವನ್ನು ಗಡಿಯಾಚೆ ಭಾರತಕ್ಕೆ ಕಳಿಸಿದರೆ ವಿನಃ ಹೆಂಡತಿ ಮಕ್ಕಳ ಒತ್ತಾಸೆಗೆ ಬಗ್ಗಲಿಲ್ಲ. ಅವರೇ ಗೋಪಾಲಪುರಕ್ಕೆ ತೆರಳಿ ಕಮಾಲನಿಗೆ ಯುದ್ಧವಾರ್ತೆ ನೀಡಿದರು ಮತ್ತು ಯುದ್ಧ ಸನ್ನದ್ಧರಾಗುವಂತೆ ನೋಡಿಕೊಂಡರು. ಯಾಹ್ಯಾ ಖಾನನು ತನ್ನ ಅವಿವೇಕದಿಂದ ಆಗ್ರಾ, ಅಮೃತಸರ, ಶ್ರೀನಗರಗಳ ಮೇಲೆ ವಿಮಾನ ದಾಳಿ ನಡೆಸಿದ್ದೇ ತಡ. ಭಾರತ ಸರ್ಕಾರ ಇಂದಿರಾ ಗಾಂಧಿಯವರ ಹಿರಿತನದಲ್ಲಿ

ಮುಕ್ತಿವಾಹಿನಿಗೆ ಸಹಾಯ ನೀಡುವ ನಿರ್ಧಾರವನ್ನು ಕೈಗೊಂಡಿತು. ಮುಜಿಬ್ ನಗರದಲ್ಲಿದ್ದ ಬಾಂಗ್ಲಾದ ಸ್ವತಂತ್ರ ಸರ್ಕಾರದೊಡನೆ ವಿತಂತು ಸಂಪರ್ಕವನ್ನು ಹೊಂದಿ ಆಯಕಟ್ಟಿನ ಸ್ಥಳಗಳನ್ನು, ಗೆರಿಲ್ಲಾಗಳ ಬಲವಾದ ನೆಲೆಗಳನ್ನು ಕೂಲಂಕುಷವಾಗಿ ಅರಿತುಕೊಂಡಿತು. ಅಷ್ಟೇ ಅಲ್ಲ, ಜನರಲ್ ಅರೋರಾ ಅವರ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸಿತು. ಗೋಪಾಲಪುರದ ಕಮಾಲನ ನೇತೃತ್ವದ ಗೆರಿಲ್ಲಾಗಳಿಗೆ ವೈಮಾನಿಕ ಸಹಾಯ ಮಾಡಲು ಬಂದವನೇ ಕ್ಯಾಪ್ಟನ್ ವಿಕ್ರಮ್ ಸಿಂಗ್. ಆತ ರಹಸ್ಯ ಸಂಕೇತವಾದ ಜೈ ಬಾಂಗ್ಲಾ ಜೈ ಬಂಗಬಂಧು ಎಂದದ್ದೇ ತಡ ಗೇರಿಲ್ಲಾಗಳ ರಣ ಉತ್ಸಾಹ ಮೇರೆ ಮೀರಿ ವೈರಿಗಳನ್ನು ಕಡಿದು ಉರುಳಿಸಲಾರಂಭಿಸಿದರು. ಆ ಕ್ಷಣದಲ್ಲಿ ತನ್ನ ದೇಹ ರಕ್ಷಣೆಯ ವಿಷಯದಲ್ಲಿ ಕೊಂಚ ಅಲಕ್ಷ್ಯ ತೋರಿದ ಕಮಾಲನ ಹೊಟ್ಟೆಯೊಳಗೆ ವೈರಿಗಳ ಗುಂಡು ನುಗ್ಗಿ ಧರಾಶಾಯಿಯಾದನು. ಆದರೂ ವಿಜಯವು ಅವನದೇ ಆಯಿತು. ಇತ್ತ ಕಮಾಲನಿಗೇನೋ ಅಪಾಯವಾಗಿದೆ ಎಂದು ಶಂಕಿಸಿದ ಖುರ್ಷೀದ ತನ್ನ ದುರ್ಬಲ ದೇಹವನ್ನು

0: ವಿಷಯದಲ್ಲಿ ಕೊಂಚ ಅಲಕ್ಷ್ಯ ತೋರಿದ ಕವಾಲನ ಹೊಟ್ಟೆಯೊಳಗೆ ವೈರಿಗಳ ಗುಂಡು ನುಗ್ಗಿ ಧರಾಶಾಯಿಯಾದನು. ಆದರೂ ವಿಜಯವು ಅವನದೇ ಆಯಿತು. ಇತ್ತ ಕಮಾಲನಿಗೇನೋ ಅಪಾಯವಾಗಿದೆ ಎಂದು ಶಂಕಿಸಿದ ಖುರ್ಷೀದ ತನ್ನ ದುರ್ಬಲ ದೇಹವನ್ನು ಲೆಕ್ಕಿಸದೆ ಮೃಣಾಲಿನಿಯೊಡನೆ ಗೋಪಾಲಪುರಕ್ಕೆ ಹೊರಟು ನಿಲ್ಲುತ್ತಾಳೆ. ಅಲ್ಲಿ ಅವಳಿಗೆ ನೋಡಲು ಚಲ್ಲಾಡಿದ ದೇಹಗಳು, ಕರಕಲಾದ ಜೀಪು, ಟ್ಯಾಂಕುಗಳು ಸಿಗುವುದರ ಜೊತೆಗೆ ಒಂದು ಮಹತ್ವವಾದ ಅವಕಾಶ ದೊರೆಯುತ್ತದೆ. ಹೆಗಲಿಗಾದ ಗಾಯದಿಂದ ರಕ್ತಸ್ರಾವವಾಗಿ ಟ್ರಕ್ಕಿನ ಅಡಿಯಲ್ಲಿ ಅಡಗಿ ಕುಳಿತ ಹುಲಿಮಗದ ಅಶ್ರಫ್ ಕಾಣಸಿಗುತ್ತಾನೆ. ಭಾವೋದ್ವೇಗಕ್ಕೆ ಒಳಗಾಗಿ ಅವನನ್ನು ಹೊರಕ್ಕೆ ಎಳೆದು ಕಾಲಿನಿಂದ ಝಾಡಿಸಿ ಒದ್ದು ರಿವಾಲ್ವರಿನ ಗುಂಡನ್ನು ಸಿಡಿಸಿ ಖುರ್ಷೀದ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾಳೆ. ಅತ್ಯಂತ ಬಳಲಿಕೆ ಕ್ಷೀಣತೆಗಳಿಂದ ಆಕೆಯು ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾಳೆ. ಅವಳನ್ನು ಗುರುತಿಸಿದ ಗೆರಿಲ್ಲಾಗಳು ಕಮಾಲನ ಶಿಬಿರಕ್ಕೆ ಅವಳನ್ನು ಕೊಂಡೊಯ್ಯುತ್ತಾರೆ. ಕಮಾಲ್ನನ್ನು ವೈದ್ಯಕೀಯ ಚಿಕಿತ್ಸೆ ನೀಡಲು ಹೆಲಿಕಾಪ್ಟರ್ನಲ್ಲಿ ಇಂಡಿಯಾಕ್ಕೆ ಕರೆದೊಯ್ಯುವಾಗ ಖುರ್ಷೀದಳು ಅವನನ್ನು ಹಿಂಬಾಲಿಸಿದಳು. ಮುದ್ದು ಮಕ್ಕಳೇ, ಹೊಸನಾಡನ್ನು ಕಟ್ಟಲು ಮರಳಿ ಬನ್ನಿ. ನೀವು ಬಂದಾಗ ಸೋನಾರ್ ಬಾಂಗ್ಲಾ ತನ್ನ ಸಾವಿರ ಕೈಗಳಿಂದ ಚಾಚಿ ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ ಎಂಬ ಡಾಕ್ಟರ್ ರಹೀಮರ ಹಾರೈಕೆಯೊಡನೆ ಕಾದಂಬರಿ ಮುಕ್ತಾಯವಾಗುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ 366 ಪುಟಗಳ ತನ್ನ ಒಡಲಿನಲ್ಲಿ ಬಾಂಗ್ಲಾ ವಿಪ್ಲವದ ಭಯಾನಕ ಕಥೆಯನ್ನು ತುಂಬಿರಿಸಿಕೊಂಡಿರುವ ಬಂಗಾರ ಕುಲುಮೆ ಒಂದು ಅತ್ಯುತ್ತಮವಾದ ಕಾದಂಬರಿ. ಹಿರಿಯ ಲೇಖಕರಾದ ರಾವ್ ಬಹಾದೂರರ ಮಾತಿಗೆ ಮನ್ನಣೆಯನ್ನಿತ್ತು ತಾನು ಬರೆದ ಕಾದಂಬರಿಯನ್ನು ಪ್ರಕಟಿಸಿದ ಭಾರತೀಸುತರು ನಿಜಕ್ಕೂ ಅಭಿನಂದನಾರ್ಹರು. ಒಂದೇ ಬೈಠಕ್ಕಿನಲ್ಲಿ ಓದಿಸಿಕೊಂಡು ಹೋಗುವ ಬಂಗಾರ ಕುಲುಮೆ ಸಹೃದಯ ಓದುಗರಿಂದ ಕಂಬನಿಯ ಕಾಣಿಕೆಯನ್ನು ಪಡೆದು ಉತ್ತಮ ಕೃತಿ ಎನಿಸಿಕೊಳ್ಳುತ್ತದೆ. ಮಡಿಕೇರಿಯ ಮನೆಯಲ್ಲಿ ಕುಳಿತು ತನ್ನ ಕಲ್ಪನಾ ಚಕ್ಷುಗಳ ಮೂಲಕ ದೂರದ ಬಾಂಗ್ಲಾದೇಶದಲ್ಲಿ ನಡೆದ ಘಟನೆಗಳನ್ನು ವೀಕ್ಷಿಸಿ ಓದುಗರ ಮುಂದೆ ಮೂರ್ತರೂಪವಾಗಿ ನಿಲ್ಲಿಸಿದ ಭಾರತಿ ಸುತರೆ, ನಿಮಗಿದೋ ಭಾಗೀರಥಿಯ ನಮಸ್ಕಾರಗಳು.
1: ನಮಸ್ಕಾರ ಭಾರತೀ ಸುತ, ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಭಾಗೀರಥಿ ಹುಲಿತಾಳ, ನಿರ್ಮಾಣ ಸಹಾಯ ಉಮೇಶ್ ಡಿಎಂ, ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಕೇಳುಗರೆ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:43:05.
3: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571-201.
2: ಇದೀಗ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಪ್ರಚಲಿತ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ದೂರ ಸಂಪರ್ಕ ದಿನ. ಪ್ರತಿ ವರ್ಷ ಮೇ 17 ವಿಶ್ವ ದೂರ ಸಂಪರ್ಕ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಸಂವಹನ ತಂತ್ರಜ್ಞಾನಗಳು ಮತ್ತು ಅಂತರ್ಜಾಲದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದೇ ಈ ದಿನದ ಉದ್ದೇಶವಾಗಿದೆ. 1865 ಮೇ 17 ಪ್ಯಾರಿಸ್ನಲ್ಲಿ ಮೊದಲ ಅಂತಾರಾಷ್ಟ್ರೀಯ

ಟೆಲಿಗ್ರಾಫ್ ಸಮಾವೇಶಕ್ಕೆ ಸಹಿ ಹಾಕಲಾಯಿತು ಮತ್ತು ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಯಿತು. ಈ ಸಂಸ್ಥೆಯ ನೆನಪಿಗಾಗಿ 1969ರಿಂದ ಈ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಇದೀಗ ಫ್ರೆಂಡ್ಸ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ, ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್, ಸಾಹಿತ್ಯ ಕೆ ಕಲ್ಯಾಣ್.

ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಕೇಳುಗರೆ, ವಿಶ್ವ ದೂರ ಸಂಪರ್ಕ ದಿನದ ಕುರಿತು ಮಾಹಿತಿಯನ್ನು ಪಡೆದುಕೊಂಡ್ರಿ. ಅದೇ ರೀತಿ ಇಂದು ಗಜಲ್ ಹಾಗೂ ಹಿನ್ನೆಲೆ ಗಾಯಕರಾದ ಪಂಕಜ್ ಉದಾಸ್ ಅವರ ಜನ್ಮದಿನ. ಇವರು 17 ಮೇ 1951 ಜೆಟ್ಪುರದಲ್ಲಿ ಜನಿಸಿದರು. ಇವರು 1980 ಆಹತ್ ಎಂಬ ಗಜಲ್ ಆಲ್ಬಮ್ ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಹಾಗೆಯೇ 1989 ನಾಮ್ ಚಲನಚಿತ್ರದ ಚಿಟ್ಟಿ ಆಯಿ ಹೇ ಗೀತೆ ಇವರಿಗೆ ದೇಶಾದ್ಯಂತ ಭಾರೀ ಖ್ಯಾತಿಯನ್ನು ತಂದುಕೊಟ್ಟಿತ್ತು. ಇನ್ನು ಚಾಂದಿ ಜೈ ಸಾರಂಗ್ ಹೇ ತೇರಾ, ಹಾಗೆ ಆಹಿಸ್ತಾ, ತೋಡಿ ತೋಡಿ ಪಿಯಾ ಕರೋ ಮುಂತಾದವು ಇವರ ಅತ್ಯಂತ ಜನಪ್ರಿಯ ಗಜಲ್ಗಳಾಗಿವೆ. ಹಾಗೆಯೇ ಭಾರತ ಸರ್ಕಾರವು ಇವರು ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗೌರವಿಸಿ 2009 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕೇಳುಗರೆ, ಇದೀಗ ಕನ್ನಡದಲ್ಲಿ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿ ಇವರು ಹಾಡಿರುವಂತಹ ಗೀತೆಯೊಂದನ್ನು ಕೇಳೋಣ. ಈ ಗೀತೆಗೆ ಸಂಗೀತ ನೀಡಿದವರು ಹಂಸಲೇಖ, ಸಾಹಿತ್ಯ ಇಟಗಿ ಈರಣ್ಣ ಅವರದಾಗಿತ್ತು.

ಜೆಂಟಲ್ಮನ್ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಸಂಜಿತ್ ಹೆಗಡೆ ಹಾಗೂ ಸಿ ಆರ್ ಬಾಬಿ. ಗೀತೆಗೆ ಸಂಗೀತ ಬಿ ಅಜನೀಶ್ ಲೋಕನಾಥ್, ಸಾಹಿತ್ಯ ನಾಗಾರ್ಜುನ್ ಶರ್ಮಾ.

ಇದುವರೆಗೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮುಂಚೆಗೆ ನಮ್ಮಲ್ಲಿ ಇದ್ದಂತ ಆರ್ಒಬಿ ಬೇಲ್ ಸೇತುವೆ ಎಲ್ ಸೇತುವೆಗಳು ಕೇವಲ 140-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನು ಕೊಟ್ಟು 707 ಇವತ್ತು ಆರ್ಒಬಿಯನ್ನು ಮುಗಿಸಿ ಸುಮಾರು 146 ಆರ್ಒಬಿ ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನು ಸಲ್ಲಿಸೋಣ.
0: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯ

0: ರಾಜ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು BLDE ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23ರವರೆಗೆ ನಗರದ ಡಾ BR ಅಂಬೇಡ್ಕರ್ ಹಾಗೂ BLDE ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪಂದ್ಯಗಳು ನಡೆಯುತ್ತಿದ್ದು ಇಂದಿನಿಂದ May 20ರವರೆಗೆ ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21ರಿಂದ 23ರವರೆಗೆ ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22ರಂದು ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23ರಂದು ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ MR ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ, ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ IEC ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ, 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ

0: ವಾದ ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಮಯ 2:41 ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಕಾವ್ಯ ವಾಚನ.
2: ಈಗ ನಾವು ಆರಿಸಿಕೊಂಡಿರತಕ್ಕಂತಹ ಕಥಾಭಾಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರತಕ್ಕಂತಹ ವಿಶ್ವೇಶ್ವರ ಸಾಕ್ಷಾತ್ಕಾರ. ಇಲ್ಲಿಯ ಕಥೆಯ ಹಿನ್ನೆಲೆಯನ್ನ ಹೇಳಬೇಕು ಅಂತಂದ್ರೆ, ಎಲ್ಲವನ್ನ ತಾನೇ ನಷ್ಟ ಮಾಡಿದಂತಹ ವಿಶ್ವಾಮಿತ್ರ ರಾಜ್ಯಕೋಶಗಳನ್ನೆಲ್ಲ ತಾನು ಪಡ್ಕೊಂಡ್ಬಿಡ್ತಾನೆ. ಇಲ್ಲಿ ಏನಪ್ಪ ಆತನ ಉದ್ದೇಶ ಅಂತಂದ್ರೆ, ಹರಿಶ್ಚಂದ್ರನನ್ನ ಅಸತ್ಯವಂತನನ್ನಾಗಿ ಮಾಡಬೇಕು ಅಂತ. ಕಡೆಗೆ ಹರಿಶ್ಚಂದ್ರ ಸ್ಮಶಾನವನ್ನ ನೋಡ್ಕೊಳ್ಳತಕ್ಕಂತಹ ವೀರಬಾಹುವಿನಲ್ಲಿ ಕಾರ್ಯವನ್ನ ಮಾಡತಕ್ಕಂತಹ ಆಳಾಗಿ ಇರತಕ್ಕಂತಹದ್ದೊಂದಾಗತ್ತೆ. ಮತ್ತೆ ಆತನ ಪತ್ನಿಯಾದ ಚಂದ್ರಮತಿ ಮತ್ತು ಮಗು ಲೋಹಿತಾಶ್ವ ಒಬ್ಬ ಬ್ರಾಹ್ಮಣನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ಲೋಹಿತಾಶ್ವ ಆ ಮಾಲೀಕನಿಗೆ ಬೇಕಾದಂತಹ ದರ್ಬೆಯನ್ನ ಕೀಳಕ್ಕೆ ಬಂದಾಗ ಒಂದು ಹಾವಿನಿಂದ ಮೃತಪಡ್ತಾನೆ. ಚಂದ್ರಮತಿ ಇದನ್ನ ತಿಳಿದಂತಹಳು ಆ ಮಗುವಿನ ದೇಹವನ್ನ ತೆಗೆದುಕೊಂಡು ಸ್ಮಶಾನಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಅದಕ್ಕೆ ಕರ್ಮವನ್ನ ಮಾಡಬೇಕು ಅನ್ನತಕ್ಕಂತಹ ವೇಳೆಯಲ್ಲಿ ಹರಿಶ್ಚಂದ್ರ ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಹಾಗವನ್ನ ಕೊಡಬೇಕು, ತೆರಿಗೆಯನ್ನ ಕೊಡಬೇಕು ಅಂತಾಳೆ. 3 ಕಾಸು ಇರೋದಿಲ್ಲ ಚಂದ್ರಮತಿಯ ಕೈನಲ್ಲಿ. ಆಗ ಅದನ್ನ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಆ ಶವವನ್ನ ಅಲ್ಲೇ ಬಿಟ್ಟು ಹೋಗಿರ್ತಾಳೆ. ಆಗ ಇದನ್ನ ನೋಡಿ ಮತ್ತೂ ಅಸತ್ಯವಂತನಾಗಿ ಮಾಡಬೇಕು ಅನ್ನತಕ್ಕಂತಹ ಭಾವದಿಂದ ಕಾಶಿರಾಜನ ಒಂದು ಮಗುವನ್ನ ಸಾಯಿಸಿ ಆಕೆಯ ಮಡಿಲಿಗೆ ಹಾಕ್ಬಿಡ್ತಾರೆ. ಅದನ್ನ ನೋಡಿದಂತಹ ರಾಜ ಆಕೆಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸ್ತಾನೆ. ಅವಳನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ದು ಯಾರ ಹತ್ರ? ಹರಿಶ್ಚಂದ್ರನ ಹತ್ರ. ಹರಿಶ್ಚಂದ್ರ ಹಿಂದೆ ಮುಂದೆ ಯೋಚನೆ ಮಾಡೋದೂ ಇಲ್ಲ, ಎಂಥದೂ ಇಲ್ಲ. ರಾಜ ಆಕೆಗೆ ದಂಡನೆಯನ್ನು ಕೊಟ್ಟಿದ್ದಾನೆ, ನಾನು ಆ ದಂಡನೆಯನ್ನು ಪಾಲಿಸಬೇಕು ಅಂತ ಹೇಳಿ ಆಕೆಯನ್ನು ಆ ವಧಾಸ್ಥಾನದಲ್ಲಿ ಕುಳ್ಳಿರಿಸಿ ಸರಿಯಾಗಿ ಆಕೆಯನ್ನು ಕುಳ್ಳಿರಲು ಹೇಳಿ ಆಕೆಯ ಕತ್ತಿನ ಹಿಂಬದಿಗೆ ಖಡ್ಗವನ್ನು ಇಟ್ಟರು. ಸಿದ್ಧನಾಗಿದ್ದಾನೆ ಮತ್ತು ಜೊತೆಗೆ ಹೇಳ್ತಾನೆ, ನಿನ್ನ ಮಾಲೀಕನನ್ನು ನಿನ್ನ ರಾಜನನ್ನು ನೆನೆಸ್ಕೋ ಅಂತ ಹೇಳಿದಾಗ ಆಕೆ ಯಾವ ರೀತಿಯಲ್ಲಿ ಸಿದ್ಧಳಾಗಿದ್ದಾಳೆ ಬಲಿಗೆ ಅಂತ ಹೇಳಿದಾಗ ತುಂಬ ನೋವಾಗುತ್ತೆ. ತನ್ನ ಪತಿಯಾದ ಹರಿಶ್ಚಂದ್ರನಿಂದಲೇ ಆಕೆ ಸಾಯಕ್ಕೆ ಹೊರಟಿರುವಾಗ ಯಾವುದೇ ಯೋಚನೆಯನ್ನು ಮಾಡೋದಿಲ್ಲ ಆ ಚಂದ್ರಮತಿ. ಆ ಚಂದ್ರಮತಿಯ ಚಿತ್ರಣವನ್ನು ರಾಘವಾಂಕ ನಮಗೆ ಕೊಡ್ತಾನೆ. ಪದ್ಮಾಸನದಲ್ಲಿ ಕುಳಿತಿದ್ದಾಳೆ, ಕಣ್ಣನ್ನು ಮುಚ್ಚಿಕೊಂಡಿದ್ದಾಳೆ, ಶಿವನ ಆ ಶುದ್ಧ ಸ್ಫಟಿಕ ರೂಪವನ್ನು ನೆನೆಸ್ಕೊಳ್ತಾ ಇದ್ದಾಳೆ, ಧ್ಯಾನಿಸ್ತಾ ಇದ್ದಾಳೆ. ತನ್ನ ಪತಿ ಹರಿಶ್ಚಂದ್ರ ರಾಯ ಸತ್ಯವಂತನಾಗಿಯೇ ಬಾಳಲಿ ಅಂತ ಹೇಳಿ ಹರಕೆಯನ್ನು ಮಾಡಿಕೊಳ್ತಾಳೆ. ಮತ್ತೆ ನನ್ನ ಮಗನಾದಂತಹ ಲೋಹಿತಾಶ್ವನಿಗೆ ಮೋಕ್ಷ ಸಿಕ್ಕಲಿ, ಮುಕ್ತನಾಗಲಿ ಅಂತಂದ್ಕೊಳ್ತಾಳೆ. ನಮ್ಮ ಮಂತ್ರಿ ನೆನೆದುದಾಗಲಿ, ಮತ್ತೆ ರಾಜ್ಯದೊಡೆಯನಾಗಿರತಕ್ಕಂತಹ ವಿಶ್ವಾಮಿತ್ರ ಯಾವತ್ತೂ ಕೀರ್ತಿವಂತನಾಗಿರಲಿ, ಹರಕೆ ನನ್ನನ್ನು ಹೊಡೆ ಹೊಡೆ ಅಂತ ನನ್ನ ಪತಿಯೇ ಆಗಿರತಕ್ಕಂತಹ ಆ ಹರಿಶ್ಚಂದ್ರನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಹರಕೆಯನ್ನ ಕೇಳಿ ಹೂವನೆ ಹಾರಿ ಬಿಟ್ಟಿದ್ದಾರೆ.

ಪತ್ನಿಯ ಹರಕೆಯನ್ನ ಕೇಳಿ ಬೆರಗಾಗಿ ಹೋಗಿದ್ದಾನೆ ಹರಿಶ್ಚಂದ್ರ. ತಮ್ಮ ಎಲ್ಲ ಸಂಕಷ್ಟಗಳಿಗೆ ಮೂಲ ಕಾರಣನಾಗಿರತಕ್ಕಂತಹ ವಿಶ್ವಾಮಿತ್ರ ನಿತ್ಯನಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾಳಲ್ಲ, ಎಂಥ ನೋವು ಕೊಡುತ್ತೆ. ನಿನ್ನೆ ರಾತ್ರಿ ಮಗನ ಮೃತದೇಹವನ್ನ ನೋಡಿದೆ, ಇಂದು ಈ ಪತ್ನಿಯ ಸಾವನ್ನ ನಾನೇ ನೆರವೇರಿಸ್ಬೇಕಲ್ಲ, ನೋವು ಮಾಡ್ಕೊಳ್ತಾ ಇರ್ತಾನೆ. ಏನೇ ಬರಲಿ, ಎಂಥದೇ ಆಗ್ಲಿ, ನನ್ನ ಪರೀಕ್ಷೆ ನಡೆದು ಹೋಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಏನೇ ಆದರೂ ಸಹಿಸ್ಕೊಳ್ತೀನಿ ಹೊರತು ಸತ್ಯವನ್ನ ಬಿಟ್ಟಿರತಕ್ಕಂಥವನಲ್ಲ ನಾನು. ಆಕೆಯನ್ನ ಚಂದ್ರಮತಿಯನ್ನ ಕೊಲ್ಲುವುದಕ್ಕೆ ಅನುವಾಗಿದ್ದಾನೆ ಹರಿಶ್ಚಂದ್ರ. ಓಹೋ, ಇವನು ಕೊಂದೇ ಬಿಡ್ತಾನೆ ಅನ್ನತಕ್ಕಂತಹ ಭಾವ ದೂರದಲ್ಲಿ ಇದ್ದಂತಹ ವಿಶ್ವಾಮಿತ್ರನಿಗೆ ಗೊತ್ತಾಗಿದೆ. ಆತ ಆಗ ಓಡ್ ಬಂದು ಹೇಳ್ತಾ ಇದ್ದಾನೆ, ಮನಸ್ಸಿನ ಶಂಕೆಯನ್ನೆಲ್ಲ ಈ ಒಂದು ತಾಕಲಾಟವನ್ನೆಲ್ಲ ಬಿಟ್ಟುಬಿಟ್ಟು ನೀನು ನಾನು ಹೇಳಿದಂತೆ ಕೇಳು, ನನ್ನ ಕುಮಾರಿಯರನ್ನ ಮದುವೆಯಾಗು ಅಂತ ಹೇಳಿದಾಗ, ನಾನು ನೀನೇನು ನನಗೆ ಇದುವರೆಗೆ ಎಲ್ಲವನ್ನ ದಾನ ಮಾಡಿದ್ದೀಯೋ ಅದೆಲ್ಲವನ್ನು ನಿನಗೆ ಹಿಂದಿರುಗಿಸ್ತೇನೆ, ಯಾವುದೇ ಯೋಚನೆ ಇಲ್ಲ, ಮತ್ತೆ ನೀನು ಮೊದಲಿನಂತೆ ಅರಸನಾಗಿ ಬಾಳ್ಬಹುದು, ಆದರೆ ನನ್ನ ಕುಮಾರಿಯರನ್ನ ಮದುವೆಯಾಗು ಅಂತ ಕೇಳಿದಾಗ ನಿಜಕ್ಕೂ ಅತ್ಯಂತ ದುಃಖಾನ್ವಿತನಾಗ್ಬಿಡ್ತಾನೆ ಹರಿಶ್ಚಂದ್ರ. ನಾನು ನಿಮ್ಮನ್ನ ಏನೋ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಮ ಇಂಥ ಸಣ್ಣ ಬುದ್ಧಿ ತೋರಿಸ್ಬಿಟ್ರಲ್ಲ.

0: ಎಲ್ಲಿಂದಲೋ ಆಕಾಶವಾಣಿ ಕೇಳಿ ಬರ್ತಾ ಇದ್ದಾಗ ಮೇಲೆ ನೋಡಿದಾನೆ. ಹಾ, ನಿಮ್ಮನ್ನ ಏನೋ ಪ್ರಾತಸ್ಮರಣೀಯರು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನಿಮ್ಮ ಹಿರಿಯತನಕ್ಕೆ ಈ ಮಾತು ಯೋಗ್ಯವೇ? ನಿಮ್ಮ ಯಾವುದೇ ಆಮಿಷಕ್ಕೂ ನಾನು ಬಲಿಯಾಗೋದಿಲ್ಲ. ನನ್ನ ಐಶ್ವರ್ಯ ಹೋದ್ರೇನು, ರಾಜ್ಯ ಹೋದ್ರೇನು, ನಾನು ರಾಜನಾಗದೇ ಇದ್ದರೇನು, ಯಾವುದಕ್ಕೂ ನಾನು ಜಗ್ಗೋದಿಲ್ಲ. ನನ್ನ ಮಗ ಲೋಹಿತಾಶ್ವ, ಆತನ ಅಸುವಳಿದು ಹೊರಟೋಯ್ತು, ಆದರೂ ನಾನು ಅದಕ್ಕೆ ಜಗ್ಲಿಲ್ಲ. ಈ ಕ್ಷಣದಲ್ಲಿ ನನ್ನ ಪತ್ನಿಯಾದ ಚಂದ್ರಮತಿಯನ್ನು ನಾನು ಕೊಲ್ಲೋದಕ್ಕೆ ಸಿದ್ಧನಾಗಿದ್ದೇನೆ. ಅದರಿಂದ ಯಾವ ಕುಂದು ಉಂಟಾಗೋದಿಲ್ಲ. ಸತ್ಯವನು ಬಿಟ್ಟಿರ ನೆನೆಸಿದಡೆ ಸಾಕು ಅಷ್ಟೇ. ತಾನು ಹಿಡಿದಂತಹ ಖಡ್ಗವನ್ನ ಒಮ್ಮೆ ಜೋರಾಗಿ ಇನ್ನೇನು ಬೀಸಬೇಕು. ಆ ವೇಳೆಗೆ ಮತ್ತೆ ಹೇಳ್ತಾನೆ,
1: ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳ ನಾಂತೂ ಮಡದಿಯಡೆಗೊರಳ ನಡುವರಸಿ ಮೂಡಿದನು ವಿಶ್ವನಾಥ. ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳ ನಾಂತೂ ಮಡದಿಯಡೆಗೊರಳ ನಡುವರಸಿ ಮೂ

ಹರಿಶ್ಚಂದ್ರ ಹೊಡೆದ ಖಡ್ಗದ ಆ ಹೊಡೆತಕ್ಕೆ ಚಂದ್ರಮತಿಯ ಕೊರಳಿನ ನಡುವಿನಿಂದ ವಿಶ್ವನಾಥನಾಗಿರತಕ್ಕಂತಹ ಶಿವ ಮೂಡಿ ಬಂದಿದ್ದಾನೆ ಪಂಚವಕ್ತ್ರನಾಗಿ.

ಆದರೆ ಆಗಿನ ಆ ಶಿವನ ರೀತಿ ಹೇಗಿತ್ತು ಅಂತಂದ್ರೆ, ಶಿವನ ಸುಂದರ ದೇಹದ ಅನಾವರಣವನ್ನ ನಮಗೆ ಕಟ್ಟಿಕೊಡ್ತಾ ಇದ್ದಾನೆ ರಾಘವಾಂಕ. ಶಿವನ ಜಟೆಯ ಪ್ರಶಾಂತತೆಯ ಪ್ರತೀಕವಾದ ಚಂದಿರ ಇದ್ದಂತೆ ಶಿವನ ಜಟೆಯಲ್ಲಿ. ಜಟೆಯ ತುದಿಯಲ್ಲಿ ಫಲವಂತಿಕೆಯ ಪ್ರತೀಕವಾದ ಗಂಗೆ, ಹಣೆಯಲ್ಲಿ ಬುದ್ಧಿಯ ದ್ಯೋತಕವಾದ ಅಗ್ನಿ ನೇತ್ರ, ಕೊರಳಿನಲ್ಲಿ ಕುಂಡಲಿನಿ ಶಕ್ತಿಯ ಸಂಕೇತವಾದ ಸರ್ಪ, ಆತನ ಕರಗಳಲ್ಲಿ ಸೃಷ್ಟಿಶಕ್ತಿಯ ಸಂಕೇತವಾದ ಡಮರುಗ, ನಿಗ್ರಹ ಶಕ್ತಿಯ ಸಂಕೇತವಾಗಿರತಕ್ಕಂತಹ ತ್ರಿಶೂಲ ಇತ್ತಂತೆ. ದೇಹದಲ್ಲಿ ಅಹಂಕಾರ ದಮನದ ಪ್ರತೀಕವಾದ ವ್ಯಾಘ್ರ ಚರ್ಮ, ಶಿವನ ದೇಹಕ್ಕೆ ಬಳಿದುಕೊಂಡ ಆ ಪೂಸಿದ ವಿಭೂತಿ ನಿಷ್ಕಳಂಕತೆಯ ಸಂಕೇತ. ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಆತನ ಆ ಪ್ರಚಂಡ ಆ ಒಂದು ಕಡೆಯ ಆ ಇದು ರುದ್ರ ಮನೋಹರವಾಗಿರತಕ್ಕಂತಹ ಸಂಕೇತವನ್ನ ಆತ ಕಟ್ಟಿಕೊಡ್ತಾ ಇದ್ದಾನೆ. ಅಂತಹ ಶಿವ ಪ್ರತ್ಯಕ್ಷ ಆದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ದಶಭುಜದ ಪುಲಿದೊಗಲಿನ ಆತ ಎಡದಲ್ಲಿ ಗಿರಿಜಯನ ಅರ್ಧನಾರೀಶ್ವರನ ತತ್ವಕ್ಕೆ ಸಮೀಪವಾಗಿ ಆ ಗಿರಿಜೆಯನ್ನ ಪಕ್ಕದಲ್ಲಿರಿಸಿಕೊಂಡಂತಹ ಆ ಶಿವ ಎಲ್ಲರಲ್ಲೂ ಎಲ್ಲರಿಗೂ ಕಾಣಿಸಿಕೊಂಡಿದ್ದಾನೆ ಅಂತಂದ್ರೆ ಅಲ್ಲಿರತಕ್ಕಂತಹ ದೇವಾನುದೇವತೆಗಳೆಲ್ಲ ಓಂ ನಮ ಶಿವಾಯ ಅನ್ನತಕ್ಕಂತಹ ರೀತಿಯಲ್ಲಿ ಶಿವನಿಗೆ ಹರ ಹರ ಮಹಾದೇವ ಅಂತ ಹೇಳಿ ಜಯಕಾರವನ್ನು ಮಾಡ್ತಾ ಇದ್ದಾರೆ.

0: ಮುರಾಸುರನನ್ನ ಸಂಹಾರ ಮಾಡಿದಂತಹ ವಿಷ್ಣು ಬಂದಿದ್ದಾನೆ ಪತ್ನಿ ಸಮೇತನಾಗಿ, ಮತ್ತೆ ಅಬ್ಜಾಸನ ಬ್ರಹ್ಮ ಬಂದಿದ್ದಾನೆ ವಾಣಿ ಸಮೇತನಾಗಿ, ದೇವೇಂದ್ರ ಬಂದಿದ್ದಾನೆ ಶಚಿದೇವಿ ಸಮೇತನಾಗಿ, ಅಗಜಾಪಿತ ಪರ್ವತರಾಜ ಬಂದಿದ್ದಾನೆ, ಈಶ್ವರ ಸುತನಾದ ಗಣೇಶ ಬಂದಿದ್ದಾನೆ, ಈರಾರು ರವಿಗಳು ದ್ವಾದಶಾದಿತ್ಯರು ಬಂದಿದ್ದಾರೆ, ಇಚ್ಛುಕೋದಂಡನಾಗಿರ್ತಕ್ಕಂತಹ ಮನ್ಮಥನೂ ಬಂದಿದ್ದಾನೆ, ನವಗ್ರಹಗಳು ಸೂರ್ಯ ಚಂದ್ರರಾದಿಯಾಗಿ ನವಗ್ರಹಗಳೆಲ್ಲ ಒಂದೇ ಎಡೆ ಸೇರಿಬಿಟ್ಟಿದ್ದಾರೆ. ಈ ಐದು ಅವಸರದಳು ಆತನನ್ನ ಆ ಶಿವನ ಸಾಕ್ಷಾತ್ಕಾರವನ್ನು ನೋಡುವ ಅವಸರದಲ್ಲಿ ಅವರು ಇವರು ಅಂತ ಏನು ಹೇಳಬೇಕು. ಸರ್ವ ದೇವರೂ ಸಹ ತಮ್ಮ ತಮ್ಮ ಪತ್ನಿಯರೊಂದಿಗೆ ಧಾವಿಸಿ ಬಂದಿದ್ದಾರೆ ಅನ್ಬೇಕಾದ್ರೆ, ಆ ಮಹಾದೇವನ ಆ ಒಂದು ಅಪ್ರತಿಮ ಒಂದು ಸೌಂದರ್ಯದ ಬಗ್ಗೆ ಏನು ಹೇಳಬೇಕು ಅಂತ ಹೇಳ್ತಾ ಇದ್ದಾನೆ ಕವಿ. ಇಷ್ಟೆಲ್ಲ ಆದಮೇಲೆ ಕುಡಿದೌಷಧಂ ಬಾಯಿಗೆ ನಿಗ್ರಹ ಪರಿಶುದ್ಧ ಸತ್ಯದಂತಹ ಆ ಹರಿಶ್ಚಂದ್ರನ ಆ ಒಂದು ಸತ್ಯದ ಮುಂದೆ ಇನ್ಯಾವುದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಆತನ ಸತ್ಯವನ್ನ ನಿರ್ನಾಮ ಮಾಡಿ ಆತನನ್ನ ಸುಳ್ಳನ್ನ ಮಾಡಬೇಕು ಅಂತ ಯೋಚಿಸಿದಂತಹ ವಿಶ್ವಾಮಿತ್ರನಿಗೆ ಈಗ ನೋಡ್ತಾ ಇದ್ದಾನೆ, ಆತನಿಗೂ ಸಹ ಕಡೆಯಲ್ಲಿ ಹರಿಶ್ಚಂದ್ರನಾದರೂ ಶಿವನ ದರ್ಶನವನ್ನ ಮಾಡಿಸಿದ್ದಾನೆ ಅಂತಂದ್ರೆ, ಶತ್ರುವಿಗೂ ಮಾಡಿಸಿದ್ದಾನೆ ಅಂತಂದ್ರೆ ಶತ್ರು ಅಂತ ಯೋಚನೆ ಮಾಡ್ತಾ ಇಲ್ಲ ಹರಿಶ್ಚಂದ್ರ, ಗುರುಸ್ವರೂಪದಲ್ಲೇ ನೋಡ್ತಾ ಇದ್ದಾನೆ. ಎಲ್ಲರಿಗೂ ಸಹ ಶಿವನ ಒಂದು ಆ ಒಂದು ಇದನ್ನ ತೋರಿಸ್ತಾನೆ ಅಂತಂದ್ಮೇಲೆ ಇನ್ನೇನು ಹೇಳಬೇಕು. ಆಗ ಯೋಚನೆ ಮಾಡಿದಂತಹ ವಿಶ್ವಾಮಿತ್ರ ವಸಿಷ್ಠರ ಜೊತೆಯಲ್ಲಿ ಅಲ್ಲಿಗೆ ಬಂದು ಹೇಳ್ತಾ ಇದ್ದಾನೆ,
1: ನೆನೆ ರುಚಾಂಡಾಲ ಕಿಂಕರನಾಗಿಯೇ ಸುಡುಗಾಡ ಕಾದು ಸುಡುಗಾಡ ಕಾದು ಶವಶಿ

ಆ ಮಹಾದೇವನ ಆ ಒಂದು ರೂಪವನ್ನ ನೋಡ್ತಾ ನೋಡ್ತಾ ಹರಿಶ್ಚಂದ್ರ ತನ್ನ ಭಾವ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಆದ್ರೂ ಶಿವನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಚಾಂಡಾಲನಾಗಿ ನಾನು ವೀರಬಾಹುವಿನಲ್ಲಿ ಸ್ಮಶಾನವನ್ನ ಕಾಯ್ತಾ ಇದ್ದಂತಹ, ಹೊಲೆವೇಷವನ್ನು ಹೊತ್ತಂತಹ, ಈ ಸುಡುಗಾಡಿನಲ್ಲಿ ವಾಸಿಸುವಂತಹ, ಈ ಶವಶಿರರ ಅಕ್ಕಿಯನ್ನ ಯಾವುದೇ ರೀತಿಯ ಆಲಸಿಕೆ ಇಲ್ಲದೆ ಅಸಹ್ಯವಿಲ್ಲದಂತೆಯೇ ಉಂಡು ಜೀವಿಸ್ತಾ ಇರತಕ್ಕಂತಹ ನನ್ನ ಬಳಿಗೆ ಪಾವನ ಮೂರ್ತಿಯಾದ ಶಿವ, ನೀವು ಹೇಗೆ ಬಂದ್ರಿ, ಏಕೆ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಜೊತೆಗೆ ವರಪುತ್ರನಾದಂತಹ ನನ್ನ ಮಗನನ್ನ ಕಳೆದುಕೊಂಡು ಆತನನ್ನ ನಾನೇ ನೋಡ್ತಾ ನೋಡ್ತಾ ನನ್ನ ಪತ್ನಿಯಾಗಿರತಕ್ಕಂತಹ ಚಂದ್ರಮತಿಯ ಸಾವಿಗೆ ನಾನೇ ಕಾರಣನಾಗಿ, ಇಷ್ಟೆಲ್ಲ ನಾನು ಪಾಪದ ಕೆಲಸವನ್ನು ಮಾಡಿದ್ರೂ ನನ್ನನ್ನು ನೋಡಲಿಕ್ಕಾಗಿ ನೀವು ಬಂದ್ರಲ್ಲ, ಅದು ದೇವಾನುದೇವತೆಗಳ ಸಹಿತವಾಗಿ ನಿಮ್ಮ ಒಂದು ನನ್ನ ಮೇಲಿನ ಅಭಿಮಾನಕ್ಕೆ ನಾನು ಏನೆನ್ನಲ್ಲಿ ತಂದೆ ಅಂತ ಹೇಳ್ತಾ ಆ ಪರಶಿವನ ಪಾದಗಳಲ್ಲಿ ಶರಣಾಗತಿಯ ಪ್ರತೀಕವಾದಂತೆ ಅಡ್ಡ ಬಿದ್ದುಬಿಟ್ಟಿದ್ದಾನೆ ಹರಿಶ್ಚಂದ್ರ. ಆಗ ಶಿವ ಏನು ಹೇಳ್ದಾ,

0: ಸತ್ಯವಿಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಸತ್ಯವಿಲ್ಲ ಅನ್ನತಕ್ಕಂತಹ ಭಾವದಲ್ಲಿ ನೀನು ಬೆಳ್ಕೊಂಡು ಬಂದಿದೀಯಾ. ನೀನು ಹೇಳ್ತಾ ಇದೀಯಾ ಹೊಲೆಯನ ವೇಷ ನಾನು ಹೊತ್ತಿದ್ದು ಅಂತ. ಆದ್ರೆ ಹೊಲೆಯನಿಗೆ ನೀನು ಸೇವೆ ಮಾಡಿದೆಯಲ್ಲ, ಅದು ಹೊಲೆಯನ ಸೇವೆ ಎಲ್ಲ, ಗುರು ಸೇವೆ. ನೀನು ಆ ಹೊಲೆ ವೇಷವನ್ನು ಹೊತ್ತೆ ಹೊತ್ತೆ ಅಂತಕ್ಕಂತಹ ಭಾವ ಬೇಡ ನಿನಗೆ, ಅದು ಪಾವನ ಪುಣ್ಯವೇಷ. ಸುಡುಗಾಡನ ಕಾದೆ ಅಂತ ಹೇಳ್ತಾ ಇದೆಯಲ್ಲ, ಅದು ಸುಡುಗಾಡಲ್ಲ, ಯಜ್ಞವನ್ನು ರಕ್ಷಿಸುವಂತಹ ಠಾವು. ನೀನು ಅನುದಿನವೂ ನಾನು ಶವದ ಶಿರವನ್ನು, ಶಿರದ ಅಕ್ಕಿಯನ್ನು ಊಟ ಮಾಡಿದ್ದೀನಿ ಅನ್ನತಕ್ಕಂತಹ ಭಾವ ನಿನ್ನದಿದೆಯಲ್ಲ, ಅದಲ್ಲ ಅನಪೇಯ ಚಾಂದ್ರಾಯಣ ವ್ರತ. ಪ್ರಾಯಶ್ಚಿತ್ತಾರ್ಥವಾಗಿ ಮಾಡತಕ್ಕಂತಹ ಆ ವ್ರತಗಳು, ಒಂದು ಪಿಪೀಲಿಕಾ ಚಾಂದ್ರಾಯಣ ಹಾಗೂ ಯವ ಮಧ್ಯ ಚಾಂದ್ರಾಯಣ ಅಂತ ಎರಡು ಚಾಂದ್ರಾಯಣ ವ್ರತಗಳು. ಅದನ್ನು ಮಾಡಿದಂತಹ ಪುಣ್ಯ ನಿನ್ನದು. ಅನ್ಯಾಯವಾಗಿ ಮಗನ ಶವವನ್ನು ನೋಡದೆ ಅನ್ನತಕ್ಕಂತಹ ಭಾವ, ನಿನ್ನ ಮೋಹವನ್ನು ನೀನು ಕಳ್ಕೊಂಡಿದೀಯಾ ಅಷ್ಟೇ ಅಂತ ಹೇಳ್ತಾ, ಯಾವುದಕ್ಕೂ ಅಂಜಬೇಡ ಹರಿಶ್ಚಂದ್ರ, ನೀನು ಯಾವುದೇ ಕೆಟ್ಟ ಕೆಲಸವನ್ನು ಮಾಡಿಲ್ಲ, ಯಾವುದೇ ಮೈಲಿಗೆಯನ್ನು ನೀನು ಹಾಕ್ಕೊಂಡಿಲ್ಲ ಅನ್ನತಕ್ಕಂತಹ ರೀತಿಯಲ್ಲಿ ಹರಿಶ್ಚಂದ್ರನನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ನೇಹ ಭಾವದಿಂದ ಸಮಾಧಾನಿಸಿದ್ದಾನೆ ಆ ಪರಶಿವ.
1: ಇದುವರೆಗೆ ಕಾವ್ಯ ವಾಚನ ಕೇಳಿದಿರಿ.

ಈಗ ಶ್ರೀಮದ್ ರಾಮಾಯಣದ ಭಾಗ ಕರದೂಷಣ ವಧೆ ಮತ್ತು ಸೀತಾಪಹರಣ ಕಥಾ ಪ್ರಸಂಗ ಕೇಳುತ್ತೀರಿ. ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು.

ಮೂಗು ಕೊಯ್ದವರನ್ನ ವರ್ಣನೆ ಮಾಡ್ತಾಳೆ, ಗುಣಗಾನ ಮಾಡ್ತಾಳೆ. ಎಷ್ಟು ಮನಸ್ಸು ರಾಮನಲ್ಲಿ ನಟ್ಟಿದೆ ನೋಡಿ. ಅದೇ ಭಕ್ತಿ ಪ್ರೇಮ ಯುಕ್ತವಾಗಿ ನಟ್ಟಿದ್ರೆ ಉದ್ಧಾರ ಆಗ್ತಿತ್ತು. ರಾಕ್ಷಸರು ಭಗವಂತನನ್ನು ಕಂಡ್ರು ಪ್ರೀತಿಸೋದಿಲ್ಲ, ದ್ವೇಷಿಸ್ತಾರೆ, ಸ್ವಭಾವ ಅಂತಾರೆ.

ಈ ವರ್ಣನೆ ಎಲ್ಲ ಹೇಳುವಾಗ ಅವಳ ಲಕ್ಷ್ಯ ಸಂಪೂರ್ಣವಾಗಿ ಪರಮಾತ್ಮ ನಟ್ಟು ಹೋಗಿತ್ತಂತೆ. ಆದರೆ ಪ್ರೇಮದಿಂದಲ್ಲ, ಭಕ್ತಿಯಿಂದಲ್ಲ. ಭಗವಂತ ಮೂಗು ಕಿವಿಯನ್ನು ಕತ್ತರಿಸುವಂತೆ ಲಕ್ಷ್ಮಣನಿಗೆ ಆಜ್ಞೆ ಕೊಡುತ್ತಾನೆ. ಯಾಕೆ? ತತ್ವ ನಿರ್ಣಯದಲ್ಲಿ ಇದನ್ನು ಹೇಳ್ತಾರೆ, ಇದೊಂದು ಹಾಸ್ಯ ಕಥಾ. ತಾಂ ತತ್ರ

ಸಮಸ್ತ ರಾಕ್ಷಸ ಕುಲ ಸಂಹಾರ ಮಾಡಲು ಈ ರಕ್ಕಸಿಯ ಮೂಗು ಕಿವಿ ಕೊಯ್ದದ್ದು ನಾಂದಿ ಇಟ್ಟಾಗಾಯಿತು. ಸೀತಾದೇವಿಯ ಮುಂದೆ ಈ ದಿವ್ಯ ವಿನೋದ ನಡೆಯಿತು. ಅಸುರರು ಎಷ್ಟು ಹಿಂಸೆ ಮಾಡಿಡ್ತಾರೆ ಲೋಕಕ್ಕೆ. ಆ ಮೂಗು ಕಿವಿ ಕತ್ತರಿಸಲ್ಪಟ್ಟಿತು. ಏಕ ಪ್ರಕಾರ ಖರದೂಷಣರ ಬಳಿಗಾಗಿ ಬಂದವಳು ಹೇಳಿದ್ದು, ಸುಂದರರಾಗಿದ್ದಾರೆ ಆ ತರುಣರು, ಅವರು ನನಗಿಂತ ಸ್ಥಿತಿಯನ್ನು ತಂದೊಡ್ಡಿದ್ರು ಅಂತ ಈ ಪ್ರಕಾರ ವರ್ಣಿಸಿ ಮಾಡ್ತಾ ಇರುವಂತೆ 14,000 ಸೈನ್ಯದೊಂದಿಗೆ ಶ್ರೀರಾಮ ಲಕ್ಷ್ಮಣರ ಬಳಿಯಲ್ಲಿ ಧಾವಿಸ್ತಾ ಇದ್ದಾರೆ ರಾಕ್ಷಸರು. ಪರಾತ್ಪರನು ತನ್ನಡೆಗೆ ಬರತಕ್ಕಂತ ಅಸುರ ಸೇನೆಯನ್ನು ನೋಡ್ತಾ ಕೋದಂಡವನ್ನು ಕೈಯಲ್ಲೆತ್ತಿಕೊಂಡಿದ್ದಾನೆ. ಲಕ್ಷ್ಮಣನಂತಾನೆ ಹಿಂದಕ್ಕೆ ಕಳಿಸಿದ್ದಾನೆ. ಪರಮಾತ್ಮನ ಸಂಕಲ್ಪವೇ ಸಾಕಲ್ವೇ? ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಸೃಷ್ಟಿಯಾದಿ ಅಷ್ಟ ಕಾರ್ಯ ನಡೆಸುವ ಪರಮಾತ್ಮ ಭ್ರೂ ಸನ್ನೆಯಿಂದ ಕೇವಲ ಸಂಕಲ್ಪ ಮಾಡಿದರೆ ಸಾಕು, ಆ ಪ್ರಳಯ ಭಯಂಕರನಿಗೆ ವೇಳೆಯೇ ಇಲ್ಲ. ಆದರೆ ಮನುಷ್ಯ ಮಾತ್ರನಿಗೆ ತನ್ನ ಪರಾಕ್ರಮ ಕಾಣಿಸಲೋಸ್ಕರವಾಗಿ 14 ಗಂಟೆಗಳು ಕಟ್ಟಲ್ಪಟ್ಟ ಕೋದಂಡ ಧನಸ್ಸನ್ನು ಕೈಲೆತ್ತಿಕೊಳ್ತಾನೆ. ಕೇವಲ ಅದರೊಳಗಿನ 1 ಗಂಟೆ ಮಾತ್ರ ಸ್ವಲ್ಪ ಕಿಣಿಕಿಣಿ ಶಬ್ದ ಮಾಡಿದೆ, ಎಲ್ಲಾ ಗಂಟೆಗಳಿಂದ ಶಬ್ದ ಬರಲಿಲ್ಲ. ಆ ಬಾಣವನ್ನು ಹಿಡಿದು ಎಳೆದು ಹೊಡೆಯುವಾಗ 1 ಗಂಟೆಯ ಸದ್ದು ಮಾತ್ರ ಅಂದ್ರೆ ಸ್ವಲ್ಪ ಮಾತ್ರ ಧನಸ್ಸು ಅಲಗಾಡಿದೆ ಅಷ್ಟೇ. ಅಂದ್ರೆ ರಾಮ ತನ್ನ ಪೂರ್ತಿ ಶಕ್ತಿಯನ್ನು ಉಪಯೋಗ ಮಾಡಲಿಲ್ಲ, ಆ ಸ್ವಲ್ಪ ಶಕ್ತಿಯನ್ನು ಉಪಯೋಗ ಮಾಡಿ ಆ ಬಾಣವನ್ನು ಬಿಟ್ಟರೆ 14,000 ಸೈನ್ಯ ಖರ ದೂಷಣ ತ್ರಿಶಿರ ಸಹಿತರಾಗಿ ನಿಮಿಷ ಮಾತ್ರದಲ್ಲಿ ಭಸ್ಮ ಹೋಗ್ಬಿಟ್ಟಿದ್ದಾರೆ, ನಾಶವಾಗಿ.

ಮತ್ತೆ ಮತ್ತೆ ನೋಡಿ ಕೊಂಡಾಡಿದ್ರಂತೆ, ಗುಣಗಾನ ಮಾಡಿದ್ರಂತೆ. ಎಲ್ಲಕ್ಕಿಂತ ಸೀತಾದೇವಿಯರು ಮೊಟ್ಟ ಮೊದಲಿಗೆ ಕಂಡದ್ದೀಗ ಶ್ರೀರಾಮಚಂದ್ರನ ಈ ಭೀಕರ ವಿಕ್ರಮ. ಆದರೆ ರಾಮನ ಮುಖದಲ್ಲಿ ಕೊಂಚವೂ ಗಾಂಭೀರ್ಯ ಅಥವಾ ಕೊಂಚವೂ ಆತಂಕ ಏನೂ ಕಾಣಿಸಲಿಲ್ಲ.

ಯುದ್ಧದ ಸಂಕಲ್ಪ ಮಾತ್ರ ಸಾಕವನದು. ಇದನ್ನು ಸೀತಾದೇವಿಯರು ಕಂಡು ಬಳಿಗೆ ಬರ್ತಾರೆ. ಶ್ರೀರಾಮಚಂದ್ರನಿಗೆ ತನ್ನ ದೇಹದ ಸುಖೋಷ್ಣದಿಂದ ಯಾವುದೋ ಸೇವೆ ಸಲ್ಲಿಸಲಿಕ್ಕೆ ಇಚ್ಛಿಸಲೋ ಎಂಬಂತೆ ಅವನನ್ನು ಒಪ್ಪಿಕೊಳ್ತಾಳೆ. ರಘುವರ, ನಿನ್ನ ಅಪಾರ ಸಾಮರ್ಥ್ಯ ಇದರಲ್ಲಿ ನಾನು ಅವಿಶ್ವಾಸ ವ್ಯಕ್ತಗೊಳಿಸಿದೆ ಅಂತ ತಿಳಿಯಬಾರದು ಅಂತಾಳೆ. ಯಾಕಂದ್ರೆ ಹಿಂದೊಮ್ಮೆ ಹೇಳಿದ್ದಳಲ್ಲ, ಋಷಿಗಳಿಗೆಲ್ಲ ರಾಕ್ಷಸರು ತೊಂದರೆ ಕೊಟ್ರೆ ಆ ರಾಕ್ಷಸರನ್ನೆಲ್ಲ ಕೊಲ್ಲುತ್ತೇನೆ ನೀ ಪ್ರತಿಜ್ಞೆ ಮಾಡಿದ್ಯಲ್ಲ, ನಮಗೆ ಆಪತ್ತು ಬರಬಹುದು ಅದರಿಂದ ಅಂತ ಸಂದೇಹ ವ್ಯಕ್ತ ಮಾಡಿದ್ದಳು. ಅದಕ್ಕೆ ಈಗ ಉತ್ತರ ಸಿಕ್ಕಿದೆ. ಪರಮಾತ್ಮನಲ್ಲಿ ಅಪಾರ ಬಲ ಇದೆ, ಯಾರೂ ಅದನ್ನು ಎಲ್ಲೂ ಚಿಂತಿಸುವುದು ಸಾಧ್ಯ ಅಲ್ಲ ಅಷ್ಟು ಶಕ್ತಿ. ಅದರಲ್ಲಿ ಸ್ವಲ್ಪ ಮಾತ್ರ ಅದನ್ನು ಪ್ರಕಟ ಮಾಡಿದರೆ ಸಾಕು, 14,000 ಸೈನ್ಯ ನಿಮಿಷ ಮಾತ್ರದಲ್ಲಿ ನಾಶವಾಗಿದೆ. ಆಗ ಶೂರ್ಪನಖ ಓಡಿದಳು ಲಂಕೆಯ ಕಡೆಗೆ. ಅಣ್ಣನಾದ ದಶಕಂಠನಿಗೆ ಇದನ್ನು ತಿಳಿಸಿ ಹೇಗಾದರೂ ರಾಮನನ್ನು ಏಕಾಕಿಯಾಗಿ ಮಾಡಿ ಅವನನ್ನು ತಾನು ಹೊಂದಬೇಕು ಅಂತ ಅವಳ ಪ್ರಯತ್ನ. ಈ ಮೂಗು ಕಿವಿ ಹೋದರೂ ಅವಳ ಪ್ರಯತ್ನ ಏನು ಕಡಿಮೆ ಆಗಲಿಲ್ಲ. ಹೇಗಾದರೂ ಅವನು ಹೊಂದಬೇಕು, ಅದೇ ಭಕ್ತಿ ಪ್ರೇಮದಿಂದ ಅಲ್ಲ. ಒಂದೃಷ್ಟಿಯಲ್ಲಿ ಈಕೆಯ ಮೂಗು ಕಿವಿ ಕೊಯ್ದುದು ಸರಿಯೇ ಅಂತಾರೆ ಭಕ್ತ ಕವಿಗಳಂತಾರೆ. ಪರಮಾತ್ಮನ ಪಾದಕ್ಕೆ ಅರ್ಪಿಸಲ್ಪಟ್ಟಂತಹ ಶ್ರೀ ತುಳಸಿಯನ್ನು ಯಾವ ಮೂಗು ಮೂಸುವುದಿಲ್ಲವೋ ಅದನ್ನು ಕತ್ತರಿಸೋದು ಆಸೆ. ಯಾವ ಕಿವಿಗಳು ಪರಮಾತ್ಮನ ಕಥೆಯನ್ನು ಕೇಳಿ ಆನಂದ ಪಡುವುದಿಲ್ಲವೋ ಅಂತಹ ಕಿವಿಗಳನ್ನು ಕತ್ತರಿಸಿದ್ರು ಏನು ತಪ್ಪಿಲ್ಲ. ಅಂದ್ರೆ ದೈತ್ಯರು ಹರಿ ದ್ವೇಷ ಮಾಡತಕ್ಕಂಥವು. ಭಗವದ್ ಭಕ್ತರಿಗೆ ಇದರ ಅರ್ಥ ಆಗ್ತದೆ. ಯಾಕೆ ಎಲ್ಲಾ ಇಂದ್ರಿಯಗಳು ಪರಮಾತ್ಮನ ಸೇವೆಗೆ ಉಪಯೋಗ ಆಗದಿದ್ರೆ ಅದು ಶೂರ್ಪನಖಿ ಇಂದ್ರದ ಹಾಗೆ ವ್ಯರ್ಥ ಆಗ್ತದೆ. ಅದನ್ನು ಹೇಳುವ ವ್ಯಾಸತೀರ್ಥ ನೋಡಿ,

ತೂರ್ಪನಕಿ ಮೂಗು ಕಿವಿ ಕತ್ತರಿಸಿದ್ರು ಒಂದೇ ಬಿಟ್ರು ಅಂದೆ. ಆಕೆ ಏನ್ ಮಾಡ್ತಾಳಂದ್ರೆ ರಾವಣನ ಮತಿಗೆಡಿಸಬೇಕು ಅಂತ ಓಡ್ತಾಳೆ. ಇಲ್ಲಿ ಒಂದು ದಿವ್ಯ ತತ್ವ ನಮಗೆ ಸ್ಪಷ್ಟ ಆಗ್ತದೆ. ಲಕ್ಷ್ಮೀನಾರಾಯಣರನ್ನ ಜೊತೆಯಾಗಿ ಚಿಂತನೆ ಮಾಡಬೇಕಂತೆ ನಾವು ಲೌಕಿಕರು. ಪರಮಾತ್ಮನ ವಕ್ಷಸ್ಥಳದಲ್ಲಿರ್ತಾಳೆ ಲಕ್ಷ್ಮಿ. ಲಕ್ಷ್ಮೀನಾರಾಯಣರನ್ನ ಬೇರ್ಪಡಿಸಬಾರದು, ಬೇರೆ ಚಿಂತನೆ ಮಾಡಿಕೊಳ್ಳುವುದು. ಲಕ್ಷ್ಮೀಯುಕ್ತನಾಗಿ ಪರಮಾತ್ಮನ ಚಿಂತನೆ ಮಾಡಬೇಕು. ಯಾರು ಲಕ್ಷ್ಮೀನಾರಾಯಣರನ್ನ ಪ್ರತ್ಯೇಕ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೋ ಅವರು ನಾಶವಾಗ್ತದೆ. ಇದು ರಾಮಾಯಣದಲ್ಲಿರತಕ್ಕಂತಹ ದರ್ಶನ. ರಾಮಾಯಣ ಕಥೆ ನಮ್ಗೆ ಗೊತ್ತಿದ್ರು ಕೂಡ ಈ ತಾತ್ವಿಕ ರೂಪ ನಾವು ತಿಳಿಯದಿದ್ರೆ ಅದು ಬರೇ ಕಥೆ ಆಗ್ತದೆ, ಸಮಾಧಿ ಭಾಷೆ ಆಗ್ತದೆ ಅಷ್ಟೇ. ಅದು ರಹಸ್ಯವಾಗಬೇಕೋ ದರ್ಶನ ಭಾಷೆ ಆಗಬೇಕೋ ಅಲ್ಲಿ ತಾತ್ವಿಕ ವಿಚಾರವನ್ನು ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಈ ಶೂರ್ಪನಖಿಗೆ ರಾಮ ಮಾತ್ರ ಬೇಕು, ಸೀತೆ ಬೇಡ. ರಾವಣನಿಗೆ ಸೀತೆ ಮಾತ್ರ ಬೇಕು, ರಾಮ ಬೇಡ. ಒಂದು ವೇಳೆ ಆ ರಾವಣ ಸೀತೆಯನ್ನು ಕೊಂಡು ಹೋಗುವಾಗೆ ರಾಮನನ್ನು ಕೊಂಡು ಹೋಗಿದ್ರೆ ಆ ಸೀತಾರಾಮರನ್ನ ಲಂಕೆಯಲ್ಲಿಟ್ಟು ಪೂಜಿಸಿ ಜನ್ಮ ಸಾರ್ಥಕ ಮಾಡ್ಕೊಳ್ಳ. ಅದೇ ಶೂರ್ಪನಖ ರಾಮ ಬೇಕು ಅಂತ ಅಪೇಕ್ಷೆ ಮಾಡುವಂತೆ ಸೀತಾದೇವಿಯರನ್ನು ಕೂಡ ಗೌರವಿಸಿದರೆ ಆ ಮಾತೆಯ ಅನುಗ್ರಹದಿಂದ ಅವಳ ಜನ್ಮ ಸಾರ್ಥಕ ಆಗಿ ಹೋಗ್ತದೆ. ಈ

ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಂತ ಶೂರ್ಪನಖ ರಾವಣ ಇಬ್ರು ನಾಶವಾದ. ಈಗ ಶೂರ್ಪನಖ ಆ ಪ್ರಯತ್ನಕ್ಕೆ ತೊಡಗಿದ್ದಾಳೆ ಕುಲನಾಶಕ್ಕೆ. ಅಣುಗ ಕೇಳ ಸಮಯದಲ್ಲಿ, ಈಗ ಮೂಲ ಕಥೆಯಲ್ಲಿ ವರ್ಣನೆ ಮಾಡ್ತಾಳೆ ವಾಲ್ಮೀಕಿಗಳು ಕುಶಲವರಿಗೆ

ಆ ಪೌಲಸ್ತ್ಯ ವಂಶಕ್ಕೆ ಮೃತ್ಯುರೂಪಳಾಗಿರತಕ್ಕಂಥವಳು. ಓಡೋಡಿ ಬಂದು ಆ ರಾವಣನ ದಿವ್ಯ ಸಭೆಗೆ ಬಂದು ದೂರ್ತಾಳೆ. ಬರುವಾಗ ಏನ್ ಮಾಡಿದ್ದಾಳಂದ್ರೆ, ಆ ಮೂಗು ಕಿವಿ ಗಾಯ ಏನುಂಟೋ ಅದನ್ನಿನ್ನೂ ಹರಿದುಕೊಂಡು ದೊಡ್ಡದು ಮಾಡ್ಕೊಂಡು ಬಿಟ್ಟಿದ್ದಾಳೆ. ಎಲ್ಲಂದ್ರೆ ಮೈಗೆಲ್ಲ ಗಾಯ ಮಾಡಿಕೊಂಡಿದ್ದಾಳೆ. ಇವಳ ಗುರುತೇ ಆಗಲಿಲ್ಲ. ಮೊದಲೇ ಮಹಾಕುರೂಪಿ, ಅದರಲ್ಲೂ ಮೂಗಿಲ್ದಿದ್ರೆ ಹಾಗಿರ್ತಾಳೆ. ಅಣ್ಣನಿಗೆ ಗುರುತಾಗಲಿಲ್ಲ ಯಾರು ಏನು ಅಂತ. ಅನುನಾಸಿಕ ಸ್ವರಗಳಿಲ್ಲದೆ ಅಣ್ಣ ಅಣ್ಣ ಅಂತ ಕರೀತಾ ಬೊಬ್ಬಿಡ್ತಾಳೆ. ಶೂರ್ಪನಖಿಯನ್ನು ಗುರುತಿಸಿದವರು ಹೇಳಿದ್ರು. ರಾವಣ ನೋಡ್ತಾನೆ, ಯಾಕಂದ್ರೆ ಇವಳ ಗಂಡನನ್ನ ಸ್ವತಃ ಭಾವನನ್ನ ಅವನೇ ಕೊಂದವ, ವೈಧ್ವಜೀವನನ್ನ. ಇವಳಿಗೆ ವೈಧವ್ಯ ತಂದುಕೊಟ್ಟ ಅಣ್ಣ, ಮತ್ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆ ಅವನಿಗೆ. ಇವಳಿಗೆ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಉಂಟು. ತನ್ನ ಕಾರ್ಯ ಸಾಧನೆ ಮಾಡಲಿಕ್ಕಾಗಿ ಅಣ್ಣನ ತಲೆ ಕಡಿಸ್ತಾಳೆ. ಯಾರನಿಂದ ಮೂಗು ಕಿವಿ ಕತ್ತರಿಸಿದ್ರು, ಇದಕ್ಕೆ ಯಾರ ಕಾರಣ ಅಂತಾರ ದಶಕಂಠ. ಆಕೆ ಲಣ್ಣ ನೀನೇ ಕಾರಣ ಅಂತ. ನಾನು ನಿನ್ನ ಮೂಗು ಕಿವಿ ಕತ್ತರಿಸಿದ ನಾನೇನು ಕಾರಣ? ಹಾಗಲ್ಲಣ್ಣ, ನೀನು ಜನಸ್ಥಾನದಲ್ಲಿ ನನಗೆ ಬೇಕಾದರೂ ಸಂಚರಿಸು, ಸುಖವಾಗಿರುತ್ತಂಗಿ ಅಂತೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೆ. ನಾನು ಸಂಚರಿಸ್ತಾ ಇರತಕ್ಕಂತಹ ಕಾಲ ಒಬ್ಬ ಸುಂದರಿಯಾದಂತಹ ಹೆಣ್ಣು ಮಗಳನ್ನು ನೋಡಿದೆ. ನಿನ್ನ ಸ್ಮರಣೆಯಾಯ್ತು ನನಗೆ, ನಿನ್ನ ಜ್ಞಾಪಕ ಆಯ್ತು ಅಣ್ಣ. ಪ್ರಪಂಚದ ಎಲ್ಲಾ ಉತ್ತಮ ವಸ್ತುಗಳು ನಿನ್ನನ್ನು ಸೇರಬೇಕು. ನಿನಗೆ ಸಮಾನ ಈ ಜಗತ್ತಿನ ಇನ್ಯಾರೂ ಇಲ್ಲ. ಈ ಸುಂದರಿಯಾದ ಕನ್ಯಾಮಣಿಯನ್ನ ನಿನಗೆ ಕಾಣಿಕೆಯ ಕೊಡಬೇಕು ಎಂಬ ಉದ್ದೇಶದಿಂದ ನಾನು ಆ ಹೆಣ್ಣನ್ನು ಹಿಡಿಯಲಿಕ್ಕೆ ಹೋದೆ.

ಮನ್ಮಥ ಸದೃಶ ರೂಪದವ ಅಜಾನುಬಾಹು. ಅಜಿನವನ ಚರ್ಮವನ್ನು ತಾನೇ ಉಟ್ಟುಕೊಂಡಿದ್ದಾನೆ. ಎಂಥ ಸುಂದರನವ ನೋಡಿ. ಇಲ್ಲಿ ಸೀತೆಯ ವಿಷಯ ಹೇಳಲಿಕ್ಕೆ ಹೋಗಿ ರಾಮನ ರೂಪವನ್ನು ಕೊಂಡಾಡ್ತಾಳೆ, ಯಾಕಂದ್ರೆ ಅವಳಲ್ಲಿ ರಾಮನೇ ಇದ್ದಾನೆ, ಸೀತೆಯ ನೆಪ ಮಾತ್ರ. ರಾಮನನ್ನು ಕಂಡು ಹುಚ್ಚಾದವಳು, ಸೀತೆಯನ್ನು ಕಂಡು ದ್ವೇಷಿಸಿದವಳು. ಲಕ್ಷ್ಮೀದೇವಿಯ ದ್ವೇಷದಿಂದ ಏನು ಸಾಧಿಸ್ತದೆ? ಅವಳ ಅನುಗ್ರಹ ಆದ್ರೇನೆ ರಾಮನ ಕೃಪೆ ಆಗೋದು? ರಕ್ಕಸರಿಗೆ ಈ ಜ್ಞಾನ ಇಲ್ಲ. ಆದ್ರಿಂದ ಈಕೆ ಎಂತಾಳೆ, ಆ ಸುಂದರಿಯಾದ ಹೆಣ್ಣು ಮಗಳನ್ನು ನಿನಗೆ ತರಬೇಕು ಅಂತ ಪ್ರಯತ್ನ ಮಾಡಿದಾಗ

ಕಠಾರಿಯನ್ನ ನನ್ನ ಕಿವಿ ಮೂಗಿನ ಬಳಿಯಲ್ಲಿ ಆಡಿಸಿದ. ಮಾತ್ರವಲ್ಲ, ನನಗೆ ಸಹಾಯ ಮಾಡಲಿಕ್ಕೆ ಬಂದಂತ ಖರ ದೂಷಣಾದಿಗಳನ್ನ ಹನನವಾದರು ಅವರೆಲ್ಲ ಕೂಡ ಯುದ್ಧದಲ್ಲಿ ಸತ್ತಿದ್ದಾರೆ. ಈಗ ನಮ್ಮವರು ಅಂತ ಯಾರು ಉಳಿದವರು ಇಲ್ಲ. ಅವ್ರನ್ನ ಹೀಗೆ ಬಿಟ್ರೆ ಈ ಅಪಾಯವೂ ನಿನಗೂ ಇದೆ. ಇದನ್ನೆಲ್ಲ ರಾವಣ ಕೇಳಿದ್ನಿ ಅಂದ್ರೆ ಅವಳು ಯಾವ ಮಾತು ಕೇಳಲಿಲ್ಲ. ಅವನಿಗೆ ಕೇಳಿದ್ದು ಯಾವುದು ಅಂದ್ರೆ ಆ ಸೀತೆ ಬಹಳ ಸುಂದರಿ ಅಂದದ್ದು ಮಾತ್ರ. ಚಿತ್ತದಲ್ಲಿ ನಟ್ಟಿತು, ಓಹೋ ಸೀತೆ ಅಂದು ನಾನು ಧನುಸನ್ಯತೆ ಆಕಿನ ವಿವಾಹ ಮಾಡಿಕೊಳ್ಳಿಕ್ಕೆ ಹೋಗಿದ್ದೆ. ಆ ಜಾನಕಿಯೇ, ಆ ಮಿಥಿಲಾನಂದಿನಿ, ರಾಜರ್ಷಿ ಜನಕಸುತೆ ಸೀತೆ, ಅದನ್ನು ಹೊರಕ್ಕೆ ತೋರುಪಡಲಿಲ್ಲ. ಬಹಳ ಕರುಣೆಯಿಂದ ಮಾತಾಡಿಸ್ತಾನ್ ತಂಗಿ, ಯಾರನ್ನ ಅವಮಾನ ಮಾಡಿದರೋ ಅವರಿಗೆ ತಕ್ಕ ಶಾಸನ ಮಾಡ್ತೇವೆ. ಆಕೆ ಅಂದಳು, ನನ್ನ ವಿಚಾರ ಬಿಟ್ಬಿಡಣ್ಣ, ಆದ್ರೆ ಆ ಹೆಣ್ಣನ್ನು ಮಾತ್ರ ನೀನ್ ತರಬೇಕು. ಯದಿ ಸಾತವ ಭಾರ್ಯಾ, ಅವಳೇನಾದ್ರೂ ನನ್ನ ಹೆಂಡತಿ ಆಗ್ಲಾದ್ರೆ ಸಫಲಂ ತವ ಜೀವಿತ, ನಿನ್ನ ಜನ್ಮವೇ ಸಾರ್ಥಕ. ತಂಗಿ, ಅಣ್ಣನಾದ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀಯಲ್ಲ, ಈಗಲೇ ಆಕೆಯನ್ನು ತರಲಿಕ್ಕೆ ಬೇಕಾದಂತಹ ಚಿಂತನೆಯನ್ನು ಮಾಡ್ತೇವೆ. ಇಂಥ ಯುಕ್ತಿಯಲ್ಲಿ ನನಗೆ ಸಹಾಯ ಮಾಡತಕ್ಕಂಥವನೇ ನನ್ನ ಸೋದರ ಮಾವನ ಮರೀಚ, ಅವನು ಸಹಾಯ ಪಡೆಯುತ್ತೇನೆ ಅಂತ ತಕ್ಷಣವೇ ಪುಷ್ಪಕವನ್ನು ತರಿಸಿ ಎಲ್ಲಿದ್ದಾನೆ ಮಾರೀಚನಂತಕ್ಕಂಥ ಅದನ್ನು ಕಂಡುಹಿಡಿದು ಅಲ್ಲಿಗೆ ಬಂದು ಇಳಿದಿದ್ದ. ಮಾರೀಚನ ಕಥೆ ನಾವು ಹಿಂದೆ ಕೇಳಿದ್ದೇವೆ. ಶ್ರೀರಾಮಚಂದ್ರ ಇನ್ನೂ 16 ವಯಸ್ಸಿನಲ್ಲಿರುವಾಗ ಸಿದ್ಧಾಶ್ರಮದಲ್ಲಿ ಯಜ್ಞ ಕೆಲಸ

0: ನನ್ನ ಮೂಗು ಕಿವಿ ಹೋಗಲಿ ಕಣ್ಣ, ನೀನು ಕಾರಣ, ಯಾಕಂದ್ರೆ ಆ ಹೆಣ್ಣು ನಿನಗೆ ತಂದು ಕೊಡಬೇಕು ಅಂತ ನಾನು ವಂಚನೆಯ ಸಂಚನ್ನು ಕೈಗೊಂಡು ಹೋಗಿ ಅವಳನ್ನು ಅಪಹರಿಸಬೇಕು ಅಂತ ಪ್ರಯತ್ನ ಮಾಡುವಾಗ ನಾನು ಯಾರನ್ನ ಸುಂದರ ಅಂತ ಹೇಳಿದ್ನಲ್ಲ, ಆ ದಶರಥನ ಮಗ ರಾಮ ಅಂತ ಹೆಸರಂತೆ, ಅವನ ತಮ್ಮ
1: ಜನಪನನು ಜನು ಬಂದು ಕಿವಿ ಮೂಗಿನಲ್ಲಿ

ಮಾನವಾಸ್ತ್ರದಿಂದ ಸಮುದ್ರದಾಚೆಗೆ ತಳ್ಳಿಬಿಟ್ಟಿದ್ನಲ್ಲ ಶ್ರೀರಾಮಚಂದ್ರ ಮಾರೀಚನನ್ನು ಕೊಂದಿರಲಿಲ್ಲ. ಅಂದಿನಿಂದ ಮಾರೀಚನಿಗೆ ರಾಮನ ಹೆಸರು ಭಯ, ರಾಮ ಮೃತ್ಯು ಸಮಾನ ತನಗೆ ಎಂಬ ಭಯ. ಅದಕ್ಕಾಗಿ ಯಾವ ವೇಷದಲ್ಲಿ ನಾನು ಇದ್ದಾಗ ರಾಮ ನನ್ನನ್ನು ಕೊಲ್ಲದೆ ಬಿಟ್ಟಿದ್ದಾನೋ ಇನ್ನು ಬದುಕಲಿಕ್ಕೆ ಈ ವೇಷವೇ ನನಗೆ ಸರಿಯಾದ್ದೆಂಬುದಾಗಿ ಅದೇ ತಪಸ್ವಿ ವೇಷದಲ್ಲಿ ಮಾರೀಚ ಒಂದು ಆಶ್ರಮ ಮಾಡಿಕೊಂಡು ಕೂತಿದ್ದ, ತಪಸ್ಸು ಮಾಡ್ತ. ನಮ್ಮೆಲ್ಲ ಪುರಾಣ ಕಥೆಯಲ್ಲಿ ಇದು ಬರುತ್ತದೆ, ಎಲ್ಲ ರಾಕ್ಷಸರು ತಪಸ್ಸು ಮಾಡ್ತಾರಲ್ಲ, ದೇವರು ಸಿಕ್ಕಿದ್ನು ಅವರಿಗೆ. ರಾಕ್ಷಸರು ತಪಸ್ಸು ಮಾಡಿದರೂ ಕೂಡ ತಮಸ್ಸಿಗೆ ಹೋಗ್ತಾರೆ, ಯಾಕಂದ್ರೆ ಪರಮಾತ್ಮನ ನಿಂದಿಸುವವರು ಭಗವದ್ವೇಷಿಗಳಿಗೆ ಮುಕ್ತಿಯ ಮಾರ್ಗ ಇಲ್ಲ, ಇವರಿಗಾಗಿ ಅಂಧನ್ ತಮಸ್ಸು. ಅದನ್ನ ಹೇಳ್ತಾರೆ

ಪರಮಾತ್ಮನ್ ದ್ವೇಷ ಮಾಡತಕ್ಕಂಥವ್ರು ತಪಸ್ಸು ಮಾಡಿದ್ರೆ ಏನು ಪ್ರಯೋಜನ ಅಂತಾರೆ ಕನಕದಾಸರು. ಜಪವ ಮಾಡಿದರೇನು, ತಪವ ಮಾಡಿದರೇನು, ವಿಪರೀತ ಕಲುಷ ಗುಣ ಕಪಟವಿದ್ದವರು. ಅರಿಚಂಥ ಕಪಟಿ ಅವನ ಹತ್ತಿರಕ್ಕೆ ಬಂದು ರಾವಣ ಹೇಳ್ತಾನೆ, ಹೇಗಿದ್ದ ಮಾರೀಚ ಅದನ್ನು ವರ್ಣನೆ ಮಾಡ್ತಾರೆ.

ಮುಕ್ತಿಗಾಗೋ ತಪಸ್ಸು ಮಾಡ್ತಾನೆ. ಆದ್ರಿಂದ ದುಷ್ಟರಲ್ಲಿ ಸದಾಚಾರ ಕಂಡು ಬಂತು ಅಂದಾಕ್ಷಣ ಅವರು ಸುಜೀವಿಗಳನ್ನು ತಿಳ್ಕೊಳ್ಕೊಡ್ತಾರೆ, ವಿಡಂಬನೆಗಾಗಿ ಸ್ವೀಕಾರ ಮಾಡ್ತಾರೆ. ಅಂತಹ ಕೋಣ ಪಕುಲಾ ಕುಲಾಷ್ಟೇಶ್ವರನ ಅಕೋಣಪುರ ಒಂದು ರಾಕ್ಷಸು, ಅವರ ಕುಲಕ್ಕೆ ಆಶ್ರಯ ಕೊಡತಕ್ಕಂಥ ಅವರಿಗೆ ಒಡೆಯನನ್ನ ಕಂಡು ಮಾವ ಅಂತ ನಮಸ್ಕಾರ ಮಾಡ್ತಾರೆ. ರಾವಣನನ್ನು ಕಂಡಾಕ್ಷಣ ಮಾರೀಚನಿಗೆ ಭಯ ಉಂಟಾಗ್ತದೆ ಮನಸ್ಸಿನಲ್ಲಿ, ಯಾಕೆ ಬಂದನು ಇವ, ಮಾವ ನಿನ್ನಿಂದೊಂದು ಸಹಾಯವಾಗಬೇಕು. ಶ್ರೀರಾಮನ ವಿಚಾರವನ್ನು ಹೇಳಿದ ಕ್ಷಣ, ಅವನ ಸತಿಯನ್ನು ಅಪಹಾರ ಮಾಡಬೇಕು, ನಾನು ನೀನು ನನಗೆ ಸಹಾಯ ಮಾಡಬೇಕು ಅಂದ ಕ್ಷಣ ಮಾರೀಚ ಇದಿಲೆದ್ದು, ಇದೇನೋ

ಸೂರ್ಯ ಹೆದರ್ತಾನೋ, ನಮ್ಮಂತ ರಾಕ್ಷಸರ ಮಾಯೆಗೆ ಮಾಯಾಪತಿಯಾದ ಪರಮಾತ್ಮ ಯಾವಾತನ ಸಂಕಲ್ಪವೇ ಸಮಸ್ತ ಜೀವಿಗಳನ್ನು ಬಂಧಿಸಿದೆಯೋ, ಯಾರು ಅನುಗ್ರಹವಾದ್ರೆ ಈ ಮಾಯಾ ದಾಟಬಹುದೋ ಅಂಥ ಸ್ವಾಮಿಯನ್ನ ನೀ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡ್ಯ? ಯಾರನ್ನು ತಿಳ್ಕೊಂಡ ರಾಮನನ್ನ? ರಾವಣ ಹತ್ತು ಬಾಯಿಂದ ಕೊಳ್ಳಂತ ನಕ್ಕ ಬಿಟ್ಟ. ಹೇ ಮುದುಕ, ನಿನಗೂ ಆ ರಾಮನ ಹುಚ್ಚು ಹಿಡಿಯುತ್ತೇನೋ? ಹೇಳೋ ಮಾರೀಚ ಅಂದ ಮಾವಾಗಿವ. ಆಮೇಲೆ ಹೇಳೋ, ನನಗೆ ಉಪದೇಶ ಮಾಡ್ತಾ ಇದ್ದಿ, ರಾಮನ ಯಾರೇ ಇರಲಿ ನನಗೆ ಸೀತೆಯನ್ನು ಪಡೆಯಬೇಕಷ್ಟೇ, ಅವಳು ಸಿಗಬೇಕು ನನಗೆ. ಮಾರೀಚ ಹೇಳ್ತಾನೆ, ಸರಿಯಾಗಿ ವಿಚಾರ ಮಾಡು, ಆ ಮಧುಸೂದನ ಮಧುಕೈಟವಾದಿಗಳ ನಾಶ ಮಾಡಿರತಕ್ಕಂಥವ ಭೂಭಾರ ಇಳುಹಲೋಸ್ಕರವಾಗಿ ದೇವತೆಗಳ ಪ್ರಾರ್ಥನೆಯಿಂದ ಹುಟ್ಟಿದ್ದಾರೆ. ರಾಮನ ಯಾರು ನಿನಗೆ ಗೊತ್ತಿಲ್ಲ, ಬಹಳ ಹಿಂದೆಯೇ ಇನ್ನೂ ಚಿಕ್ಕವನಿದ್ದಾಗ ರಾಮ ಒಂದೇ ಒಂದು ಬಾಣದಿಂದ ನನ್ನನ್ನು ಸಮುದ್ರ ರೀತಿ ತಳ್ಳಿದ್ದ. ಸದ್ಯ ನನ್ನ ಕೊಂದಿಲ್ಲ, ಭಕ್ತರು ಭಕ್ತಿ ಮಾಡಿದ್ರು ಭಕ್ತಿ ಇಲ್ಲದೆ ಸುಮ್ಮನೆ ವೇಷ ಹಾಕಿದ್ರು ಅನುಗ್ರಹ ಮಾಡತಕ್ಕಂಥ ಸ್ವಾಮಿ ಆತ. ಅಂದಿನಿಂದ ರಾಮ ಅಂದ್ರೆ ನನಗೆ ಪ್ರಾಣ ಭಯ. ಮರ ಮರಗಳಲ್ಲಿ ನಾನು ರಾಮನನ್ನು ನೋಡ್ತಾ ಇದ್ದೇನೆ, ಗಿಡ ಮರಗಳೆಲ್ಲ ನೋಡ್ತೇನೆ, ಅವನ ಹೆಸರೆತ್ತಿದ್ರೆ ನಮ್ಮ ಮೈ ನಡುಗ್ತಾ ಇದೆ. ಆದ್ರೆ ನಿನಗೆ ಹೇಳ್ತೇನೆ ಮಗು, ರಾವಣ ನನ್ನ ಮಾತು ಕೇಳು, ಸೀತೆ ಸಾಕ್ಷಾತ್ ಲಕ್ಷ್ಮಿ, ಅವಳು ನಿಂಗೆ ಸಿಗೋದು ಸಾಧ್ಯವಲ್ಲ.

ನೀನು ಎಷ್ಟೇ ಪ್ರಯತ್ನ ಮಾಡು ನಿನಗೆ ಅವಳು ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕಿದರೆ ದಕ್ಕಲರಿಯಳೋ, ಆ ಲೋಕಮಾತೆ ನಿನಗೆಂದೂ ದಕ್ಕುವವಳಲ್ಲ. ಸತ್ಯವಿದು, ಮುಚ್ಚು ಮರೆಯಿಲ್ಲದೆ ಹೇಳ್ತೇನೆ. ಹೋಗಬೇಡ ಕಾರ್ಯಕ್ಕೆ, ಆ ಲೋಕಮಾತೆಯನ್ನು ಕಣಕಲಿಕ್ಕೆ ಹೋಗಬೇಡ, ಸರ್ವನಾಶವಾಗ್ತದೆ.

ಬಂದು ಸಿಂಹದೊಡನೆ ಸೆಣಸಲಿಕ್ಕೆ ಹೋದ್ರೆ ಬದುಕ್ತದೇನೋ. ಲೋಕ ಕಂಠಕ ಕಿಕ್ಕದಿರು ಸಾರಿದೆನು ನಿನ್ನ ಸಾರಿ ಸಾರಿ ಹೇಳ್ತಾ ಇದ್ದೆ. ರಾವಣನ ಎದುರಿಸುವುದು ನನಗೆ ಸಾಧ್ಯವಲ್ಲ. ಆ ರಘುಪ್ರಭವ ಕುಪಿತನಾದರೆ ನನ್ನ ಸರ್ವ ಕೂಡ ನಾಶವಾಗ್ತದೆ.

ರಾವಣನು ತನ್ನ ಕೈಯ ಖಡ್ಗವನ್ನು ಹೊರಕಳೆದ ಮೂರ್ಖ, ನಿನ್ನ ಉಪದೇಶ ಕೇಳಲಿಕ್ಕೆ ಬಂದಿರತಕ್ಕಂಥವನಲ್ಲ. ಈಗಿಂದೀಗ ನಿನ್ನ ಮಾಯಾ ಮೃಗ ರೂಪವನ್ನು ಪಡೆದು ಸೀತೆಯ ಲಕ್ಷ್ಯವನ್ನು ಬೇರೆಡೆಗೆ ಸೆಳೆದು ರಾಮ ಸೀತೆಯರ ವಿಯೋಗವಾಗಲಿಕ್ಕೆ ಸಹಾಯ ಮಾಡಿ ನನಗಿಲ್ವಾದ್ರೆ ನನ್ನ ಕೊಲ್ಲುತ್ತೇನೆ ಅಂತ ಖಡ್ಗ ಎತ್ತಿದ. ಮಾರೀಚನಿಗೆ ನಿರ್ಣಯವಾಯ್ತು, ಈಗ ಇವನ ಕೈಯಲ್ಲಿ ಸಾಯೋದಕ್ಕಿಂತ ರಾಮನ ಕೈಯಲ್ಲಿ ಸಾಯುವುದು ಉತ್ತಮ, ನನಗೆ ಸಾವು ನಿಶ್ಚಿತ ಅನ್ನತಕ್ಕಂಥ ತಿಳಿದು ಸ್ವರ್ಣ ಮೃಗವಾಗಿ ಸೀತಾದೇವಿಯ ದಿವ್ಯ ಆಶ್ರಮದ ಇದುರಿನಲ್ಲಿ ಕುಣಿದಾಡಿತು ಮೃಗ. ಆದಿ ಮಾಯೆಯನ್ನು ಮೋಹಿಸುವ ಇನ್ನೊಂದು ಮಾಯೆ ಉಂಟೆ, ಅವತಾರಕ್ಕೆ ಅನುಕೂಲವಾಯಿತು ಅನ್ನತಕ್ಕಂಥ ಕ್ರಮದಲ್ಲಿ ನಡೆಯಿತಷ್ಟೇ, ನೆಪ ಮಾತ್ರ. ಯಾತಕ್ಕೋಸ್ಕರ ಈ ಬುದ್ಧಿ ರಾವಣನಿಗೆ ಕಭಂಗನ ಕರೆಯೋ ಶಬರಿಯ ಮೊರೆಯೋ, ಇನ್ನೂ ಭಕ್ತರು ಕಾದಿದ್ದಾರಲ್ಲ ರಾಮ, ಹಾಗಿಂದ ಹಾಗೆ ಹೋಗ್ಲಿಕ್ಕಾಗತ್ತೇನು, ಬರಬೇಕಲ್ಲ ದಕ್ಷಿಣಕ್ಕೆ ಅದನ್ನು ಉದ್ಧಾರ ಮಾಡಲಿಕ್ಕೆ, ಅದು ನಿಮಿತ್ತವಾಯಿತಷ್ಟೇ. ಮಾಯಾಮೃಗ ರೂಪವನ್ನು ಪಡೆದು ಇದನ್ನು ತಂದು ಕೊಡಲೇಬೇಕು ರಾಮನೇನು ಅಂತ ಛಲ ಮಾಡ್ತಾಳೆ ಸೀತೆ. ಲಕ್ಷ್ಮಣನನ್ನ ಕಾದಿರಿಸಿ ಸೀತಾದೇವಿಯನ್ನು ನೋಡ್ಕೋ ಅಂತ ಬೆನ್ನು ಹಿಡಿದು ಹೋಗಿ ಇದು ಮಾಯಾಮೃಗ ಅನ್ನತಕ್ಕಂಥದ್ದು ಖಚಿತಪಡಿಸ್ತೇನೆ ಎಂಬುದಾಗಿ ರಘುರಾಮಚಂದ್ರ

ಏಲಕ್ಷ್ಮಣ ಈ ಧ್ವನಿ ಕೇಳುತ್ತಾ ಇದ್ದ. ರಾಮನ ದನಿಯನ್ನ ಅನುಸರಿಸಿ ಏಲಕ್ಷ್ಮಣ ಅಂತ ಈ ಪ್ರಕಾರ ಮಾರೀಚ ಕೂಗ್ತಾ ಇದ್ದ. ಆ ಕಡೆ ರಾವಣ್ಣಿಗೂ ಸಹಾಯ ಮಾಡಬೇಕು ಅಂದ, ಈ ಕಡೆ ತನ್ನ

ಕಣ್ತುಂಬಾ ಶ್ರೀರಾಮನ ನೋಡ್ತಾ ಇದ್ದಾನೆ. ಈ ಕಡೆ ರಾಮನ ದನಿಯನ್ನು ಅನುಸರಿಸಿ ಹೇ ಲಕ್ಷ್ಮಣ ಅಂತ ಕರೀತಾನೆ. ಸೀತಾದೇವಿಗೆ ಭ್ರಮೆ ಉಂಟು ಮಾಡತಕ್ಕಂತಹ ಕಾರಣದಿಂದ ಹೇ ಲಕ್ಷ್ಮಣ ಎಂಬ ಮಾತು ಕೇಳಿಸ್ತು. ಹೇಗ್ ಪ್ರಕಾರ ಹಾ ಸುಮಿತ್ರ ಸೂರು ಆ ಸರೋರುಹನಯನೇ ಈ ಮಾತು ಕೇಳಿಸ್ತಾ ಇದೆ ಸೀತಾದೇವಿ. ರಾಮನಿಗೇನಾಯ್ತು? ಹೇ ರಘುರಾಜ ನಿನಗೆ ಜಯವಾಗಲಿ. ರಘುರಾಮಚಂದ್ರ ಮಹಾರಾಜ ಕೀ ಶ್ರೀರಾಮಚಂದ್ರನ ದನಿ ಎಂಬತಕ್ಕಂಥ ಅದನ್ನು ಭ್ರಮಿಸಿ ಸೀತಾದೇವಿ ಅಂದ್ರು, ಲಕ್ಷ್ಮಣ ನಿನ್ನ ಜ್ಯೇಷ್ಠನಿಗೆ ಏನು ಕಷ್ಟ ಪರಂಪರೆ ಒದಗಿದ ನೋಡು, ವೇಳೆ ಮಾಡಬೇಡ,

ಆಗಬಾರದು ಏನೋ ರಾಮನಿಗಾಗಿದೆ, ಬೇಗ ಹೋಗುವಂತ ಅಜ್ಞಾನಿ ಲೋಕದ ಜನರಂತೆ ಆಡತಕ್ಕಂತಹ ಸೀತೆಯ ಮಾತು ಕೇಳಿ ಲಕ್ಷ್ಮಣನಿಗೆ ಕಾಣಿಸುತ್ತದೆ, ಪ್ರಭೋ ಇದೇನಿದು, ಇದೆಂತಹ ಸ್ಥಿತಿ? ತಾಯೇ ಜಾನಕಿ, ರಾಮನಲ್ಲಿ ಯಾಕೆ ಸಂದೇಹ ಪಡ್ತೀಯಮ್ಮ? ಅನಂತವೀರನಾಗತಕ್ಕಂಥ ರಘುರಾಮಚಂದ್ರಮನು ಹರಧನುನ್ ಭಂಗ ಮಾಡಿದ್ದನ್ನು ಕಣ್ಣಾರೆ ಕಂಡಿದ್ದಿ. ಒಂದೇ ಒಂದು ಬಾಣದಿಂದ ಕರದೂಷಣ ತ್ರಿಶರಣ ಮಹಾಸೇನಾ ಸಹಿತವಾಗಿ ಸುಟ್ಟುರುಹಿದ್ದನ್ನು ನೋಡಿದ್ದಿ. ಪ್ರಭುವಿನಲ್ಲಿ ಸಂದೇಹವೇ? ಭಯವ್ಯಾಕೆ? ಹೆದರಬೇಡ ತಾಯೇ, ನಿನ್ನ ನೋಡಿಕೊಳ್ಳುವ ಆಜ್ಞೆ ಮಾಡಿದ್ದಾನೆ ರಘುರಾಮಚಂದ್ರ. ಇವು ರಾಕ್ಷಸರ ಮಾಯೆ ತಾಯಿ, ನಿನಗೆ ತಿಳಿದಿಲ್ಲವೆ ಅಥವಾ ನನ್ನನ್ನು ಭ್ರಮೆಯಲ್ಲಿಡುತ್ತೀಯ? ಮಾಯಾ ಮೃಗಾದು ಬೇಡ ಅಂತ ನನ್ನ ಸ್ವಾಮಿ ಹೇಳಿದ್ರು ನೀ ಕೇಳಲಿಲ್ವಲ್ಲ. ಸಾಕ್ಷಾತ್ ಆದಿ ಮಾಯೆ ನೀನು, ನಿನ್ನನ್ನು ಯಾವ ಮಾಯೆ ಬಂಧಿಸುತ್ತದೆ? ಆ ಮೂಲವಾದಂಥ ಸೀತಾದೇವಿಯ ಲಕ್ಷ್ಮೀ ರೂಪವನ್ನು ನೆನೆದು ಮತ್ತೆ ಮತ್ತೆ ಮತ್ತೆ ಮತ್ತೆ ಎಚ್ಚರಿಸುತ್ತಾನೆ ಆ ವಿಶೇಷನ ಅವತಾರಿಯಾಗಿರತಕ್ಕಂಥ ಲಕ್ಷ್ಮಣ. ಆದರೆ ಆ ಲಕ್ಷ್ಮೀನಾರಾಯಣರ ಸೀತಾರಾಮಚಂದ್ರರ ಸಂಕಲ್ಪ ಏನು ಅನ್ನತಕ್ಕಂಥದ್ದು ಇತರ ಸಾಮಾನ್ಯ ದೇವತೆಗಳಿಗೆ ತಿಳಿಯತಕ್ಕಂಥದ್ದು ಹಾಗೆ. ಹೋಗು ಲಕ್ಷ್ಮಣ, ಹೋಗು ಹೋಗು, ನನ್ನನ್ನು ನಾನೇ ರಕ್ಷಿಸಿಕೊಳ್ಳಬಲ್ಲೆ, ನಿನ್ನ ರಕ್ಷಣೆ ನನಗೆ ಬೇಕಾದಿಲ್ಲ, ಹೋಗು ಅಂತ. ಲಕ್ಷ್ಮಣ ಒಪ್ಪಲಿಲ್ಲ, ಭಯವೇ ಕತ್ತಿಗೆ. ರಾಮನಿಗೇನಾಗಲಿಲ್ಲ, ಆಗುವುದು ಸಾಧ್ಯವೂ ಅಲ್ಲ ಅಂದಾಗ ಪ್ರಾಕೃತ ಸ್ತ್ರೀಯರು, ಲೋಕದ ಸಾಮಾನ್ಯ ಹೆಣ್ಣು ಮಕ್ಕಳು ಕೂಡ ಹೇಳಲಿಕ್ಕೆ ಹಿಂದೆಗೆಯುವ

ಆ ಕಾರ್ಯ ಸಾಧಿಸಲಿಕ್ಕಾಗಿ ಆದಿಮಾಯಿ ಹೇಳಿತು. ಅಣ್ಣನಿಗೆ ಆಪತ್ತು ಬಂದಾಗ ನಿನ್ನ ರಕ್ಷೆಯಲ್ಲಿ ನಾನಿದ್ದೇನೆ, ಯಾವ ಉದ್ದೇಶದಿಂದ ನೀನೀಗ ಹೋಗ್ತಾ ಇಲ್ಲ ಮೂರ್ಖ? ರಾಮ ವಿರಹಿತಳಾಗಿ ಸೀತೆ ಇನ್ಯಾರ ಜೊತೆಗಾದ್ರೂ ಇರಲು ಬಯಸ್ತಾಳೆ ಅಂತ ತಿಳ್ಕೊಂಡ್ಯಾ? ಏನಾದ್ರೂ ಅಂತ ದುಷ್ಟ ಹೇತು ನಿನ್ನಲ್ಲಿದೆಯೇ?

ಮಾತಿನಲ್ಲಿ ಎಂದಾದ್ರೂ ನಾನು ಶಂಕಿಸಿದನೆ, ನನ್ನ ದೃಷ್ಟಿಯಲ್ಲಿ ಬದಲಾದ್ದುಂಟೆ. ಅಯ್ಯೋ, ಇದನ್ನು ಕೇಳುವ ನಾನೇಕೆ ಈ ಧರೆಗಿಳಿದು ಹೋಗಲಾರೆ? ಶ್ರೀರಾಮಚಂದ್ರ, ನಿನ್ನ ಅವಕೃಪೆಯ ನನ್ನ ಮೇಲೆ ಇನ್ನೊಂದು ಅನಕ್ಷಣ ನಾನು ನಿಲ್ಲುವುದು ಯೋಗ್ಯವೇ? ಸಾಷ್ಟಾಂಗ ನಮಸ್ಕಾರ ಮಾಡಿದ ತಾಯೇ, ನನ್ನ ಅಪರಾಧ ಕ್ಷಮಿಸು, ನಿನ್ನ ಆಜ್ಞೆ ಪಾಲಿಸುತ್ತೆ. ಆದರೆ ಇದೋ ಇಲ್ಲಿ ರೇಖೆಯನ್ನು ಬರೆದಿದ್ದೇನೆ, ಎಂಥ ಸ್ಥಿತಿಯಲ್ಲೂ ಇದರ ಈಚೆಗೆ ಬರಬೇಡ ಅಂತಂದು ಶ್ರೀರಾಮನನ್ನು ಚಿಂತಿಸ್ತಾ ಹೊರಟು ಬಿಟ್ಟ. ಹೇ ರಘುರಾಮಚಂದ್ರ, ನಿನ್ನ ವಕ್ರಮಿಗೆ ನಾನು ಪಾತ್ರಳಾದನೆ ಅಂತ ಆಚೆ ಕಳಿಸಿ ಹೋದ ಬಳಿಕ ಸೀತಾದೇವಿ ಅಜ್ಞಾನಿ ಹೆಣ್ಣು ಮಗಳೇ, ಅವಳು ತಕ್ಷಣ ಏನು ಮಾಡ್ತಾಳೆ? ರಾವಣನಾಗಲೇ ಸನ್ಯಾಸಿ ವೇಷ ಧರಿಸಿ ಬಂದಿದ್ದಾನೆ.

ಆದಿಗಳು ರುದ್ರಾದಿಗಳಿಗೆ ಅನುಗ್ರಹ ಮಾಡಲೋಸ್ಕರವಾಗಿ ಒಂದು ನಿಮಿಷವೂ ಕೂಡ ಕಳುವದೆ ಆ ತಾಯಿ ತನ್ನ ಪ್ರತಿಕೃತಿಯನ್ನು ತಾನೇ ಸೃಷ್ಟಿ ಮಾಡಿದ್ದಾಳೆ. ನಿಜ ಸೀತೆಯಲ್ಲ, ಪ್ರತಿಕೃತಿಯನ್ನು ಮಾಡಿಟ್ಟಿದ್ದಾಳೆ. ಮತ್ತೆ ತನ್ನ ಅಳಿದುಳಿದ ಆಭರಣವನ್ನು ಅದಕ್ಕೆ ಹಾಕಿಬಿಟ್ಟು ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾ. ತತ್ವ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾ. ಭಗವಂತನು ಯಾವ ಯಾವ ಲೀಲೆಗಳನ್ನು ಮಾಡ್ತಾನೋ ಅದಕ್ಕನುಕೂಲವಾಗಿರತಕ್ಕಂಥ ಎಲ್ಲಾ ಲೀಲೆಗಳನ್ನು ಲಕ್ಷ್ಮೀದೇವಿಯು ಅನುಸರಿಸುತ್ತಾಳೆ, ಅನುಕರಿಸುತ್ತಾಳೆ. ಅವತಾರ ಕಾರ್ಯಕ್ಕನುಕೂಲವಾಗುವಂತೆ ತನ್ನ ಪ್ರತಿಕೃತಿಯನ್ನು ಮಾತ್ರ ನಿರ್ಮಿಸಲಿಟ್ಟಿದ್ದಾಳೆ. ನಿಜವಾಗಿರತಕ್ಕಂಥ ಆಕೆ ಕೈಲಾಸಪತಿಯ ಮೇಲೆ ಅನುಗ್ರಹ ಮಾಡಲೋಸ್ಕರವಾಗಿ ಆ ಮೂಲ ರೂಪದಿಂದ ಅವರಿಗೆ ದರ್ಶನ ಕೊಟ್ಟಿದ್ದಾಳೆ. ಅಲ್ಲಿ ರುದ್ರಾದಿಗಳಿಂದ ದರ್ಶನ ಪಡೆಯುತ್ತಾ ಕೂತಿದ್ದಾಳೆ. ಲಕ್ಷ ಮಾಯಾವೇಷ ಧರಿಸಿ ಬಂದಿದ್ದಾನೆ ಸನ್ಯಾಸಿಯಾಗಿ, ಅವನಿಗೆ ಸಿಕ್ಕಿದ್ದು ಮಾಯಾಸೀತೆ, ನಿಜ ಸೀತೆ ಅಲ್ಲ. ನಿಜ ಸೀತೆ ಅನುಗ್ರಹವಾಗತಕ್ಕಂಥದ್ದು ಯಾರಿಗೆ ಅಂದ್ರೆ ನಿಜ ಭಕ್ತರಿಗೆ. ಆ ತಾಯಿ ಅನುಗ್ರಹ ಮಾಡಿ ಜ್ಞಾನ ಕೊಡ್ತಾಳೆ. ಈ ರಾಕ್ಷಸನನ್ನು ವಂಚಿಸಲೋಸ್ಕರವಾಗಿ ತನ್ನ ಪ್ರತಿಕೃತಿಯನ್ನು ಸೃಷ್ಟಿ ಮಾಡಿ ಅಲ್ಲಿಟ್ಟಿದ್ದಾಳೆ. ಅದು ತಿಳಿಯದೇ ಇರತಕ್ಕಂಥವ ಮಾರೀಚನ ಯುಕ್ತಿ ಫಲಿಸಿತು, ನನಗೀಗ ದೊರಕಿದಳು ಸೀತೆ ಎಂಬುದಾಗಿ ತಿಳಿದುಕೊಂಡು ಮುಂದಕ್ಕೆ ಬರ್ತಾಳೆ. ರುದ್ರಾಕ್ಷಗಳಿಂದ ಅಲಂಕರಿಸಿಕೊಂಡಿರತಕ್ಕಂಥ ಶಿವನಾಮನಾಲಿಯಲ್ಲಿ ನುಡಿಯುತ್ತಾ ಇದ್ದಾನೆ, ಜಪಮಾಲೆ ಕೈಯಲ್ಲಿ ತಾನೇ ತಿರುಗುತ್ತಾ ಇದ್ದಾನೆ, ಮುಂದೆ ಬಂದು ನಿಂತಿದ್ದಾನೆ.

ಅಲ್ಲಿ ಕವಿ ಒಳ್ಳೆ ಶಬ್ದ ಬಳಸಿದ್ದಾನೆ, ಕೌಪೀನ ಹುಟ್ಟಿದ್ದಾನೆ, ಮೈಗೆಲ್ಲ ಭಸ್ಮ ಹಚ್ಚಿಕೊಂಡಿದ್ದಾನೆ, ಸನ್ಯಾಸಿ ವೇಷ ಹಾಕೊಂಡಿದ್ದಾನೆ. ಇದೊಂದು ಪ್ರೇತ ಶವದ ಹಾಗೆ ಕಳೆ ಬರದ ಹಾಕಿ ಕಾಣಿಸ್ತಾನೆ. ಯಾಕಂದ್ರೆ ಹೊರಗಿಂದ ಸನ್ಯಾಸಿ ವೇಷ ಹಾಕಬಹುದು,

ಒಳಗೆ ರಾವಣನ ಮದ ಗರ್ವ ಆ ಟಿವಿ ಅದು ಹೊರಗ್ತಾನೆ ಇಣುಕ್ತಾ ಇದೆ. ಸನ್ಯಾಸಿ ವೇಷ ಹಾಕಿದ ಅಕ್ಷಣ ಸನ್ಯಾಸ ಬರಬೇಕೆ, ಅದು ಈ ರಾಕ್ಷಸನಿಗೆ.

0: ತಿಳಿಯದೆ ಆಗಮ ತಿಳಿಯದೆ ಶ್ವಾನನ ಕುಳಿಯಲ್ಲಿ ಬೀಳುವರೆಲ್ಲ ಎಲ್ಲ ಬಲ್ಲೇ ಎಂಬುವಿರಲ್ಲ.
1: ಕೇವಲ ತೋರಿಕೆಯ ವಂಚನೆಯ ಸನ್ಯಾಸ.

ಪ್ರತಿಕೃತಿಯಲ್ಲಿರೋದು ನಿಜ ಸೀತೆಯಲ್ಲ. ನಿಜ ಸೀತೆಯನ್ನು ಕೈಲಾಸದಲ್ಲಿ ರುದ್ರಾದಿಗಳು ಅರ್ಚಿಸ್ತಾ ಇದ್ದಾರೆ. ಆ ಜಗನ್ಮಾತೆಯನ್ನ ಅಸುರನು ಮೋಹಗೊಂಡ, ಇವಳೇ ಸೀತೆ ಎಂಬುದಾಗಿ ತಿಳ್ಕೊಂಡು ಭಿಕ್ಷೆ ಕಳೆದಾಳೆ. ನಾನಾ ಭೋಗಮಯವಾದ ಪ್ರಸಕ್ತಿಯಲ್ಲಿ ಬಿದ್ದು ಹೋದಂತಹ ಆ ರಾವಣ ಸನ್ಯಾಸಿ ವೇಷ ಹಾಕಿದರೆ ಈ ವಂಚನೆಯ ಸಂಚು ಬಯಲಾದ ಹಾಗೆ ಆ ಪ್ರತಿಕೃತಿಯಾಗಿದ್ದಂತಹ ಸೀತೆ, ಆ ಛಾಯಾ ಸೀತೆ ಹೊರಗೆ ಬರಲಿಕ್ಕೆ ಸಂಕೋಚ ಪಡ್ತಾಳೆ. ಯಾಕೆ ತಾಯಿ ಸನ್ಯಾಸಿನ ಸಂಕೋಚ? ಕೊಡು ಕೊಡು ನನಗೆ ಭಿಕ್ಷೆ. ಅಷ್ಟು ದೂರದಿಂದ ಭಿಕ್ಷೆಯ ಸೀತೆ ಯಾಕೆ? ಪ್ರಪಂಚದಲ್ಲಿರತಕ್ಕಂಥ ಸ್ತ್ರೀವರ್ಗನು ಮಾತೃ ಸ್ವರೂಪದಲ್ಲಿ ನೋಡತಕ್ಕಂಥವ ನಾನು, ಬಾಹೊರಕ್ ಬಾಹೊರಕ್ ಅಂತ ಕರೀತಾ ಇರುವಂತೆ ಪರಮಾತ್ಮನ ಸಂಕಲ್ಪ ವಿಶೇಷ ಅದು. ಆ ರೇಖೆಯನ್ನು ದಾಟಿ ಹೊರಕ್ಕೆ ಕಾಲಿಟ್ರೆ ದಕ್ಷಿಣ ರಾವಣ ತನ್ನ ಮೂಲ ರೂಪವನ್ನು ಕಾಣಿಸಿದ. ಗಹಗಹಿಸ್ತ, ನಾನು ಸೀತೆ, ರಾವಣ ರಾಮರಿಗಿಂತ ಮೊದಲು ನಿನ್ನನ್ನು ಪ್ರೀತಿಸಿದವ. ನಿನ್ನ ವಿವಾಹ ಸಮಾರಂಭಕ್ಕೆ ಬಂದು ಧನಸ್ಸು ಎತ್ತರಾಗದೆ ಹಿಂತಿರುಗಿದವ ನಾನು. ಅಂದು ನಿನ್ನನ್ನು ಗೆದ್ದುಕೊಂಡು ಹೋಗಲಿಕ್ಕಾಗಲಿಲ್ಲ, ಈಗ ಕದ್ದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಅಟ್ಟಹಾಸಿ ನಗತ ಆ ಸೀತೆಯನ್ನು ಹಿಡಿದು ಎತ್ತಾರಂತೆ. ಅಲ್ಲಿ ವಾಲ್ಮೀಕಿ ರಹಸ್ಯ ಹೇಳ್ತಾರೆ. ದರ್ಶನ ಭಾಷೆ, ಗುಹ್ಯ ಮತ್ತು ಸಮಾಧಿ ಭಾಷಾತ್ರಯಗಳಿವೆ. ಅಲ್ಲಿ ಹೇಳ್ತಾರೆ, ಈ ರಾವಣ ಜಯವಿಜಯರು ಶಾಪಗ್ರಸ್ತರಾಗಿ ಹುಟ್ಟಿರತಕ್ಕಂಥವ್ರು. ಭಗವಂತನನ್ನ ವಿರೋಧಿಸಿ ದ್ವೇಷಿಸಿ ತಾನು ಮುಕ್ತನಾಗಬೇಕಾಗಿದೆ. ಆದ್ದರಿಂದ ಆ ಅಸುರಾವೇಶ ಇದ್ರೂ ಕೂಡ ತನ್ನ ಮೂಲ ಸ್ವರೂಪದ ಚಿಂತನೆ ಬಂತೋ ಎಂಬಂತೆ ಸೀತೆಯನ್ನ ಮೊದಲು ಅವಳ ಎರಡು ಕಾಲುಗಳನ್ನು ಹಿಡಿದ, ಆಮೇಲೆ ಅವಳ ಕೂದಲು ಹಿಡಿದ. ಆ ಕಾಲು ಮತ್ತು ಕೂದಲು ಹಿಡಿದ ಮೇಲಕ್ಕೆ ಎತ್ತಾನಂತೆ. ಮೊದಲು ಯಾಕೆ ಕಾಲು ಹಿಡಿಯುತ್ತಾನೆ ಅಂದ್ರೆ, ನಾನು ಈ ರಾಕ್ಷಸಿಯವನಿಂದ ಮುಕ್ತನಾಗಬೇಕು, ಶಾಪಗ್ರಸ್ತ ನಾನು. ನಾರಾಯಣನು ಶ್ರೀರಾಮಚಂದ್ರ ಬಂದು ನನ್ನನ್ನ ಈ ದೇಹದಿಂದ ಬಿಡುಗಡೆ ಮಾಡಬೇಕು. ಹಾಗಾಗಬೇಕಾದ್ರೆ ತಾಯಿ ನಿನ್ನ ಅನುಗ್ರಹವಾಗಬೇಕು. ನಿನ್ನ ಅನುಗ್ರಹವಾಗದೆ ಶ್ರೀರಾಮ ಬರುವುದಿಲ್ಲ. ಅದಕ್ಕಾಗಿ ನಾನು ನಿನ್ನನ್ನು ಕೊಂಡೊಯ್ತೇನೆ, ಇದೊಂದು ಅಪರಾಧವೇ, ಆದರೆ ಬೇರೆ ಉಪಾಯ ಇಲ್ಲ, ನನ್ನ ಕ್ಷಮಿಸುವಂತ ಕಾಲು ಹಿಡಿದನೋ ಅಂಬಾಗಿ ಮೊದಲು ಕಾಲು ಹಿಡಿತ. ಆಮೇಲೆ ಅವಳ ಯಾವುದೇ ಉತ್ತಮ ಅಂಗಗಳನ್ನು ಸ್ಪರ್ಶಿಸದೆ ಕೂದಲು ಹಿಡಿತ. ಕೂದಲು ದೇಹದ ಒಂದು ಅಂಗ ಅಂತ ಕರೆಯಲ್ಪಡುವುದಿಲ್ಲ. ಆದ್ರಿಂದ ಒಂದು ಶರಣಾಗತಿಯಿಂದ ಪಾದ ಹಿಡಿದ ಹಾಗಾಯ್ತು, ಇನ್ನೊಂದು ಕೂದಲು ಹಿಡಿದ ಹಾಗಾಯ್ತು. ಹಾಗೆ ಎತ್ತಿ ತನ್ನ ವಿಮಾನಿಟ್ಟುಕೊಂಡು ತಕ್ಷಣವೇ ಮೇಲಕ್ಕೆ ಲಂಘಿಸಿದನು. ಸೀತಾದೇವಿ ಆಗ ಮೊರೆ ಇಡುತ್ತಾಳೆ, ರಾಮ ಬಿಡಿಸೈ ನನ್ನನ್ನು ಬಿಡಿಸು.

ಒರಳು ತಾಯಿದ್ದಳೆಯ ಕಪ್ರಕಾರ. ದೂರದಲ್ಲಿ ವೃಕ್ಷದ ಮೇಲೆ ಕುಳಿತಿದ್ದಾನೆ ಪಕ್ಷಿರಾಜ ಜಟಾಯು. ಅವನಿಗೆ ಕೇಳಿಸ್ತದೆ, ಆರೆಲವೋ ಗರಿ ಕೆದರಿ ತನ್ನ ತಾಮ್ರತುಂಡ ತೀಕ್ಷ್ಣವಾದ ಕೊಕ್ಕು ಕಾಲಿಗೆ ಸಮರುತ್ತಾ ತನ್ನ ಆಯುಧವೆಂಬಾಗದ ಸಿದ್ಧ ಮಾಡಿಕೊಂಡು ಲಂಘಿಸಿದ ಮೇಲಕ್ಕೆ ಪರ್ವತವೇ ಮೇಲಕ್ಕೆ ಎದ್ದಂತೆ ಜಠಾಯು.

ಜನಕರಾಜನ ಮಗಳು, ಪತಿವ್ರತೆ, ಜಗನ್ಮಾತೆ, ನಾರಾಯಣನ ಪತ್ನಿ. ಆ ಸೀತೆಯನ್ನ

ತನ್ನ ಚೊಂಚುವಿನಿಂದ ಹಾರುತ್ತಿರುವ ವಿಮಾನವನ್ನು ತಡೆದವನ ಕೆಳಕ್ಕೆ ಎಳೆತರುತ್ತಾನೆ. ಯಾರು ನೀನು ಮೂರ್ಖ ಎಂಬ ಹೋಗಿವನ ಕಿರೀಟ ಕರಗಿ ಬಿಟ್ರೆ ಹತ್ತು ತಲೆಯ ಕಿರೀಟಗಳು ಒಂದೇಶವನ ಕಿತ್ತಾಚಿಗೆ ಹಾರಿ ಹೋಗಬೇಕಾಗುತ್ತದೆ. ತನ್ನ ಚಂಚುವಿನಿಂದಲೂ ಕಾಲಿನ ತೀಕ್ಷ್ಣ ಉಗುರಿನಿಂದಲೂ ಕೂಡ ಆಕ್ರಮಣ ಮಾಡ್ತಾ ಇದ್ದ. ರಾವಣ ನೋಡ್ತಾನೆ ಆ ವಿಹಗದೊಡನೆ ಯುದ್ಧ ಪ್ರಾರಂಭ ಮಾಡಲಿ ಕೈಯಲ್ಲಿ ಚಂದ್ರಹಾಸ ಖಡ್ಗವನ್ನು ಸೆಳೆದ. ಏ ಮುದಿ ರಣಹದ್ದೆ, ಭುವನದಲ್ಲಣ ದಶಕಂಠರನ್ನು ತಡೆಯುವ ಸಾಮರ್ಥ್ಯವೇ ನಿನಗೆ? ಕಳ್ಳತನದಲ್ಲಿ ಕದ್ದುಕೊಂಡು ಹೋಗಲಿಕ್ಕೆ ಬಂದಂತ ಪಾಪಿ ನೀನು ರಾವಣ, ನನ್ನನ್ನು ಮುದಿ ಹತ್ತುವಂತೆಯ

ತನ್ನುಗುರುಗಳಿಂದ ಅವನ ಮೈಯೆಲ್ಲ ಪರಚಿ ವಂಚಕ ದ್ರೋಹಿ ಇಂಥ ಪಾಪಕಾಲದಲ್ಲಿ ಬಿದ್ದಿದ್ದೀಯ. ನನಘೋರವಾದಂತಹ ಯುದ್ಧ ನಡೆಯುತ್ತಾ ಇರುವಂತೆ ತನ್ನ ತೀಕ್ಷ್ಣವಾದ ಚಂದ್ರಹಾಸ ಖಡ್ಗವನ್ನೆತ್ತಿ ಅವನ ರೆಕ್ಕೆಗಳನ್ನು ಕತ್ತರಿಸುತ್ತಾರೆ. ಜಟಾಯು ರಾಮ ಸೇವೆಗಾಗಿ ತನ್ನನ್ನು ಸಮರ್ಪಿಸುವವ ಕರಚರಣಗಳು ತಾನೆ ಮುದುಡಿ ಪಕ್ಷಾಘಾತದಿಂದ ರಾಮ್ ರಾಮ್ ರಾಮ್ ಅಂತ ಕೇಳಿತ್ತು.

ನನ್ನ ಮಾವನವರಾದ ದಶರಥ ಮಹಾರಾಜರಿಗೆ ನೀ ಸ್ನೇಹಿತ ಅಂದ ಬಳಿಕ ನೀನು ಅಷ್ಟೇ ಪೂಜ್ಯ. ಒಂದು ತತ್ವಕ್ಕಾಗಿ, ಪತಿವ್ರತೆಯ ರಕ್ಷಣೆಗಾಗಿ ನೀನು ತನ್ನನ್ನೇ ದಾನ ಮಾಡಿಕೊಂಡಿರ್ತಕ್ಕಂಥ ಬಲಿದಾನ ಮಾಡಿದ. ನಿನ್ನ ವಿಶೇಷವಾಗಿರತಕ್ಕಂಥ ಈ ಸೇವೆ ರಾಮನಿಗೆ ತಾನೇ ಸಲ್ಲಿಸಬೇಕು. ಈಗ ರಕ್ಷಕರು ಯಾರಿದ್ದಾರೆ? ನನಗಿಲ್ಲ. ಕಾಪಾಡತಕ್ಕಂಥವ್ರು ಯಾರು? ರಾಮ ಮೊರೆ ಇಡ್ತಾಳೆ, ಅವ ಸುರುಳು ಕೈ ತಪ್ಪಿಸಿ

ಯಾರಾದರೂ ರಾಮನಿಗೆ ನೀನು ತಿಳಿಸಿರಪ್ಪ, ಶ್ರೀರಾಮಚಂದ್ರಿಯಲ್ಲಿ ಬರುವ ತನಕ, ಜಟಾಯು ನಿನ್ನನ್ನು ರಾಮ ನೋಡುವ ತನಕ ನಿನ್ನ ಪ್ರಾಣ ಉಳಿಯಲಿ, ಈ ಸುದ್ದಿಯನ್ನು ರಮಚಾಂದ್ರ ತಿಳಿಸಬೇಕು ರಾಮನಿಗೆ. ಇಂಥ ದುರಂತ ಇನ್ನು ಯಾರಿಗೆ ನಾವು ಬರಕೂಡುದು? ಯಾರಾದ್ರೂ ಹೇಳ್ರಪ್ಪ, ವೃಕ್ಷಗಳೇ, ಲತೆಗಳೇ, ಇತರ ಪಕ್ಷಿ ಸಂಕುಲವೇ, ಇಲ್ಲಿರತಕ್ಕಂಥ ಗಿರಿದೇವತಾ ವನಗಳ ಅಭಿಮಾನ ದೇವತೆಗಳೇ, ಋಷಿಗಳು.

ನನ್ನ ಮಾತುಗಳನ್ನು ನಾನು ಹೇಗೆ ಹೇಳಿದ್ರು ಹಾಗೆ ರಾಮನಿಗೆ ತಿಳಿಸಿರಪ್ಪ. ಪಕ್ಷಿ ಸಂಕುಲವೇ, ಮೃಗ ಸಂಕುಲವೇ, ವನದೆಲ್ಲ ಇದ್ದಷ್ಟು ಕಾಲ ನಿಮ್ಮನ್ನೆಲ್ಲ ಪ್ರೀತಿಸಿದ್ದೇವೆ, ನೀವೆಲ್ಲ ನನ್ನನ್ನು ಪ್ರೀತಿಸಿದ್ದೀರಿ, ರಾಮನಿಗೆ ಇದನ್ನು ಹೇಳಬೇಕು.

ನಿನಗೆ ಅಪಮಾನಕರವಾದ ಮಾತನಾಡಿದ್ದಕ್ಕಾಗಿ ನನಗೆ ರಾಮವಿಯೋಗ ಉಂಟಾಯ್ತು ಕೊಡಪ್ಪ. ನಿನ್ನ ಸೇವೆ, ನೀನ್ ನನ್ನಲ್ಲಿಟ್ಟ ಮಾತೃಭಾವ ಇದನ್ನು ಲೆಕ್ಕಿಸದೆ ನಿನ್ನ ಧಿಕ್ಕರಿಸಿದನಲ್ಲ.

ರಾಮನಿಗೆ ವಿಚಾರ ತಿಳಿಸಿ ಅಂತ ಬಂದ್ಬಿಡ್ತಾ ಇರುವಂತೆ ಆಕೆಯನ್ನೆತ್ತುಕೊಂಡು ಹೋಗಿ ಗುಪ್ತವಾಗಿರಿಸ್ತೇನೆ ಅಂತ ಆಕಾಶ ಮಾರ್ಗ ಹೋಗ್ತಾ ಇರುವಂತೆ ಸುತ್ತ ಕಣ್ಣರಳಿಸಿ ನೋಡ್ತಾಳೆ ಸೀತೆ. ತಮ್ಮವರು ಯಾರಾದರೂ ಇದ್ದಾರೋ ಅಂದ್ರೆ ಋಷ್ಯಮೂಕ ಪರ್ವತದ ಮೇಲಿನಿಂದ ಆ ಪುಷ್ಪಕ್ಕೂ ಬರ್ತಾ ಇರುವಂತೆ ಅಲ್ಲಿ ಕೆಲವು ವಾನರನ್ನು ನೋಡ್ತಾರೆ, ಕಪಿಕುಲದವರನ್ನು. ಅವರೆಲ್ಲ ಆಕಾಶದ ಕಡೆಗೆ ಮೋರಿ ಮಾಡಿ ನಿಂತಿದ್ದಾರೆ. ಹಾಗಾದ್ರೆ ಇವರು ಇದನ್ನು ಕಂಡು ಮುಂದೆ ರಾಮನಿಗೆ ಹೇಳಬಹುದೇನು, ಇವರ ಲಕ್ಷ್ಯಕ್ಕೆ ಬಂದಿದೆಯಿದೆ ಎಂಬುದಾಗಿ ತನ್ನಲ್ಲಿರತಕ್ಕಂತಹ ವಸನವನ್ನ ಹರಿದು ಪಲ್ಕಲವನ್ನ ಅದನ್ನು ಗಂಟು ಮಾಡಿ ಉತ್ತಮವಾದ ಆಭರಣಗಳನ್ನು ಅದರಲ್ಲಿಟ್ಟು ಗಂಟು ಮಾಡಿ ಅದನ್ನು ಎತ್ತಿ ಆ ವಾನರ ಮಧ್ಯೆ ಎಸೆ ಕಾಣ. ಇಂದನ ನಾಳೆ ರಘುಪುಂಗವೈ ಮಾರ್ಗವಾಗಿ ಬಂದಾಗ ಈ ಮಾರ್ಗದಿಂದಲೇ ನನ್ನ ಕೊಂಡೊಯ್ದ ಅಂತ ಗುರುತು ಹತ್ತಲಿಕ್ಕೆ ಸಾಧ್ಯವಾದೀತು ಅಂತ ಅದನ್ನೆತ್ತಿ ಒಗೆಯುತ್ತಾಳೆ. ರಾವಣ ಸೀತಾದೇವಿಯನ್ನು ತಂದು ಅಶೋಕಾವನದಲ್ಲಿಟ್ಟಿದ್ದ. ಭೀಕರವಾದ ಕಾವಲು, ಸುತ್ತ ಸೇರಿರತಕ್ಕಂಥ ಎಲ್ಲ ಆ ರಾಕ್ಷಸ ನಾರಿಯರು ಕ್ಷಣಕ್ಷಣಕ್ಕೂ ಕೂಡ ರಾವಣನ ಗುಣಗಾನ ಮಾಡ್ತಾ ವರ್ಣಿಸ್ತಾ ನೀನವನ ಸತಿಯಾಗಂತ ಇಲ್ಲ. ಸೀತಾದೇವಿ ಮುಂದೆ ತಂದಿಟ್ಟು ಯಾವ ವಸ್ತುವನ್ನು ನೋಡುವುದಿಲ್ಲ, ಆ ಕಡೆಗೆ ಲಕ್ಷ್ಯವಿಲ್ಲ, ಚಿತ್ತ ಸಂಪೂರ್ಣ ರಾಮನಲ್ಲಟ್ಟಿದೆಯಂತೆ. ಕ್ಷಣಾರ್ಧದಲ್ಲಿ ಕಾರ್ಯ ನಡೆದು ಹೋಗ್ಬಿಟ್ಟಿದೆ. ಇತ್ತ ರಘುರಾಮಚಂದ್ರವನು ಮಾಯಾ ಮೃಗವನ್ನು ವಧಿಸಿ ಅವಸರವಾಗಿ ಓ ಲಕ್ಷ್ಮಣ ಅಂತ ಬೊಬ್ಬಿಟ್ನಲ್ಲ ನನ್ನ ದನಿಯಲ್ಲಿ, ಇನ್ನೇನು ಅಪಾಯ ಕಾದಿದೆಯೋ ಅಂತ ಓಡೋಡಿ ಬರುವಾಗ ದಾರಿಯಲ್ಲಿ ಲಕ್ಷ್ಮಣ ದೇವ ಸಿಕ್ಕಿದ. ಯಾಕೆ ಬಂದಿಯೋ ಅನುಜ, ಸೀತೆಯಲ್ಲಿ ಏನೋ ರಕ್ಕಸರ ಹೊಂಚು ನಡೆದಿದೆ,

ಏನಾಯ್ತಿದು? ಆಶ್ರಮದಲ್ಲಿ ಬಂದು ನೋಡಿದರೆ ಕಮಂಡಲು ಒಂದೆಡೆ ಬಿದ್ದಿದೆ, ದಂಡ ಒಂದೆಡೆ ಬಿದ್ದಿದೆ. ರೇಖೆಯನ್ನು ದಾಟಿ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾಳೆ ಸೀತೆ ಅನ್ನೋದು ಹೆಜ್ಜೆಯ ಗುರುತು ಕಂಡಿದೆ. ಸೀತೆ ಸೀತೆ ಸೀತೆ ಅಂತ ಎಲ್ಲಿ ಕರೀತಾನೆ ಲಕ್ಷ್ಮಣ? ಇದೇನು ಮಾಡಿದೆ? ಎಲ್ಲಿ ಬೈದಿಟ್ಟೆ? ನೀನೇ ಸೀತೆನ ಅಡಗಿಸಿದ್ಯಾ?

ಸಾಮಾನ್ಯದಂತೆ ಸೀತೆ ಸೀತೆ ಸೀತೆ ಅಂತ ಹೇಳ್ತಾ ರಾಕ್ಷಸರಿ ಮೋಹವಾಗಬೇಕಿದ್ರಿಂದ ನಿಜ ವಸ್ತು ಇತರರಿಗೆ ತಿಳಿಯಬಾರದು ಎಂಬುದಾಗಿ ರಘುರಾಮಚಂದ್ರ ಸೀತೆ ಸೀತೆ ಅಂತ ಹೇಳ್ತಾ ಇರುವಾಗ ಅಜ್ಞಾನಿಗಳ ಮಾತು ತಿಳಿಯುತ್ತದೆ ಶ್ರೀರಾಮ ಸಾಕ್ಷಾತ್ ಪರಬ್ರಹ್ಮ.

0: ಇದುವರೆಗೂ ಕಥಾ ಶ್ರೀಮದ್ ರಾಮಾಯಣದ ಭಾಗ ಕೇಳಿದಿರಿ. ಇದರಲ್ಲಿ ಕರದೂಷನ ವಧೆ ಮತ್ತು ಸೀತಾಪಹರಣ ನಡೆಸಿಕೊಟ್ಟವರು ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ.
4: ನಿಮ್ಮ ತಂದೆಯವರು ಸುಂದರವಾದ ಚಪ್ಪಲಿಗಳನ್ನು ಮಾಡುತ್ತಿದ್ದರು, ನಾವದನ್ನು ಧರಿಸುತ್ತಿದ್ದೆವು ಎಂದರು.
3: ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಯುವ ಜನತೆಗೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳು ನಿಮಗಾಗಿ ಸ್ನೇಹಿತರೆ.
4: ಪರವಾಗಿಲ್ಲ, ಅದರ ಆಯುಷ್ಯವನ್ನು ಒಂದಷ್ಟು ದಿನಗಳ ಮಟ್ಟಿಗೆ ಹೆಚ್ಚಿಸಿದ್ದೇನಲ್ಲ ಎಂದು ತೃಪ್ತಿಯನಗೆ ಸೂಚಿಸಿದರಂತೆ. ಅಂದಿನಿಂದ ಅವರು ಮಾಂಸಾಹಾರವನ್ನ ತ್ಯಜಿಸಿದರಂತೆ.
3: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಯುವವಾಣಿ ಇದು ನಿಮ್ಮ ವಾಣಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
4: ಆಕಾಶವಾಣಿ ಮಡಿಕೇರಿ. ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು. ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು. ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ. ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ. ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು.

0: ಶ್ರೋತೃಗಳೇ, ವಿದ್ಯೆ, ವಿನಯ, ಶಿಸ್ತು, ಸಂಯಮದ ನಡೆ ಇವುಗಳನ್ನೆಲ್ಲ ಕಲಿಯಬೇಕಾದ, ಕಲಿಸಬೇಕಾದ ಹೊಣೆ ಮೊದಲು ಸಮಾಜದ್ದು. ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಯಾರೊಂದಿಗೆ ಹೇಗೆ ಸಂಯಮದಿಂದ ನಡೆದುಕೊಳ್ಳಬೇಕು ಎಂಬುದನ್ನು ಕಲಿಯದಿದ್ದರೆ ಅಥವಾ ಮಕ್ಕಳಿಗೆ ಕಲಿಸದಿದ್ದರೆ ಭವಿಷ್ಯದಲ್ಲಿ ಮಕ್ಕಳು ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಇದು ಸಹಜ ಸಂಗತಿ. ಕಲಿತು ಕಲಿಸಲೇಬೇಕಾದ ಹೊಣೆಗಾರಿಕೆ ಎಂದೆಂದೂ ಇದ್ದೇ ಇರುತ್ತದೆ. ಇದು ನಿರಂತರ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರಿದ್ದಾರೆ. ಬನ್ನಿ, ಅವರನ್ನ ಮಾತಾಡಿಸೋಣ.
1: ನಮ್ಮ ಬಳಗಕ್ಕೆ ಒಂದು ಸಣ್ಣ ಒಂದು ಸಲಹೆ, ಬಹುಶಃ ಇವತ್ತಿನ ದಿನಗಳಲ್ಲಿ ಯಾರು ಕೂಡ ಆ ತರ ಮಾಡ್ತಾ ಹೋಗೋದಿಲ್ಲ. ಬಹುಶಃ ಹಿಂದೆ ಅದು ಇತ್ತೋ ಏನೋ, ಅಂದ್ರೆ ನೀನು ಆಟದಲ್ಲಿ ಮಾತ್ರ ಇದೀಯಾ, ಪಾಠದಲ್ಲಿ ಇಲ್ಲ, ಅಥವಾ ಇನ್ನೊಂದು ಯಾವ್ದೋ ಒಂದು ಕಲ್ಚರಲ್ಲಿ ಇದೀಯಾ, ಇದ್ರಲ್ಲಿ ಇಲ್ಲ ಆ ತರದ್ದು. ಇವಾಗ ಇವತ್ತಿನ ಇದರಲ್ಲಿ ಎಲ್ಲರೂ ಕೂಡ ತಿಳಿದುಕೊಂಡಿರೋದ್ರಿಂದ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವ್ರು ಯಾವ ಕ್ಷೇತ್ರದ ಕಡೆಗೆ ಯಶಸ್ಸಿನ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ನ ನೋಡಿಕೊಂಡು ಆ ದಿಕ್ಕಿನತ್ತ ಮಾರ್ಗದರ್ಶನ ಮಾಡತಕ್ಕಂಥದ್ದು ಕೂಡ ಇವತ್ತು ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ ಮೇಡಮ್.
0: ಸರಿ, ಈಗ ನೀವು ಟೆಂತ್ ಇಂದ ಹೇಳಿದ್ರಿ, ಟೆಂತ್ ಪಾಠ ಮಾಡೋದ್ರಿಂದ ಟೆಂತ್ ಮಕ್ಕಳಲ್ಲಿ ನೀವು ಹೇಗೆ ಅವ್ರನ್ನ ತಯಾರಿ ಮಾಡ್ತೀರಾ ಪರೀಕ್ಷೆಗೆ?
1: ಅಂದ್ರೆ ವಾರ್ಷಿಕ ಪರೀಕ್ಷೆಗೆ ಮೇಡಮ್?
0: ಹೌದು.
1: ಅಲ್ಲೂ ಕೂಡ ನಾವು ಒಂದು ಎಲ್ಲ ಕಡೆಗಳಲ್ಲೂ ಮಾಡುವಾಗ ಒಂದು ಎರಡು ವಿಭಾಗಗಳನ್ನ ಮಾಡ್ತೀವಿ. ಅಂದ್ರೆ ಹೆಚ್ಚು ಓದ್ತಕ್ಕಂತಹ ಒಂದು ಮಕ್ಕಳು, ಆಮೇಲೆ ಸ್ವಲ್ಪ ತುಂಬಾ ಒಂದು ರೀತಿಯಲ್ಲಿ ಒಂದು
0: ಸಾಧಾರಣ
1: ಪಡ್ತಕ್ಕಂಥವ್ರು, ಸಾಧಾರಣ ಮಟ್ಟದಂತ ಮಕ್ಕಳು. ಅಂದ್ರೆ ಕೆಲವು ಶಿಕ್ಷಕರುಗಳಿಗೆ ಒಂದಿಷ್ಟು ಪರೀಕ್ಷೆಗಳು ಬರ್ಲಿಕ್ಕಿಂತ ಒಂದ್ ಸ್ವಲ್ಪ ಒಂದು ಎರಡು ತಿಂಗಳಿದೆ, ಎರಡೂವರೆ ತಿಂಗಳಿದೆ ಅಂತ ಅನ್ನುವಂತ ಸಂದರ್ಭಗಳು ಒಂದಿಷ್ಟಿಷ್ಟು ಶಿಕ್ಷಕರುಗಳಿಗೆ ಪದ್ಯವನ್ನ ಇವ್ರು ಕೇಳಿ, ಅಥವಾ ಇನ್ನು ಪಾಠದ ಒಂದು ವಾಕ್ಯದ ಪ್ರಶ್ನೆಗಳು ಇವ್ರು ಕೇಳಿ ಅಂತ. ಏನು ಸಾಧಾರಣ ಮಟ್ಟದ ಮಕ್ಕಳಿಗೆ ಇದೆ ಅವರಿಗೆ ತುಂಬಾ ಒತ್ತಡ ಹಾಕ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ಕಲಿತಕ್ಕಂತ ಮಕ್ಕಳಿಗೆ ಈ ಎರಡೂ ಬಗೆಯ ಮಕ್ಕಳನ್ನು ಕೆಲವು ಸತಿ ತರಗತಿಯಲ್ಲಿ ಸೇರಿಸಿಕೊಂಡು ರಸಪ್ರಶ್ನೆ ಮಾಡ್ತಕ್ಕಂಥದ್ದು ಇರ್ಬೋದು, ಗುಂಪು ಹಂತದ ಚರ್ಚೆಗಳನ್ನ ಮಾಡ್ತಕ್ಕಂಥ ಅಂದ್ರೆ ಕೆಲವೊಂದ್ಸಲ ಕೇಳಿಯೂ ಸತ ಮಕ್ಕಳಿಗೆ ಮನಸ್ಸಲ್ಲಿ ಕುಳಿತ್ಕೊಂಡು ಬಿಡುತ್ತೆ. ಅದು ಎಲ್ಲವೂ ಓದಿಯೇ ಆಗೋದಿಲ್ಲ, ತಿಳಿದುಕೊಳ್ಳೋದು ಕೂಡ ಇರುತ್ತೆ ಅಂತ ಹೇಳಿ.
0: ಸರಿ, ಈಗ ನೀವು ಹೇಳಿದ್ರೆ ಒಬ್ರು ಒಂದು ವಾಕ್ಯದ ಪ್ರಶ್ನೆಯನ್ನು ಕೇಳುದು ಅಂದ್ರೆ ಬೇರೆ ಶಿಕ್ಷಕರು ಸಹ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಎಲ್ಲಾ ಸಬ್ಜೆಕ್ಟ್ ನವರು
1: ಆಗ್ಬೇಕು ಮೇಡಮ್? ಆಗ್ಬೇಕು. ಎಲ್ಲರಿಗೂ ಎಲ್ಲಾ ಸಬ್ಜೆಕ್ಟ್ ಗಳ ಮೇಲೆ ಒಂದು ಪ್ರೀತಿ ಬಂದಾಗ ಆವಾಗ ಅದು ಇನ್ವಾಲ್ವ್ ಆದಾಗ, ಈಗ ನಾವಾದ್ರೂ ಅಷ್ಟೇ ಈ ತರ ವಿಷಯಗಳನ್ನು ಕುರಿತು ಕೇಳ್ತಕ್ಕಂಥದ್ದು ಇರ್ಬೋದು, ಆವಾಗ ಅದೇನಾಗುತ್ತೆ ಮಕ್ಕಳಿಗೂ ಕೂಡ ಸುಲಭ ಆಗುತ್ತೆ, ಶಿಕ್ಷಕರಲ್ಲೂ ಕೂಡ ಒಂದು ಒಂದೇ ಮಟ್ಟದ ಒಂದು ಇಷ್ಟಿಷ್ಟು ಮಕ್ಕಳನ್ನ ಅಂತೇಳಿ ಒಬ್ಬೊಬ್ಬರಿಗೆ ಅಂತ ಡಿವೈಡ್ ಮಾಡೋದು, ಅವರ ಮೇಲಿನ ಹೊರೆಯೂ ಕೂಡ ಸ್ವಲ್ಪ ಒಬ್ಬರ ಮೇಲಿನ ಹೊರೆಯೂ ಸಹ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ.
0: ಹೊರೆಯೂ ಕಡಿಮೆ ಆಗುತ್ತೆ, ಶಿಕ್ಷಕರ ನಡುವಿನ ಬಾಂಧವ್ಯವೂ ಚೆನ್ನಾಗಿರುತ್ತೆ, ಯಾಕಂದ್ರೆ
1: ಆಗ್ತಾ ಹೋಗುತ್ತೆ, ಪೋಷಕರ ನಡುವೆ ಬಾಂಧವ್ಯವು ವೃದ್ಧಿ ಆಗ್ತಾ ಹೋಗುತ್ತೆ.
0: ಹೌದು, ಯಾಕಂದ್ರೆ ಒಂದು ಸಬ್ಜೆಕ್ಟ್ ಅನ್ನ ಎಲ್ಲಾ ಟೀಚರ್ಸ್ ಹಂಚ್ಕೊಳ್ಳೋದ್ರಿಂದ, ಮಕ್ಕಳನ್ನ ದತ್ತು ರೀತಿ ಪಡೆಯೋದ್ರಿಂದ, ನನ್ನ ಹತ್ತಿರ ಇರೋ ಮಕ್ಕಳು ಚೆನ್ನಾಗಿ ಓದ್ಬೇಕು,

0: ಎಫರ್ಟ್ ಹಾಕ್ತಾರೆ ಟೀಚರ್ಸ್.
1: ಖಂಡಿತವಾಗಿ. ಮತ್ತೆ ಏನಾಗುತ್ತೆ ಅಂತಂದ್ರೆ, ಫಲಿತಾಂಶ 100% ಬಂದಾಗ ಅದರ ಶ್ರೇಯ ಎಲ್ಲ ಶಿಕ್ಷಕರು ಕೂಡ ತಗೊಳ್ಳಿಕ್ಕೆ ಬಹಳ ಖುಷಿ ಪಡ್ತಾರೆ. ಓ, ಇದು ನನ್ನದಲ್ಲ, ನನ್ನ ವಿಭಾಗ ಅಲ್ಲ, 10ನೇ ತರಗತಿ ಮಾಡೋರು ಪ್ರೌಢ ವಿಭಾಗದವರು ನಾವಲ್ಲ, ಈ ತರದ ಭಾವನೆಗಳೆಲ್ಲ ಕಡಿಮೆ ಆಗ್ತವೆ. ಎಲ್ಲವೂ ನಾವು ಒಂದೇ ದೋಣಿಯ ಪ್ರಯಾಣಿಕರು ಇದ್ದಂತೆ ಅನ್ನುವ ಒಂದು ಭಾವನೆ ಬರುತ್ತೆ.
0: ಇದ್ದಂತೆ ಅಲ್ಲ ಸರ್, ಹೌದು, ಒಂದೇ ಅದೇ ದೋಣಿಯ ಪಯಣಿಗರೇ ಶಿಕ್ಷಕರು ಅಂದ್ರೇನೆ ಎಲ್ಲರೂ ಅದರಲ್ಲಿ ಬರ್ತಾರೆ ಅಲ್ವಾ?
1: ಹೌದು, ಖಂಡಿತವಾಗಿ ಮೇಡಮ್.

0: ಜ್ಞಾನವ ಪಡೆದವ ತೀರಿಸಬೇಕು, ಅದು ಸಮಾಜದ ಋಣವು.
1: ಗುರುವೇ ಕಲಿಸು ಗುರುವೇ.
0: ಅಜ್ಞಾನವ ತೊಲಗಿಸಲು ಅಕ್ಷರವೇ ಆಯುಧ, ಸಮಾಜದ ಉದ್ಧಾರಕ್ಕೆ ವಿದ್ಯೆಯೇ ಆಧಾರ. ಅಜ್ಞಾನವ ತೊಲಗಿಸಲು ಅಕ್ಷರ

0: ಅಯ್ಯ ಕಲಿಸು ಗುರುವೇ ಕಲಿಸು.
1: ನಾನು
2: ಐ,
1: ನೀನು
3: ಯು,
1: ಕಾಡು
2: ಫಾರೆಸ್ಟ್,
1: ಬೆಟ್ಟ
3: ಮೌಂಟೇನ್,
1: ಹೂ
4: ಫ್ಲವರ್,
1: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
3: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
3: ಸನ್ಲೈಟ್ ಲೆಟ್.

0: ಈಗ ನೀವು ಹೇಳಿದರೆ ಟೆಂತಲ್ಲಿ 100% ತೆಗೆದ ತಕ್ಷಣ ಬರಿ ಹೈಸ್ಕೂಲ್ ಅಲ್ಲ ಅಂತ, ನಿಜವಾಗಿ 100ಕ್ಕೆ 100 ಸತ್ಯ ಸರ್. ಯಾಕಂದರೆ ಆ ಮಗು ಒಂದನೇ ಕ್ಲಾಸಿಂದಾಗಲಿ ಅಥವಾ ಎಲ್ ಕೆ ಜಿಯಿಂದಾಗಲಿ ಅದು ಪ್ರೈಮರಿಲಿ ಕಲಿತು, ಪ್ರೈಮರಿಲಿ ಅದು ಗಟ್ಟಿಯಾಗದೆ ನೀವು ಟೆಂತಲ್ಲಿ ಅಷ್ಟು ಮಾರ್ಕ್ಸ್ ತೆಗೆಯೋಕ್ಕಾಗಲ್ಲ. ಇಲ್ಲಿ ಪ್ರೈಮರಿ ಹೈಸ್ಕೂಲ್ ಅನ್ನ ಭೇದ ಇಲ್ಲದೆ ಎರಡೂ ಕೈ ಸೇರಿದರೆ ಚಪ್ಪಾಳೆ.
1: ಖಂಡಿತವಾಗಿ, ಯಾಕೆ ಅಂತಂದ್ರೆ ಆ ಒಂದು ಪ್ರಾರಂಭದ ಹಂತದಲ್ಲಿ ಆ ಮಗು ಇಲ್ಲಿ ಒಂದು ಡಿಸ್ಟಿಂಕ್ಷನ್ ಬರ್ತಾ ಇದೆ ಅಂತಂದ್ರೆ ಬುನಾದಿ ಅನ್ನೋದು ಇದೆಯಲ್ಲ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅದು.
0: ಯಾಕಂದ್ರೆ
1: ನಾವು ಯಾವತ್ತ
0: ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಕಡೆ, ಎಲ್ಲಾ ಕಡೆ ನಾನು ಹೇಳಿಲ್ಲ, ಕೆಲವು ಕಡೆಗಳಲ್ಲಿ ಏನಾಗ್ತದೆ ಅಂದ್ರೆ ರಿಸಲ್ಟ್ ಬಂದ ತಕ್ಷಣ HM, ಓ ನಿಮ್ಮ ಇದರಲ್ಲಿ ಇದ್ದಿದ್ದು ಅದಕ್ಕೆ 100% ಬಂತು ಅಂತನೋ, ಅಥವಾ ಸಬ್ಜೆಕ್ಟ್ ಟೀಚರ್ಗೆ ನೋಡಿ ಬಂತು ಅಂತನೋ ಹೇಳೋದ ಅಲ್ಲದೆ, ಮೊದಲನೇ ತರಗತಿಯಿಂದ ಕಲಿಸಿದಂತಹ ಶಿಕ್ಷಕರು ಅದ್ರ ಕ್ರೆಡಿಟ್ ಕೊಟ್ರೆ ಅವರು ಎಷ್ಟು ಸಂತೋಷ ಪಡ್ತಾರೆ ಹೇಳಿ, ನನ್ನ ಮಗು ನಮ್ಮ ಮಗು ಅಲ್ವಾ?
1: ಹೌದು ಮೇಡಮ್, ಖಂಡಿತವಾಗಿ ಅದು ಹಲವು ಮಕ್ಕಳಲ್ಲಿ ಈ ತರ ಡಿಸ್ಟಿಂಕ್ಷನ್ ಏನ್ ತೆಗಿತಾರೆ ಉನ್ನತ ಶ್ರೇಣಿಗಳಲ್ಲೆಲ್ಲ, ಆ ಮಕ್ಕಳಲ್ಲಿ ಅಂತ ಭಾವನೆಗಳು ಸ್ವಲ್ಪ ವರ್ಷಗಳ ಹಿಂದೆ ಇತ್ತು. ಮೊದಲು ಅವರು ಬರ್ತಾ ಇದ್ದಿದ್ದೆ ಏನು ಅಂತಂದ್ರೆ, ನಾನು ಹಲವು ಕಡೆಗಳಲ್ಲಿ ಗಮನಿಸಿದಾಗೆ ಪ್ರೈಮರಿ ಶಾಲೆಗೆ ಬಂದು ಅಲ್ಲಿಯೇ ಶಿಕ್ಷಕರನ್ನ ಮಾತಾಡ್ತಿ ಹೋಗೋದು, ನಿಮ್ಮಿಂದ ನಾನು ಈ ಹಂತಕ್ಕೆ ಬಂದೆ ಅಂತ ಹೇಳ್ತಕ್ಕಂಥದ್ದು
0: ಅದು ಕೃತಜ್ಞತಾ ಭಾವ ಸರ್. ನಿಜವಾಗಿ ಮಕ್ಕಳಿಗೆ ಅದು ಬರಬೇಕು.
1: ಖಂಡಿತವಾಗಿ ಮೇಡಮ್, ನಾನು ಅದನ್ನ ಬಹಳ, ನನಗೂ ಆ ತರ ಒಂದು ಬಂದು ಮಕ್ಕಳು ಹೇಳಿದಾಗ ನಾನು ನಿಜವಾಗಿ ನನಗೆ ಮನಸ್ಸು ತುಂಬಿ ಬರುತ್ತೆ. ಯಾಕೆಂತಂದ್ರೆ ಮಗುವಿನಲ್ಲಿ ಈ ಒಂದು ಭಾವನೆ ಇದೆಯಲ್ಲ, ಆ ಒಂದು ಪೂಜ್ಯನೀಯ ಭಾವನೆ, ಎಷ್ಟು ಪ್ರಾಥಮಿಕ ಶಿಕ್ಷಕರು ಕೂಡ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ನಾವು ಈಗ ಪ್ರೌಢಶಾಲಾ ಹಂತಗಳಲ್ಲಿ ಏನಂತಂದ್ರೆ ಸುಮಾರಿಗೆ ಶಿಕ್ಷಕರಿಗೆ ಈ ಬೇಸಿಕ್ ಗಳನ್ನ ಕಲಿಸುವಂತದ್ದಾಗ್ಲಿ ಅಂತದ್ದು ಯಾವುದು ಇರೋದಿಲ್ಲ. ಯಾಕೆಂದ್ರೆ ಎಲ್ಲ ಕೆಲಸಗಳು ಪ್ರಾಥಮಿಕ ಹಂತದಲ್ಲಿ 1ರಿಂದ 4ನೇ ತರಗತಿಯವರೆಗೆ ಆಗಿರುತ್ತೆ ಬಹುತೇಕವಾಗಿ.
2: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು, ಹಸಿಮಣ್ಣು

0: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
1: ಒಂದರಿಂದ ಮೂರು ನಾಲ್ಕನೇ ತರಗತಿ ಒಳಗೆ ಓದ್ತಕ್ಕಂಥದ್ದಿರ್ಬೋದು ಬರಿತಕ್ಕಂಥದ್ದಿರ್ಬೋದು ಇಂಥದೆಲ್ಲ ಬಹುತೇಕ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅಲ್ಲೇ ಏನಿರುತ್ತೆ ಅಂತಂದ್ರೆ ಸ್ವಲ್ಪ ವಿವರಣೆ ಕೊಡ್ತಾ ಹೋಗ್ತಕ್ಕಂಥದ್ದು, ಮಕ್ಕಳ ಬೌದ್ಧಿಕ ಮಟ್ಟವು ಕೂಡ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಪ್ರಾಥಮಿಕ ಹಂತದಲ್ಲಿ ಇರುವಂತಹ ಸವಾಲುಗಳು ಸ್ವಲ್ಪ ಪ್ರೌಢ ಹಂತದಲ್ಲಿ ಕಡಿಮೆ ಅಂತ ಹೇಳ್ಬಹುದು.
2: ಸರ್, ನಿಜವಾಗಿಯೂ ನೀವು ಹೇಳಿದ ಮಾತುಗಳನ್ನ ನಮ್ಮ ಶಿಕ್ಷಕರು ಕೇಳ್ತಾ ಇರ್ತಾರೆ, ಹಾಗಾಗಿ ಅವರಿಗೂ ಹೆಮ್ಮೆ ಅನ್ಸುತ್ತೆ. ಹೌದು, ನಾವು ಇದರ ಪಾರ್ಟ್ ಅಂತ ಅನ್ಸುತ್ತೆ ಅಲ್ವಾ ಸರ್?
1: ಖಂಡಿತವಾಗಿ ಮೇಡಮ್, ಹೌದು.
2: ಸರ್, ಈಗ ನೀವು ಕನ್ನಡ ಪಾಠವನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಸರಿ, ಒಂದು ಸಬ್ಜೆಕ್ಟ್ ಒಬ್ರು ಮಾಡ್ತಾರೆ, ಹೌದು, ಕನ್ನಡದ ಜೊತೆಗೆ ಇಂಗ್ಲಿಷ್ ಮೀಡಿಯಂಗೆ ಸೋಷಿಯಲ್ ಅನ್ನ ಮಾಡೋದು ಅಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸುತ್ತಲ್ವಾ?
1: ಯಾಕೆಂದ್ರೆ ಇಲ್ಲ ಮೇಡಮ್, ಯಾಕೆಂದ್ರೆ ಈಗ ನಮಗೆ ಸಾಹಿತ್ಯದ ಒಂದು ಆಸಕ್ತಿಯು ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅದನ್ನ ಒಂಥರ ಕಥೆಯ ರೂಪದಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಇಲ್ಲ ಚಿತ್ರಗಳ ರೂಪದಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಅಥವಾ ಸ್ವಲ್ಪ ನಾವು ಶೈಲಿಯನ್ನ ಸುಮಾರು ಜನರ ಅಭಿಪ್ರಾಯ ಸೋಷಿಯಲ್ ಅಂತಂದಾಗ ಅದು ಒಂಥರ ಬೋರಿಂಗ್ ಸಬ್ಜೆಕ್ಟ್ ಅಂತ ಕೆಲವರು ಅಂದ್ರೆ ನನ್ನ

0: ಯಾಕೋ ಅದೊಂಥರ ಬಹಳ ಒಂಥರ ಆಸಕ್ತಿಯ ವಿಷಯ ಅಂತಾನೆ ಅನ್ಸುತ್ತೆ ಅದು.
1: ಅಂದ್ರೆ ಶಿಕ್ಷಕರಲ್ಲಿ
0: ಹಾ
1: ಆಸಕ್ತಿ ಇದ್ರೆ ಮಕ್ಕಳಿಗೆ ಏನೇನಾದ್ರೂ
0: ಮೇಡಮ್,
1: ಕಲಿಸಬಹುದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ?
0: ಖಂಡಿತವಾಗಿ ಮೇಡಮ್, ಖಂಡಿತವಾಗಿ.
1: ಖಂಡಿತ, ಇದನ್ನೆಲ್ಲ ಕೇಳ್ತಾ ಇದ್ದಾರೆ ಶಿಕ್ಷಕರು. ಅವರು ಆಸಕ್ತಿ ಬೆಳೆಸ್ಕೊಳ್ಳಿ, ಬರೀ ಒಂದೇ
0: ಹೌದು
1: ಸಬ್ಜೆಕ್ಟ್ ಅಲ್ಲ, ಬೇರೆ ಸಬ್ಜೆಕ್ಟ್ ಬಗ್ಗೆನೂ ಅವರಿಗೆ ಆಸಕ್ತಿ ಬಂದ್ರೆ ಅವರು ಸಹ
0: ಹೌದು
1: ಈ
0: ಮೇಡಮ್,
1: ತರ ಎಲ್ಲ ಟೀಚ್ ಮಾಡಲಿ.
0: ಹೌದು ಮೇಡಮ್. ಏನಂದ್ರೆ ಈಗ ನಾನು ಹಿಂದೆ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಹಾಗೆ ಅಲ್ಲಿ ಪ್ರಾರಂಭದ ಒಂದು ಸಂದರ್ಭದಲ್ಲಿ ಅವಾಗ ಅಲ್ಲಿ ಸಂಜೆ ತರಗತಿಗಳನ್ನೆಲ್ಲ ತೆಗೆದುಕೊಳ್ತೇವೆ. ಆ ಟೈಮಲ್ಲಿ ನಾವು ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಮಕ್ಕಳಲ್ಲಿ ಪದ್ಯವನ್ನ ಕೇಳೋದು ಇದೆಲ್ಲ ಮಾಡ್ತಾ ಹೋದಾಗ ಅವರಲ್ಲೂ ಅದನ್ನ ತಿದ್ದುತ್ತಾ ಹೋಗ್ತಕ್ಕಂತ ಸಂದರ್ಭದಲ್ಲಿ ತಪ್ಪುಗಳಾದಾಗ ಮಕ್ಕಳಿಗೂ ಕೂಡ ಓ ಇವರಿಗೆ ಎಲ್ಲ ಗೊತ್ತು ಅಂತ ಅಂತಕ್ಕಂತ ಒಂದು ಇನ್ನಷ್ಟು ಗೌರವ ಭಾವನೆಗಳು ಬರ್ತಕ್ಕಂಥದ್ದು ಇರ್ಬೋದು. ಜೊತೆ ಇರತಕ್ಕಂಥ ಸಹೋದ್ಯೋಗಿಗಳಿಗೂ ಕೂಡ ಓ ಎಲ್ಲ ಭಾಷೆ ಮೇಲೆ ಇಷ್ಟೊಂದು ಆಸಕ್ತಿ ಇದೆ ಇವರಿಗೆ ನೋಡಿದ್ರೆ, ಭಾಷಾ ಶಿಕ್ಷಕರು ಅಂತ ಎಲ್ಲ ವಿಚಾರಗಳನ್ನು ಎಷ್ಟೊಂದು ಆಸಕ್ತಿ ಇದೆಯಲ್ಲ ಇವರಿಗೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ಭಾವನೆಯನ್ನು ಕೂಡ ನಾನು ನಮ್ಮ ಹಲವು ಸಹೋದ್ಯೋಗಿಗಳಲ್ಲಿ ಕೂಡ ನೋಡಿದ್ದೇನೆ ಮೇಡಮ್ ನಾನು.
1: ಸರ್, ಇದು ನೀವು 100ಕ್ಕೆ 100 ನಿಜ. ಯಾಕಂದ್ರೆ ಒಂದು ಶಿಕ್ಷಕ ಎಲ್ಲ ಸಬ್ಜೆಕ್ಟ್ ಅನ್ನ ತಿಳ್ಕೊಳ್ತಾನೆ ಅಂತ ಹೇಳುವಾಗ ಮಕ್ಕಳಲ್ಲಿ ಅವರ ಬಗ್ಗೆ ಇರುವ ಗೌರವ ಭಾವನೆ ನೀವು ಹೇಳಿದಾಗೆ ತುಂಬಾ ಹೆಚ್ಚಾಗುತ್ತೆ. ಯಾಕಂದ್ರೆ ಅವ್ರಿಗೆ ಎಲ್ಲ ಗೊತ್ತಿದೆ,
0: ಹೌದು ಹೌದು ಮೇಡಮ್,
1: ಗೊತ್ತಿದೆ ಅಂತ ಹೇಳಿದಾಗ ಮಕ್ಕಳು ಆ ಪಾಠದ
0: ಹೌದು.
1: ವಿಷಯದಲ್ಲಿ ಇಲ್ಲದ ತಲೆಹರಟೆ ಮಾಡೋದಿಲ್ಲ.
0: ಅದು ಇನ್ನೊಂದು ಏನು ಅಂತಂದ್ರೆ ಮೇಡಮ್, ಭಾಷಾ ಶಿಕ್ಷಕರಿಗೆ ಅದೊಂಥರ ಪ್ಲಸ್ ಪಾಯಿಂಟ್. ಏನಂದ್ರೆ ನಾವೀಗ ಕನ್ನಡ ಶಿಕ್ಷಕರು ನಾವೀಗ ಒಂದು ಅಮೇರಿಕದಲ್ಲಿ ಗೋರೂರು ಅಂತ ಪಾಠ ಮಾಡಕ್ ಹೊರಟ್ರೆ ಅಮೇರಿಕಕ್ಕೆ ಹೋಗಿ ಬರ್ತೀವಿ ನಾವು.
1: ಖಂಡಿತ.
0: ಆಮೇಲೆ ಯಾವ ರಾಮನವರ ಜೀವನ ಚರಿತ್ರೆಯನ್ನ, ಸರ್ ಸಿ ವಿ ರಾಮನವರ ಜೀವನ ಚರಿತ್ರೆ ಆದ್ರೆ ವಿಜ್ಞಾನಿಯ ಒಂದು ಬದುಕಿಗೆ ಹೋಗಿ ಬರ್ತೀವಿ ನಾವು. ಹಾಗಾಗಿ ಇನ್ಯಾರೋ ಗಣಿತದ ಜನಕರು ಇರ್ಬೋದು ಅಥವಾ ಇನ್ಯಾವುದೋ ಕ್ಷೇತ್ರದ ಒಂದು ವಿಭಾಗದವರು ಇರ್ಬೋದು, ಅಲ್ಲಿ ಹೋದ್ರೆ ಅದರ ಕಡೆಗೆ ಹೋಗಿ ಬರ್ತೀವಿ. ಅದ್ರ ಹಿಂದೆ ನಮ್ಮ ಒಂದು ಹೋಮ್ವರ್ಕ್ ಪೂರ್ವ ತಯಾರಿಗಳು ಕೂಡ ಹಾಗೆ ಇರುತ್ತೆ. ಹಾಗಾಗಿ ನಾವು ತುಂಬಾ ವಿಷಯಗಳನ್ನ ಒಂಥರ ಸಂಗ್ರಹ ಮಾಡ್ತೀವಿ ನಾವು.

0: ಸರ್, ಹಾಗೆ ಗ್ರಾಮರಲ್ಲಿ ವರ್ಣಮಾಲ ಇಷ್ಟು, ಅದಕ್ಕೆ ಈ ಅಕ್ಷರಗಳಿಷ್ಟು, ಈ ಅಕ್ಷರಗಳಿಷ್ಟು ಅಂತ ಟೋಟಲ್ ಮಾಡುವಾಗ ಇಷ್ಟು ಬರುತ್ತೆ, ಅದು ಮ್ಯಾಥ್ಸ್ ಅಲ್ಲ.
1: ಹೌದು ಮೇಡಮ್, ಈಗ ಛಂದಸ್ಸಲ್ಲಿ ನೀವು ಹೇಳಿದಂತ ಬಹಳ ಆಸಕ್ತಿ ಮೇಡಮ್. ಏನಂದ್ರೆ ಈಗ ಈ ಛಂದಸ್ಸಲ್ಲೂ ಕೂಡ ಅಷ್ಟೇ, ಈಗ ಕಂದ ಪದ್ಯ ಅಂತ ಇರ್ಬೋದು, ಬಾಮಿನಿ ಅಂತ ಇರ್ಬೋದು, ವಾರ್ಧಕ ಷಟ್ಪದಿ ಅಂತ ಇರ್ಬೋದು. ಸೊ ಇದೆಲ್ಲವೂ ಕೂಡ ಈ ಗಣಿತದ ಒಂದು ಏನು ಮ್ಯಾಜಿಕ್ಗಳು ಅಂತೇಳಿ, ಈ ಒಂದು ಸಂಖ್ಯೆಗಳು ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಹಾಗಾಗಿ ಅದೇ ಏನಂದ್ರೆ ಭಾಷಾ ಶಿಕ್ಷಕರಿಗೆ ಇದೆಲ್ಲವೂ ಕೂಡ ನೋಡಿ, ನೀವು ಹಲವು ಸಂದರ್ಭಗಳಲ್ಲಿ ವೇದಿಕೆಗಳಲ್ಲಿ ಕಾರ್ಯಕ್ರಮ ನಿರ್ವಹಿಸ್ತಕ್ಕಂಥವ್ರು ಭಾಷಾ ಶಿಕ್ಷಕರೇ ಆಗಿರ್ತಾರೆ. ಆಮೇಲೆ ಒಂಥರ ಎಲ್ಲ ಸಂಸ್ಥೆಗಳಲ್ಲಿ ಈಗ ಮಕ್ಕಳಿಗೆ ಯಾವುದೋ ಒಂದು ವಿಚಾರವನ್ನು ಬರ್ಕೊಡ್ಬೇಕು ಅಂದ್ರೆ ಬಹಳ ಒಂದು ರೀತಿಯ ಒಂದು ಪ್ರೀತಿಯ ಸ್ಥಾನವನ್ನ ಬಹುತೇಕ ಕಡೆಗಳಲ್ಲಿ ಭಾಷಾ ಶಿಕ್ಷಕರೇ ಗಳಿಸಿರ್ತಾರೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಮೇಡಮ್ ಇದೊಂದು ವಿಚಾರ.
0: ಭಾಷಾ ಶಿಕ್ಷಕರಾಗಿದ್ದಕ್ಕೆ ನಿಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ?
1: ಖಂಡಿತ, ಖಂಡಿತವಾಗಿ ಇದೆ ಮೇಡಮ್. ನನಗೆ
2: ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರ ಮಾತುಗಳು ಇನ್ನೂ ಇದೆ, ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಪ್ರೀತಿಯ ಶಿಕ್ಷಕರು ಕಲಿಸು ಗುರುವೇ ಕಲಿಸು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 8762349163 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.
3: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
2: ಇದುವರೆಗೆ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
3: ಹಸಿ ಮಣ್ಣು ಬೇಕು ಮಡಿಕೆಗೆ.
2: ಇದುವರೆಗೆ ಕೊಡಗಿನ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರೊಂದಿಗಿನ ಸಂದರ್ಶನ ಆಲಿಸಿದಿರಿ.
3: ಹದವಾದ ಮನಸ್ಸು ಕಲಿಕೆಗೆ.
2: ಪ್ರಸ್ತುತಿ HJ ವಿಶಾಲಾಕ್ಷಿ.

0: ಪರಿಕಲ್ಪನೆ ಮತ್ತು ನಿರ್ಮಾಣ ಪಿಎಂ ಜಗದೀಶ್.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು.

0: ಶರಣು.
1: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 4:34. ಈಗ ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು.

ನೆನಪು ನಿನಾದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ ಕೇಳುಗರೆ. ಕೇಳುಗರೆ, ಇಂದು ಮೇ 17 ಅಂತಾರಾಷ್ಟ್ರೀಯ ರಕ್ತದೊತ್ತಡ ದಿನ. ಈ ರಕ್ತದೊತ್ತಡದ ದಿನದ ಸಂದರ್ಭದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ತಾ ಚಿತ್ರಗೀತೆಯನ್ನು ಕೇಳ್ತಾ ಹೋಗೋಣ. ಮೇ 17 ಅಂತಾರಾಷ್ಟ್ರೀಯ ರಕ್ತದೊತ್ತಡ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನದ ಮುಖ್ಯ ಉದ್ದೇಶ ಜನರಲ್ಲಿ ರಕ್ತದೊತ್ತಡ ಹೈಪರ್ ಟೆನ್ಷನ್ ಕುರಿತು ಜಾಗೃತಿಯನ್ನು ಮೂಡಿಸೋದು, ಅದರ ಅಪಾಯಗಳನ್ನು ತಿಳಿಸೋದು ಹಾಗೂ ನಿಯಂತ್ರಣಗಳನ್ನು ಹೇಗೆ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿದುಕೊಳ್ಳೋದು. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ರಕ್ತದೊತ್ತಡ ಒಂದು ನಿಶ್ಶಬ್ದ ಹಂತಕ, ಅಂದರೆ ಸೈಲೆಂಟ್ ಕಿಲ್ಲರ್ ಹೀಗೆಂದೇ ಪರಿಗಣಿಸಲಾಗಿದೆ. ಏಕೆಂದರೆ ಇದು ಯಾವುದೇ ಸ್ಪಷ್ಟ ಲಕ್ಷಣಗಳಿಲ್ಲದೆ ದೇಹವನ್ನು ಒಳಗಿನಿಂದ ಹಾನಿಗೊಳಿಸುತ್ತೆ. ಹೃದಯವು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡುವಾಗ ರಕ್ತನಾಳಗಳ ಗೋಡೆಗಳ ಮೇಲೆ ಬೀರುವ ಈ ಒತ್ತಡವನ್ನು ರಕ್ತದೊತ್ತಡ ಎಂದು ಕರೆಯಲಾಗುತ್ತಂತೆ. ರಕ್ತದೊತ್ತಡ ಉಂಟಾಗಲು ಹಲವು ಮುಖ್ಯ ಕಾರಣಗಳಿವೆ. ಮುಖ್ಯವಾಗಿ ಅಧಿಕ ಉಪ್ಪಿನ ಸೇವನೆ, ಒತ್ತಡಪೂರ್ಣ ಜೀವನ, ವ್ಯಾಯಾಮದ ಕೊರತೆ, ಅತಿಯಾದ ತೂಕ, ಮದ್ಯಪಾನ ಮತ್ತು ಧೂಮಪಾನ ಹಾಗೂ ವಂಶ ಪಾರಂಪರ್ಯವಾಗಿ ಬರುವಂತಹ ಕಾಯಿಲೆಗಳಾದ ಮಧುಮೇಹ, ಮೂತ್ರಪಿಂಡದ ಸಮಸ್ಯೆಗಳು ಮತ್ತು ಹಾರ್ಮೋನಲ್ ಅಸಮತೋಲನಗಳು ಕೂಡ ರಕ್ತದೊತ್ತಡವನ್ನು ಹೆಚ್ಚಿಸಲು ಕಾರಣ ಆಗಬಹುದು. ಕೇಳಿ ಈಗ ಇದುವೇ ಜೀವನ ಚಿತ್ರಕ್ಕೆಂದು SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. RN ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ದಾರೆ. ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಅಂತಾರಾಷ್ಟ್ರೀಯ ರಕ್ತದೊತ್ತಡ ದಿನದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಕೇಳಿದರೆ ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ವಿಶ್ವದಾದ್ಯಂತ 30 ಸುಮಾರು 79 ವರ್ಷ ವಯಸ್ಸಿನ 1.28 ಶತಕೋಟಿ ವಯಸ್ಕರರು ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ. ಆದರೆ ಅವರಲ್ಲಿ 1/2 ಜನರಿಗೆ ಇದರ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂತಂದರೆ ನಿಜವಾಗಲೂ ಆಶ್ಚರ್ಯ ಅನ್ಬೋದು. ಹೆಚ್ಚಿನ ಜನರಿಗೆ ಇದು ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಥವಾ ಮುಂಚಿನ ಎಚ್ಚರಿಕೆ ಚಿಹ್ನೆಗಳನ್ನು ಹೇಗೆ ಗುರುತಿಸೋದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಈ ಅರಿವಿನ ಕೊರತೆಯು ರಕ್ತದೊತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಕಷ್ಟಕರವಾಗಿಸುತ್ತೆ. ವಿಶ್ವ ಅಧಿಕ ರಕ್ತದೊತ್ತಡ ದಿನವು ಈ ಸ್ಥಿತಿಯ ಬಗ್ಗೆ ಮತ್ತು ಆರೋಗ್ಯಕರ ರಕ್ತದೊತ್ತಡವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂಬುದರ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಮುಂಚೆ ಒಂದು ಗೀತೆ, ಪಡುವರಹಳ್ಳಿ ಪಾಂಡವರು ಚಿತ್ರದ ಗೀತೆ. ಕಸ್ತೂರಿ ಶಂಕರ್ ಅವರು ಗೀತೆಯನ್ನು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಸಂಗೀತ ವಿಜಯ ಭಾಸ್ಕರ್ ಅವರದು.

0: ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ.
1: ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಅಧಿಕ ರಕ್ತದೊತ್ತಡದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಾ. ಅಧಿಕ ರಕ್ತದೊತ್ತಡ ಲಕ್ಷಣಗಳನ್ನು ನೋಡೋದಾದರೆ, ಬಹುತೇಕ ಸಂದರ್ಭಗಳಲ್ಲಿ ರಕ್ತದೊತ್ತಡದಲ್ಲಿ ಯಾವುದೇ ಸ್ಪಷ್ಟ ಲಕ್ಷಣಗಳು ಕಾಣಿಸಿಕೊಳ್ಳೋದಿಲ್ಲ. ಆದರೂ ಕೆಲವು ಮಂದಿಯಲ್ಲಿ ತಲೆನೋವು, ತಲೆಸುತ್ತು, ಉಸಿರಾಟದ ತೊಂದರೆ, ಎದೆನೋವು, ದೃಷ್ಟಿ ಮುಸುಕಾಗುವುದು ಕಾಣಿಸಿಕೊಳ್ಳಬಹುದು. ಆದರೆ ಈ ಲಕ್ಷಣಗಳು ತೀವ್ರ ಹಂತದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಕಾರಣ ನಿಯಮಿತ ತಪಾಸಣೆ ಅತ್ಯಗತ್ಯ. ನಿಯಂತ್ರಣವಿಲ್ಲದ ರಕ್ತದೊತ್ತಡವು ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಅವುಗಳಲ್ಲಿ ಹೃದಯಾಘಾತ, ಮೆದುಳುಘಾತ, ಸ್ಟ್ರೋಕ್, ಮೂತ್ರಪಿಂಡ ವೈಫಲ್ಯ, ದೃಷ್ಟಿಯನ್ನು ಕಳೆದುಕೊಳ್ಳುವುದು, ಹೃದಯ ಊದ್ಕೊಳ್ಳುವುದು ಮುಂತಾದವು ಸೇರಿವೆ. ಈಗ ಕೇಳಿ ಒಂದು ಹೆಣ್ಣಿನ ಕಥೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರಗಳಲ್ಲಿ. ವಿಜಯನಾರಸಿಂಹ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವರದು.

ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ
4: ಕೇಳಿ ಈಗ ಒಂದು ಹೆಣ್ಣಿನ ಕತೆ ಚಿತ್ರದ ಗೀತೆಯನ್ನು.

0: ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ. ನಿಮ್ಮ ತಂದೆಯವರು ಸುಂದರವಾದ ಚಪ್ಪಲಿಗಳನ್ನು ಮಾಡುತ್ತಿದ್ದರು, ನಾವದನ್ನು ಧರಿಸುತ್ತಿದ್ದೆವು ಎಂದರು. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಯುವ ಜನತೆಗೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳು ನಿಮಗಾಗಿ ಸ್ನೇಹಿತರೆ.
1: ಪರವಾಗಿಲ್ಲ, ಅದರ ಆಯುಷ್ಯವನ್ನು ಒಂದಷ್ಟು ದಿನಗಳ ಮಟ್ಟಿಗೆ ಹೆಚ್ಚಿಸಿದ್ದೇನಲ್ಲ ಎಂದು ತೃಪ್ತಿಯನಗೆ ಸೂಚಿಸಿದರಂತೆ. ಅಂದಿನಿಂದ ಅವರು ಮಾಂಸಾಹಾರವನ್ನ ತ್ಯಜಿಸಿದರಂತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಯುವವಾಣಿ ಇದು ನಿಮ್ಮ ವಾಣಿ.

ಅಧಿಕ ರಕ್ತದೊತ್ತಡದ ಬಗ್ಗೆ ಮಾಹಿತಿಯನ್ನು ಮಾಡ್ಕೊಳ್ತಾ ಇದ್ದೀರಾ. ಅಧಿಕ ರಕ್ತದೊತ್ತಡವನ್ನು ತಡೆಗಟ್ಟೋದು ಹೇಗೆ ಮತ್ತು ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಲು ಸರಳ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಇದು ಅಧಿಕದ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಲು ಬಹಳ ಪರಿಣಾಮಕಾರಿ. ಕನಿಷ್ಠ ದಿನಕ್ಕೆ 30 ನಿಮಿಷ ವ್ಯಾಯಾಮ ಮಾಡೋದು ಅಥವಾ ನಡಿಗೆ ಮಾಡೋದು, ಉಪ್ಪಿನ ಪ್ರಮಾಣವನ್ನು ಆಹಾರದಲ್ಲಿ ಕಡಿಮೆ ಮಾಡೋದು, ಹಣ್ಣು ತರಕಾರಿಯಂತಹ ಸಮೃದ್ಧ ಆಹಾರ ಸೇವನೆ ಮಾಡೋದು, ತೂಕವನ್ನು ನಿಯಂತ್ರಣ ಮಾಡಿಕೊಳ್ಳೋದು, ಮದ್ಯಪಾನ ಮತ್ತು ಧೂಮಪಾನದಿಂದ ದೂರವಿರೋದು, ಮಾನಸಿಕ ಒತ್ತಡವನ್ನು ನಿಯಂತ್ರಣ ಮಾಡಲೇಬೇಕು. ಇದು ಬಹಳ ಮುಖ್ಯ. ರಕ್ತದೊತ್ತಡ ಇರೋರು ಇದನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆಯನ್ನು ಪಡೆದು ಔಷಧಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳೋದು ಅತ್ಯಗತ್ಯ. ಕೆಲವರಂತೂ ಒಮ್ಮೆ ವೈದ್ಯರು ಮಾತ್ರೆ ಬರೆದುಕೊಟ್ಟ ಮೇಲೆ ವರ್ಷಗಳ ಕಾಲ ಪುನಃ ಪರೀಕ್ಷೆ ಮಾಡಿಸದೆ ಅದನ್ನೇ ತೆಗೆದುಕೊಳ್ತಾರೆ. ಇದು ತಪ್ಪು. ಒತ್ತಡ ಹೆಚ್ಚು ಅಥವಾ ಕಮ್ಮಿ ಇದ್ದರೆ ಮಾತ್ರೆಗಳ ಪ್ರಮಾಣ ಬದಲಾವಣೆ ಮಾಡಬೇಕಾಗುತ್ತೆ. ಆದ್ದರಿಂದ ವೈದ್ಯರನ್ನು ಕಂಡು ಪರೀಕ್ಷೆ ಮಾಡಿಸ್ಕೊಳ್ಳುವುದು ಬಹಳ ಒಳ್ಳೆಯದು. ಈಗ ಕೇಳಿ ಧರ್ಮಸೇರೆ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ರಚನೆ, ಸಂಗೀತ ನೀಡಿದ್ದಾರೆ ಉದಯ್ ಕುಮಾರ್ ಅವರು.

0: ಇದುವರೆಗೂ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
6: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900901282
1: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: ಆಕಾಶವಾಣಿ ಮಡಿಕೇರಿ. ಯುವ ವಾಣಿ.
11: ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇವತ್ತಿನ ಯುವವಾಣಿಗೆ ಸ್ವಾಗತ, ಸುಸ್ವಾಗತ. ಇಂದು ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ ಎಂ ಶಕುಂತಲಾ.
12: ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ನಾವು ಕಾಣ್ತಾ ಇರತಕ್ಕಂಥ ಹಲವು ದೃಶ್ಯಗಳು ನಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ಉದಾಹರಣೆ, ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಸುದ್ದಿಗಳನ್ನು ಕಂಡಾಗ ನಮ್ಮ ಮನಸ್ಸು ಇಷ್ಟೆಲ್ಲ ಪ್ರತಿಕ್ರಿಯಿಸುತ್ತೆ. ನಿಮಗೂ ಕೂಡ ಅನುಭವ ಆಗಿದೆ. ಇದು ನಿರಂತರವಾಗಿ ಮನಸ್ಸಿನಲ್ಲಿ ಹುಟ್ಟುವಂತಹ ಭಾವನೆಗಳಿಗೆ ಜೊತೆ ಜೊತೆಯಾಗಿ ಸಾಗ್ತಾ ಸಾಗ್ತಾ ನಮ್ಮ ಜೀವನವೂ ಕೂಡ ಒಂದೊಂದೇ ದಿನಗಳನ್ನ, ಒಂದೊಂದೇ ಕ್ಷಣವನ್ನ ಕಳೀತಾ ಕಳೀತಾ ಮುಂದೆ ಹೋಗಿದ್ದೇ ಗೊತ್ತಾಗಿಲ್ಲ ಅನ್ನೋ ಹಾಗೆ ಆಗ್ಬಿಡುತ್ತೆ. ಕೆಲವೊಂದು ಸಂಗತಿಗಳು ಬಹಳಷ್ಟು ನಗುವನ್ನ ಕೊಡುತ್ತೆ, ಮತ್ತೆ ಕೆಲವು ಕಲಿಯಲೇಬೇಕಾದಂತಹ ಪಾಠಗಳನ್ನು ನಮಗೆ ತಿಳಿಸ್ತಾ ಹೋಗುತ್ತೆ, ಇನ್ನು ಕೆಲವು ನಮಗೆ ತಿಳಿಯದ ಹಾಗೆ ದುಃಖವನ್ನು ತರುವಂತಹ ಸಂಗತಿಗಳನ್ನು ಕೂಡ ನಾವು ನೋಡಿ ದುಃಖಿಸ್ತೀವಿ.

ಕೆಲವು ಸಂಗತಿಗಳನ್ನು ನಾವು ವಿಚಾರ ಮಾಡೋದಾದರೆ, ವಿಶೇಷ ಸಂಗತಿಗಳು ನಮ್ಮನ್ನು ಆಕರ್ಷಣೆ ಮಾಡಿ ಏನೋ ಒಂದು ಕಲಿಯುವಂಥದ್ದಿದೆ ಅಂತ ಒಳಗೆ ಹೋಗಿ ಒಮ್ಮೆ ನಮ್ಮ ಮನಸ್ಸು ವಾಪಸ್ ಬರುತ್ತೆ. ಆ ಕ್ಷಣದಲ್ಲೇ ಏನೋ ಒಂದು ಸಣ್ಣ ಬದಲಾವಣೆ ಆಗುತ್ತೆ. ಅಂತಹ ಸಂಗತಿಗಳು ಕೂಡ ಯುವ ಸಮೂಹದ ಮನಸ್ಸಿನಂಗಳಕ್ಕೆ ಹೋಗಿ ಏನೋ ಒಂದು ಹೊಸತನ ಆವರಿಸುತ್ತೆ ಅಂತ ಅಂದ್ಕೊಳ್ಳೋಣ. ಆ ಹೊಸತನದಲ್ಲಿ ಮುಂದೆ ಬರುವಂತಹ ದಿನಗಳು ಬಹಳಷ್ಟು ಸಂಭ್ರಮವನ್ನು ಚೆಲ್ತಾ ಹೋಗುತ್ತೆ. ಈಗ ರಸ್ತೆಯಲ್ಲಿ ನಾವು ನಡೆದು ಹೋಗುವಾಗ ಸ್ವಲ್ಪ ಬಾನಂಗಳದತ್ತ ಗಮನ ಹರಿಸಿದಾಗ, ಅಂದರೆ ಕಣ್ಣಾಡಿಸಿದಾಗ, ಬಣ್ಣ ಬಣ್ಣದ ಹೂಗಳು ನಗ್ತಾ ಇರುತ್ತೆ. ಇನ್ನು ಕೆಲವೊಂದು ಹೂಗಳು ರಸ್ತೆಯಲ್ಲಿ ಬಿದ್ದಿರುತ್ತೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನುವಂತಹ ಅಂಶ ಆ ಕ್ಷಣದಲ್ಲಿ ನಮ್ಮ ಮನಸ್ಸಿಗೆ ಬಂದು ಸಾಗುತ್ತೆ. ಇವೆಲ್ಲವೂ ಕೂಡ ನಮಗೆ ಪಾಠವನ್ನು ಕಲಿಸ್ತಾ ಹೋಗುತ್ತೆ. ಮೂಲ ಆಧಾರ ಏನು? ನಮ್ಮ ಆಸಕ್ತಿ. ನಮ್ಮ ಮನಸ್ಸಿನ ಅಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಾ ಇರತಕ್ಕಂಥ ಭಾವನೆಗಳನ್ನೊಮ್ಮೆ ನಾವು ಗಮನಿಸ್ತೀವ ಅನ್ನೋದು ಮೊದಲ ಅಂಶ. ಈ ಖುಷಿಯಲ್ಲಿ ನಮ್ಮ ಭಾವನೆಗಳಿಗೆ ಒಂದು ಹಾಡನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಒಂದು ಹಾಡನ್ನು ಕೇಳಿ ನಂತರ ಮಾತುಕತೆಯನ್ನು ಮುಗಿಸೋಣ. ಅದಕ್ಕೂ ಮುನ್ನ ಇಂದಿನ ಯುವವಾಣಿಯ ವಿಶೇಷ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಖ್ಯಾತ ಸಾಹಿತಿಗಳು ಬರಹಗಾರರು ಬರೆದಿರುವಂತಹ ಅಜ್ಜ ಅಜ್ಜ ಕಥೆ ಹೇಳು ನೀತಿ ಕಥೆಗಳನ್ನು ಬರೆದಿರುವಂತಹ ಈ ಪುಸ್ತಕದಲ್ಲಿ ನಿಮಗಾಗಿ ಕೆಲವೊಂದು ಕಿವಿ ಮಾತುಗಳು ಹೇಳಿರುವಂತಹ ಕಥೆಗಳು ಇದೆ. ಅವುಗಳನ್ನು ಕೂಡ ನಾವು ಓದಿ ತಿಳ್ಕೊಳ್ಳೋಣ ಅಲ್ವಾ? ಬನ್ನಿ ಒಂದು ಹಾಡನ್ನು ಕೇಳೋಣ.

ಹಾಡನ್ನಂತೂ ಕೇಳಾಯಿತು. ನಮ್ಮ ಭಾವನೆಯ ಹಂದರದಡಿ ಅಡಗಿರುವಂತಹ ಕಾಣಬಲ್ಲಂತಹ ವಿಚಾರಗಳು ಹತ್ತು ಹಲವು. ಅದರಲ್ಲಿ ನಮಗೆ ತುಂಬ ಬೇಸರ ಆಗುವಂಥದ್ದೇನು ಗೊತ್ತಾ? ಪ್ರತಿಭಾವಂತರು ತಮ್ಮ ಪ್ರಾಣವನ್ನು ಅನ್ಯಾಯವಾಗಿ ಕಳ್ಕೊಳ್ತಾ ಇರ್ತಕ್ಕಂಥದ್ದು. ಏನು ಕಷ್ಟ ಇರುತ್ತೆ ಅವರಿಗೆ ಅನ್ನೋದೇ ನಮಗೆ ತಿಳಿಯಲ್ಲ. ನಾವೇ ಅವರ ಸ್ಥಾನಕ್ಕೆ ಅಂತ ಹೋದಾಗ ಅಯ್ಯೋ ಇಷ್ಟಕ್ಕೆಲ್ಲ ಪ್ರಾಣ ಕಳ್ಕೊಳ್ಳೋದಾ, ಇಷ್ಟಕ್ಕೆಲ್ಲ ಅಯ್ಯೋ ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ನಮ್ಮ ಪ್ರಾಣವನ್ನು ನಾವು ಹೇಗೆ ಹಾರಿ ಹೋಗೋದಕ್ಕೆ ಕಾರಣಕರ್ತರಾಗ್ಬಿಡ್ತೀವಿ ಅಂತ ಯೋಚನೆ ಬರುತ್ತೆ. ಆದರೆ ಸಂದರ್ಭಗಳು ಅವರನ್ನು ಮುಂದೆ ಕತ್ತಲು ಆವರಿಸುವಂತೆ ಮಾಡಿ ಎಲ್ಲ ಬಾಗಿಲುಗಳು ಅಂದರೆ ಬದುಕುವಂತಹ ಛಲ ಎಷ್ಟೇ ಇರಲಿ, ಅಂತಹ ಛಲ ಹೊಂದಿರುವಂತಹ ಮನಸ್ಸುಗಳನ್ನು ಕತ್ತಲು ಆವರಿಸುತ್ತೆ. ಬೆಳಕನ್ನು ಕೊಡುವಂಥದ್ದು ಎಲ್ಲಿದೆ? ಈಗ ಒಂದು ಕೋಳಿ ಮೊಟ್ಟೆಯನ್ನು ನಾವು ಗಮನಿಸೋಣ. ಮನಸ್ಸನ್ನು ಒಂದು ಕೋಳಿ ಮೊಟ್ಟೆ ರೀತಿ ಅಂತ ಅಂದ್ಕೊಳ್ಳೋಣ. ಒಳಗಡೆ ಭಂಡಾರ ಇರುತ್ತೆ, ಹಾಗೆ ನಮಗೆ ಜ್ಞಾನ ಅನ್ನೋದಿರುತ್ತೆ. ಆ ಜ್ಞಾನವನ್ನು ಹೊರತೆಗಿಬೇಕಾದ್ರೆ ಏನು ಮಾಡಬೇಕು? ಮಾರ್ಗದರ್ಶಕರನ್ನು ಹುಡುಕ್ತಾ ಹೋಗಬೇಕು. ನಮ್ಮ ಸಮಾಜದಲ್ಲಿ ಹತ್ತು ಹಲವು ಲಕ್ಷ ಕೋಟಿಗಟ್ಟಲೆ ಸಾಧನೆ ಮಾಡಿರುವಂಥವ್ರು ಇರ್ತಾರೆ. ಸಾಧನೆ ಮಾಡೋದು ಅಂದರೆ ಸಾಧನೆಯನ್ನು ಮಾಡುವಂಥದ್ದು ಸುಲಭದ ಕೆಲಸವಲ್ಲ. ಆದರೆ ಆಸಕ್ತಿ ಗುರಿ ಎರಡನ್ನು ಜಾಗರೂಕತೆಯಿಂದ ಕಾಪಾಡಿಕೊಂಡಿದ್ದಾಗ ಮಾತ್ರ ಸುಲಭ ಅಂತ ಅನ್ನಬಹುದು. ಪ್ರಪಂಚದಲ್ಲಿ ಹುಟ್ಟಿರುವಂಥದ್ದು ಯಾವ ಕಾರಣಕ್ಕೆ? ಹುಟ್ಟಿ ಸಾಧನೆಯನ್ನು ಮಾಡಲಿಕ್ಕೆ. ಸಾಧನೆಯನ್ನು ಮಾಡುವಾಗ ಹಲವಾರು ಘಟನೆಗಳು ನಮ್ಮ ಜೀವನದಲ್ಲಿ ಸಾಗಿ ಹೋಗುತ್ತೆ. ಹೆದರಿ ನಾವು ಅಲ್ಲೇ ಕೂತ್ಕೊಂಡ್ರೆ ನಿಂತ ನೀರಾಗ್ಬಿಡ್ತೀವಿ. ಅದೇ ಹರಿಯುತ್ತಿರುವಂತಹ ನೀರಾದರೆ ಜುಳು ಜುಳು ಅಂತ ಹರಿತಾ ಸಾಗಿ ಸಾಗಿ ಕಡೆಗೆ ಸಮುದ್ರವನ್ನು ಸೇರುತ್ತೆ. ಅದು ಸಾರ್ಥಕತೆಯನ್ನು ಹೊಂದುತ್ತೆ ಅಂತ ತಿಳುವಳಿಕೆ ಹೊಂದಿರೋರು ಹೇಳ್ತಾರೆ. ಇನ್ನು ಯುವ ಸಮೂಹಕ್ಕೆ ತಿಳುವಳಿಕೆ ಇದೆಯಾ ಅಂತ ಹಲವರ ಪ್ರಶ್ನೆ. ಖಂಡಿತ ತಿಳುವಳಿಕೆ ಇದೆ, ಆದರೆ ಆ ಬಾಗಿಲನ್ನು ತೆರೆಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಣ್ಣು ಮುಂದೆ ಎಲ್ಲ ಸಿಗುತ್ತೆ, ವಿಚಾರ ಯಾಕೆ ಮಾಡಬೇಕು, ಚಿಂತನೆ ಯಾಕೆ ಮಾಡಬೇಕು ಅಂತ ಹಲವರಿಗೆ ಅನಿಸುತ್ತೆ. ಇನ್ನು ಕೆಲವರನ್ನು ನಾವು ಕಂಡಿದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ. ಅವರ ಸುದ್ದಿ ಬಹಳಷ್ಟು ಆಕರ್ಷಣೆಯನ್ನು ಹೊಂದುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಸರ್ಕಾರಿ ನೌಕರಿಗೆ ಸೇರಿರುವಂಥದ್ದು, ಹತ್ತು ಉದ್ಯೋಗಗಳನ್ನು ಪಡೆದಿರತಕ್ಕಂಥದ್ದು. ಆದರೆ ಅವರ ಬದುಕಿನ ಹಿನ್ನೆಲೆಯನ್ನು ಕಂಡಾಗ ಬಡತನ ಸಾಧನೆಗೆ ಅಡ್ಡಿ ಯಾವತ್ತೂ ಆಗಲ್ಲ ಅಲ್ವಾ? ಇನ್ನು ಕಥೆಗಳನ್ನು ಓದೋಣ ಅಂತ ಆರಂಭದಲ್ಲಿ ಹೇಳಿದ್ವಿ. ಬನ್ನಿ ನೀತಿ ಕಥೆಗಳನ್ನು ಓದೋಣ. ಒಂದು ನೀತಿ ಕಥೆ ಇದೆ. ಚಪ್ಪಲಿ ಮಾಡುವವನ ಮಗ ಅಂತ ಶೀರ್ಷಿಕೆ ಇದೆ. ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷರಾದರು. ಇದು ಕೆಲವರಿಗೆ ಸಹಿಸಲು ಸಾಧ್ಯವಾಗದಾಯಿತು. ಅವಮಾನಿಸಲು ಸೂಕ್ತ ಸಮಯಕ್ಕೆ ಕಾಯುತ್ತಿದ್ದರು. ಒಮ್ಮೆ ಸಂಸತ್ ಸಭೆಯಲ್ಲಿ ಅವರೆಲ್ಲರೂ, ಅಧ್ಯಕ್ಷರೇ, ನಿಮ್ಮ ತಂದೆಯವರು ಸುಂದರವಾದ ಚಪ್ಪಲಿಗಳನ್ನು ಮಾಡುತ್ತಿದ್ದರು, ನಾವದನ್ನು ಧರಿಸುತ್ತಿದ್ದೆವು ಎಂದರು. ಲಿಂಕನ್ ಒಬ್ಬ ಚಮ್ಮಾರನ ಮಗನೆಂದು ಹಂಗಿಸುವುದು ಅವರ ಇರಾದೆಯಾಗಿತ್ತು. ಆಗ ಲಿಂಕನ್ ನಸುನಗುತ್ತಾ,

ಅವು ಬಾಳಿಕೆ ಬಂದುವೆ ಅಂತ ಕೇಳಿದ್ರಂತೆ. ಧರಿಸಲು ನಿಮಗೆ ಹೇಗನ್ನಿಸುತ್ತಿತ್ತು ಅಂತ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ರಂತೆ. ಆ ಸದಸ್ಯರುವಾಗ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತಿತ್ತು, ಧರಿಸಲು ತುಂಬ ಹಿತವಾಗುತ್ತಿತ್ತು ಎಂದರಂತೆ. ಲಿಂಕನ್ ಮತ್ತದೇ ನಸುನಗೆಯಲ್ಲಿ, ಹಾಗಾದರೆ ಒಬ್ಬ ಪ್ರಾಮಾಣಿಕನಾದ ಚಪ್ಪಲಿ ಹೊಲೆಯುವವನ ಮಗ ನಾನು ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ ಎಂದರಂತೆ. ಪ್ರಶ್ನೆ ಕೇಳಿದವರು ಮೂಕರಾದರಂತೆ. ಈ ಕಥೆಯ ನೀತಿ, ಜಾತಿ ದೊಡ್ಡದಲ್ಲ, ನಿಷ್ಠೆ ಪ್ರಾಮಾಣಿಕತೆಯೇ ದೊಡ್ಡದು ಅಂತ. ಏನು ಹೇಳಿ? ಜಾತಿ ದೊಡ್ಡದಲ್ಲ, ನಿಷ್ಠೆ ಪ್ರಾಮಾಣಿಕತೆಯೇ ದೊಡ್ಡದು ಅಂತ ನೀತಿಯನ್ನ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಕಥೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಅವಮಾನ ಮಾಡಲು ಹಲವು ಜನ ಕಾದಿರ್ತಾರೆ. ಆ ಅವಮಾನಕ್ಕೆ ಹೆದರಿ ಹಿಂದೆ ಸರಿದ್ರೆ ಸಾಧನೆ ಮಾಡೋದು ಹೇಗೆ? ಯುವಶಕ್ತಿ ದೇಶದ ಶಕ್ತಿ. ಆ ದೇಶದ ಶಕ್ತಿಯನ್ನ ಕುಗ್ಗಿಸೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲವಂತೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂತಹ ಕಥೆಯನ್ನ ನಾವು ಸದಾಕಾಲ ನೆನಪು ಮಾಡಿಕೊಳ್ಬೇಕು. ಒಂದೇ ಒಂದು ಕಡ್ಡಿಯನ್ನು ಹಿಡ್ಕೊಂಡ್ರೆ ಹೇಗೆ ಬೇಕಾದರೂ ಮುರಿದು ಹಾಕ್ಬೋದು. ಆದರೆ ಒಂದು ಬಂಡಲ್ ಅಂತ ಏನಿರುತ್ತೆ, ಕಂತೆ, ಅದನ್ನು ಕಟ್ಟಿ ಮುರಿಬೇಕು ಅಂತ ಅಂದರೆ ಮುರಿಯಕ್ಕಾಗತ್ತಾ? ಹಾಗೆಯೇ ಯುವಶಕ್ತಿ. ಯುವಶಕ್ತಿಯನ್ನು ಯಾರೂ ಕೂಡ ಅವಮಾನಿಸಿದ್ರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತಗೊಂಡಷ್ಟು ನಾವು ಸಾಧನೆಯನ್ನು ಮಾಡಬಹುದು ಅಂತ ಅನುಭವಿಗಳು ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟೆಲ್ಲ ಶಕ್ತಿ ಇದೆ, ಪ್ರತಿಭೆ ಏನೆಲ್ಲ ಇದೆ, ಅಂತಹ ಪ್ರತಿಭೆಯನ್ನು ನೀವೇ ಹೊಸಕಿ ಹಾಕಿ ಈ ಪ್ರಪಂಚವನ್ನೇ ಬಿಟ್ಟು ಹೋಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹದ್ದು ಅಜ್ಞಾನಿಗಳ ಲಕ್ಷಣ ಅಂತ ಕೂಡ ನಾವು ಹೇಳಬಹುದು. ಹಾಗಾಗಿ ಆತ್ಮಹತ್ಯೆ ಎಂದೂ ಕೂಡ ಅಪರಾಧ. ನಮಗೆ ಆತ್ಮವನ್ನು ಕೊಲ್ಲುವಂತಹ ಹಕ್ಕು ಇದೆಯಾ? ಖಂಡಿತ ಇಲ್ಲ. ನಮ್ಮ ಮನಸ್ಸು ಗಟ್ಟಿಯಾಗಿ ಇದ್ದಷ್ಟು ಆತ್ಮ ಬಲವಾಗತ್ತೆ ಅಂತ ಚಿಂತಕರು ಹೇಳ್ತಾರೆ. ಬನ್ನಿ ಮತ್ತೊಂದು ಹಾಡನ್ನು ಕೇಳಬೇಕು. ಕಥೆಯನ್ನು ಹಾಡಿನ ನಂತರ ಕೇಳೋಣ.

ಹಾಡಿನ ನಂತರ ಮತ್ತೊಂದು ಕಥೆ. ಮಾಂಸಹಾರಿ ಸಸ್ಯಹಾರಿಯಾದುದು. ಡಾಕ್ಟರ್ ಆಲ್ಬರ್ಟ್ ಶೆಟ್ರರ್ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು. ಯುವಕರಾಗಿದ್ದಾಗ ಅವರಿಗೆ ಮಾಂಸಹಾರ ಬಹಳ ಅಚ್ಚುಮೆಚ್ಚು. ಒಮ್ಮೆ ಅವರು ದಾರಿಯಲ್ಲಿ ದಾಂಡಿಗರಿಬ್ಬರು ದಷ್ಟಪುಷ್ಟವಾದ ಕುರಿಯೊಂದನ್ನು ಎಳೆದೊಯ್ಯುತ್ತಿರುವುದನ್ನು ಕಂಡರು. ಕುರಿ ಆರ್ತನಾದ ಕೈಯುತ್ತಿತ್ತು. ಸಾವಿನ ಸೂಚನೆ ಅದಕ್ಕೆ ಸಿಕ್ಕಿರಬಹುದು. ದಾಂಡಿಗರನ್ನು ಆಲ್ಬರ್ಟ್ ಪ್ರಶ್ನಿಸಿದರು. ದಾಂಡಿಗರು, ನಾವು ಕಸಾಯಿಖಾನೆಯವರು, ಇದಕ್ಕದು ಗೊತ್ತಾಗಿರಬೇಕು, ಅದಕ್ಕೆ ಬೊಬ್ಬಿಡುತ್ತಿದೆ ಎಂದು ನಕ್ಕರಂತೆ. ಆಗ ಆಲ್ಬರ್ಟರಿಗೆ, ನಾನು ಇಷ್ಟಪಟ್ಟು ತಿನ್ನುವ ಮಾಂಸಾಹಾರದ ಪ್ರತಿ ಪ್ರಾಣಿಯೂ ಸಾಯುವ ಮುಂಚೆ ಹೀಗೆಯೇ ನರಳುತ್ತದೆಯೇ ಎಂಬ ಯೋಚನೆ ಅವರನ್ನು ಕಾಡಿತಂತೆ. ಅವರು ತಕ್ಷಣ ಸೂಕ್ತ ಬೆಲೆ ನೀಡಿ ಆ ಕುರಿಯನ್ನು ಖರೀದಿಸಿದರಂತೆ. ತಮ್ಮ ಮನೆಗೆ ತೆಗೆದುಕೊಂಡು ಹೋದರಂತೆ. ಆಲ್ಬರ್ಟ್ರೊಡನೆ ಬಂದಂತಹ ಕುರಿಯನ್ನು ನೋಡಿದ ಮನೆಯವರು, ಕುರಿ ಹಿಂದೇ ಸಾಯುವುದನ್ನು ನೀನು ತಪ್ಪಿಸಿರಬಹುದು, ಆದರದು ಮುಂದೊಂದು ದಿನ ಸಾಯಲೇಬೇಕಲ್ಲವೇ ಎಂದರಂತೆ. ಆಗ ಆಲ್ಬರ್ಟರು, ಪರವಾಗಿಲ್ಲ, ಅದರ ಆಯುಷ್ಯವನ್ನು ಒಂದಷ್ಟು ದಿನಗಳ ಮಟ್ಟಿಗೆ ಹೆಚ್ಚಿಸಿದ್ದೇನಲ್ಲ ಎಂದು ತೃಪ್ತಿಯನಗೆ ಸೂಚಿಸಿದರಂತೆ. ಅಂದಿನಿಂದ ಅವರು ಮಾಂಸಾಹಾರವನ್ನು ತ್ಯಜಿಸಿದರಂತೆ, ಸಸ್ಯಹಾರಿಯಾಗಿ ಮುಂದುವರೆದರಂತೆ. ಡಾಕ್ಟರ್ ಆಲ್ಬರ್ಟ್ ಶೆಟ್ರರ್ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರು. ಈ ಕಥೆಯ ನೀತಿ, ಸಕಲ ಜೀವಿಗಳಲ್ಲಿ ದಯೆ ತೋರುವವನೇ ಪರಮ ದೈವ ಭಕ್ತ. ಸಕಲ ಜೀವಿಗಳಲ್ಲಿ ದಯೆ ತೋರುವವನೇ ಪರಮ ದೈವ ಭಕ್ತ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು ಏನು? ಮಾನವೀಯತೆ ಅನ್ನೋದು ಎಷ್ಟೆಲ್ಲ ಕೆಲಸ ಮಾಡುತ್ತೆ, ಹೇಗೆ ಹುಟ್ಟುತ್ತೆ ನಮ್ಮ ಮನಸ್ಸಿಗೆ.

ನಲ್ಲಿ ಡಾಕ್ಟರ್ ಆಲ್ಬರ್ಟ್ ಶೆಟ್ರಲ್ ಅವರು ಮಹಾಜ್ಞಾನಿ. ಲೇಖಕರು ತಿಳಿಸಿರುವ ಹಾಗೆ ಪ್ರಶಸ್ತಿ ಪುರಸ್ಕೃತರು, ನೊಬೆಲ್ ಪ್ರಶಸ್ತಿ ಪುರಸ್ಕೃತರು. ಇವರು ಮಾಂಸಾಹಾರವನ್ನು ಎಷ್ಟು ಇಷ್ಟಪಟ್ಟು ಸೇವಿಸ್ತಾ ಇದ್ರು, ಹಾಗೆಯೇ ಆ ಕುರಿಯನ್ನು ಆ ದಾಂಡಿಗರು ತೆಗೆದುಕೊಂಡು ಹೋಗುವಾಗ ಬೊಬ್ಬಿಡುತ್ತಿದ್ದಂತಹ ಸಂದರ್ಭವನ್ನು ಕಣ್ಣಾರೆ ಕಂಡು ನೊಂದು ಆ ತಕ್ಷಣದಲ್ಲಿ ಖರೀದಿ ಮಾಡಿ ಆ ಪ್ರಾಣವನ್ನು ಉಳಿಸಿದ್ರು. ಕಸಾಯಿ ಖಾನೆಗೆ ತೆಗೆದುಕೊಂಡು ಹೋಗುತ್ತಿದ್ದಂತಹ ಕುರಿಯನ್ನು ಖರೀದಿಸಿ ತಂದರು. ಆ ಕ್ಷಣ ನಮಗೆ ಕಲಿಸುವಂತಹ ಪಾಠ ಏನು? ಒಂದು, ನಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಭಾವನೆಗಳು ಸಂದರ್ಭಕ್ಕೆ ತಕ್ಕಂತೆ ಹುಟ್ಟುತ್ತಾ ಇರುತ್ತೆ, ಮೂಡ್ತಾ ಇರುತ್ತೆ. ಆ ಭಾವನೆಗಳಿಗೆ ನಾವು ರೆಕ್ಕೆಯನ್ನು ಕಟ್ಟಿ ಹಾರುವುದಕ್ಕೆ ಬಿಡಬೇಕು. ಆ ಭಾವನೆಗಳು ಒಳ್ಳೆಯದಾಗಿದ್ದರೆ ಮಾತ್ರ ನಾವು ಹಾಗೆ ಮಾಡಬಹುದು. ಇನ್ನು ಕೆಲವೊಮ್ಮೆ ಕೆಟ್ಟ ಭಾವನೆಯೂ ಕೂಡ ಮೂಡಬಹುದು. ಆ ಕೆಟ್ಟ ಭಾವನೆಯನ್ನು ಹತ್ತಿಕ್ಕೋದಿಕ್ಕೆ ಸಂಗೀತವನ್ನು ಆಲಿಸುವಂಥದ್ದು, ಪುಸ್ತಕವನ್ನು ಓದುವಂಥದ್ದು, ಪುಟ್ಟ ಮಕ್ಕಳ ಕಲರವ ಆಲಿಸುವಂಥದ್ದು, ಹಸಿರನ್ನು ವೀಕ್ಷಿಸುವಂಥದ್ದು, ಪ್ರವಾಸಿ ಸ್ಥಳಗಳನ್ನು ಭೇಟಿ ಕೊಡುವಂಥದ್ದು, ಇವೆಲ್ಲ ದಾರಿಗಳು ಇದ್ದಾಗ್ಯೂ ಕೂಡ ಹಲವು ಘಟನೆಗಳು ಕ್ರೂರವಾಗಿ ನಡೆದು ಹೋಗುತ್ತೆ ಎಂದಾಗ ಅಲ್ಲಿ ಸೋಲು ಗೆದ್ದಿದೆ ಅಂತ ಹೇಳಬಹುದು. ಸೋಲನ್ನು ಗೆಲ್ಲುವುದಕ್ಕೆ ಬಿಟ್ಟವರು ಯಾರು? ಆ ಪರಿಸರ. ಸೋತು ಗೆದ್ದವರು ಬೇರೆ. ಭಾವನೆಗಳು ಹುಟ್ಟುತ್ತಾ ಇರುತ್ತೆ. ಆ ಭಾವನೆಗಳು ಯಾವ ರೀತಿಯ ಸಂತೋಷವನ್ನು ಕೊಡುತ್ತವೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ನಮ್ಮೆಲ್ಲರಿಗೆ. ಮನಸ್ಸು ಅನ್ನೋದನ್ನು ನಾವು ನಿಯಂತ್ರಣ ಮಾಡಬೇಕು. ಆ ಮುಖಾಂತರ ಹುಟ್ಟುವಂತಹ ಭಾವನೆಗಳಿಗೆ ಒಂದು ಚಂದದ ರೂಪವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾವು ನಿಪುಣರು ಅಂತ ಕೂಡ ಹೇಳಬಹುದು. ಹುಟ್ಟಿ ಸಾಯುವ ತನಕ ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾನೇ ಇರ್ತಾರೆ. ಮುಂದೆ ಏನೋ ಆಗೋಗುತ್ತೆ ಅಂತ ಹಿಂದೆ ನಾವು ಪ್ರಾಣವನ್ನು ಕಳ್ಕೊಂಡ್ರೆ ಮತ್ತೆ ಹುಟ್ಟೋದಕ್ಕೆ ಸಾಧ್ಯನಾ? ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತೆ ಬಂದು ಸೇರುತ್ತಾ? ಜೀವ ಅಮೂಲ್ಯವಾದದ್ದು ಅಂತ ಮಾಧ್ಯಮಗಳಲ್ಲೆಲ್ಲ ಕೂಡ ಹೇಳ್ತಾರೆ, ನೀವು ಕೇಳ್ತಾ ಇರ್ತೀರ. ಮನಸ್ಸನ್ನು ನಿಗ್ರಹಿಸೋದಕ್ಕೆ ಯೋಗಾಭ್ಯಾಸ ಇದೆ, ಪುಸ್ತಕವನ್ನು ಓದುವಂತಹ ಹವ್ಯಾಸವನ್ನು ಹೊಂದಿದ್ದೇವೆ. ಪ್ರಾಣಿಗಳು ಎಷ್ಟು ಕಷ್ಟಪಡುತ್ತವೆ. ಬೇಸಿಗೆ ಕಾಲದಲ್ಲಿ ನೀರಿಲ್ಲದಾಗ ಅವುಗಳ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಪ್ರಾಣವನ್ನು ಕಳ್ಕೊಳ್ಳೋದಕ್ಕೆ ಮನಸ್ಸನ್ನು ಕೊಡ್ತೀವ? ಬತ್ತಿ ಹೋದಂತಹ ಕೆರೆಗಳಲ್ಲಿ ಪ್ರಾಣಿಗಳು ಬಾಯಾರಿಕೆಯಿಂದ ಹೋಗಿ ನೋಡಿದಾಗ ಅಲ್ಲಿ ನೀರಿಲ್ಲ ಅಂತ ಅಂದಾಗ ನಾವು ಒಂದು ಜಾಗ್ರತೆಯನ್ನು ಮೂಡಿಸ್ಬೇಕು ಅಂತ ಮನಸ್ಸಲ್ಲಿ ಹುಟ್ಟುತ್ತೆ. ಆ ಭಾವನೆಯನ್ನು ಹುಟ್ಟೋದಕ್ಕೆ ಬಿಡದ ಹಾಗೆ ಅಥವಾ ಅಕಾಲಿಕ ಕಾರಣಗಳಿಂದ ಮಕ್ಕಳು ಅನಾಥರಾಗಿರ್ತಾರೆ, ಆ ಮಕ್ಕಳಿಗೆ ತಾಯಿ ತಂದೆಯ ಪ್ರೀತಿಯನ್ನು ನಾವು ಸುರಿಸ್ಬೇಕು ಅನ್ನೋದು ಕೂಡ ಶಕ್ತಿ ಇರುತ್ತೆ. ಆ ಭಾವನೆಯನ್ನೂ ಕೂಡ ಹುಟ್ಟೋದಕ್ಕೆ ದಾರಿ ಮಾಡಿಕೊಡ್ಲಿಲ್ಲ ಅಂದರೆ ಅಂತಹ ಮನಸ್ಸು ನಿಯಂತ್ರಣದಲ್ಲಿಲ್ಲ ಅಂತ ಹೇಳಬಹುದು. ಆದರೆ ನಮ್ಮ ಯುವ ಮನಸ್ಸುಗಳು ಆ ಸಂದರ್ಭದಲ್ಲಿ ನಿಜವಾಗಿ ಕೂಡ ಜಾಣ್ಮೆಯನ್ನು ಹೊಂದುತ್ತಾರೆ.

0: ನೀತಿ ಕಥೆಗಳಲ್ಲಿ ತಿಳಿಸಿರುವಂತಹ ಮಾಹಿತಿ, ಅಂದರೆ ಯಾವುದೇ ಅವಮಾನಕ್ಕೆ ಅಂಜದೆ ಅಥವಾ ವ್ಯಂಗ್ಯದ ಮಾತುಗಳಿಗೆ ಕುಗ್ಗದೆ ಸೋಲನ್ನೇ ಗೆಲುವಿನ ಮೆಟ್ಟಿಲನ್ನಾಗಿಸಿಕೊಂಡು ಸಾಧನೆ ಮಾಡುವುದು ಯುವ ಸಮೂಹದ ಮಹತ್ತರವಾದಂತಹ ಗುರಿ ಆಗಿರಬೇಕು. ಹಾಗೆಯೇ ಸಂದರ್ಭಕ್ಕೆ ಮೂಡುವಂತಹ ಒಳ್ಳೆಯ ಭಾವನೆಗಳಿಗೆ ಮನಸ್ಸಿನಲ್ಲಿ ವೇದಿಕೆಯೊಂದನ್ನು ಕಲ್ಪಿಸಿ ಆ ಮುಖಾಂತರ ವ್ಯಕ್ತಿತ್ವ ವಿಕಸನಕ್ಕೆ ನಾವೇ ದಾರಿ ಮಾಡಿಕೊಡುವಂತಹ ಕೆಲಸವೂ ಕೂಡ ಅಪರೂಪ ಹಾಗೂ ಅಮೂಲ್ಯ. ಒಟ್ಟಾರೆ ಜೀವ ಅಮೂಲ್ಯವಾದುದು, ಆತ್ಮಹತ್ಯೆ ಅಪರಾಧ. ಮನಸ್ಸನ್ನ ಬದಲಾವಣೆ ಮಾಡಿಕೊಳ್ತಾರೆ ಅಂತ ಹೇಳುತ್ತಾ ಇವತ್ತಿನ ಯುವ ಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಂಜೆ. ಯುವ ವಾಣಿ ಪ್ರಸಾರವಾಯಿತು. ಯುವ ಲಹರಿ ಪ್ರಸ್ತುತಪಡಿಸಿದವರು ಎಂ ಶಕುಂತಲಾ. ಈ ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳಲಾಗಿದ್ದ ಗೀತೆಗಳ ವಿವರ:
1: ಜೋಗಿ ಚಿತ್ರದ ಗೀತೆ, ಶಂಕರ್ ಮಹಾದೇವನ್, ಎಸ್ ಸುನೀತಾ ಸಂಗಡಿಗರೊಂದಿಗೆ ಹಾಡಿರುವಂತಹ ಗೀತೆಗೆ ಸಾಹಿತ್ಯ ಪ್ರೇಮ್, ಸಂಗೀತ ನಿರ್ದೇಶನ ಗುರುಕಿರಣ್, ಕೃಷ್ಣಂ ಪ್ರಣಯ ಸಖಿ ಧ್ವನಿ ಚಂದನ್ ಶೆಟ್ಟಿಯವರದು, ಸಂಗೀತ ಅರ್ಜುನ್ ಚನ್ಯಾವರದಾಗಿತ್ತು. ದೇವರ ಕಣ್ಣು ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದವರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಉದಯಶಂಕರ್, ಸಂಗೀತ ಟಿಜಿ ಲಿಂಗಪ್ಪ ಅವರದಾಗಿತ್ತು.
0: ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ.

0: ಆಕಾಶವಾಣಿ ಮಡಿಕೇರಿ 571-201.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಈಗ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222285588. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು ಮತ್ತು ನಮ್ಮೊಟ್ಟಿಗೂ ಮಾತನಾಡಬಹುದು. ಕೇಳೋಣ ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ ಅಮ್ಮ, ಎಲ್ಲಿಂದ ಮಾತಾಡೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಸರ್.
0: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಅವರು, ಏನ್ ಮಾಡ್ಕೊಂಡಿರೋದು ನೀವು?
1: ನಾನು ಫ್ಯಾನ್ಸ್ ಅಂಗಡಿಗೆ ಹೋಗುದು ಸರ್, ಇವತ್ತು ರಜೆ ಸರ್.
0: ಫ್ಯಾನ್ಸ್ ಅಂಗಡಿಗೆ ಹೋಗೋದ?
1: ಹೌದು.
0: ತೋಟ
1: ತೋಟ ಉಂಟು ನಮಗೆ, ಅಡಿಕೆ ತೋಟ ಉಂಟು ತಾಯಿಯ ಮನೆಯಲ್ಲಿ.
0: ಅಡಿಕೆ ಕೆಲಸ ಏನ್ ಮಾಡ್ತಾ ಇದ್ರಿ? ಏನ್ ಕೆಲಸ ನಡೀತಾ ಇದೆ ಅಡಿಕೆ ತೋಟದಲ್ಲಿ?
1: ಈಗ ಅಡಿಕೆ ತೋಟದೆಲ್ಲ ಅಡಿಕೆ ಎಲ್ಲ ಕೊಯ್ದಾಗಿದೆ ಅಲ್ಲ ಸರ್, ಈಗ ಮದ್ದು ಬಿಡುವ ಹೊತ್ತಲ್ಲ ಸರ್.
0: ಹೌದೌದು,
1: ಹಾಗೆ ಮದ್ದು ಬಿಟ್ಟುಕೊಂಡಿದ್ವಿ. ಎರಡು ಸಲ ಆಯ್ತು ಸರ್ ನಮ್ಮಲ್ಲಿ ಮದ್ದು ಬಿಟ್ಟು.
0: ಅಡಿಕೆ ಕೊಯ್ದ್ರ?
1: ಕೊಯ್ದವತ್ತೇ ಆಗಿದೆ ಇವತ್ತೆ, ಕೆಲವರಲ್ಲಿ ಕಮ್ಮಿ. ನಮ್ಮಲ್ಲಿ ಇತ್ತು ಸರ್, ಸಣ್ಣ ಸಣ್ಣ ಗಿಡದಲ್ಲಿ ಜಾಸ್ತಿ ಇತ್ತು, ದೊಡ್ಡ ಗಿಡದಲ್ಲಿ ಕಮ್ಮಿ.
0: ಅಡಿಕೆ
1: ಧಾರಣೆ
0: ಇದೆ?
1: ಹಳದಿ ರೋಗ ಶುರು ಆಗಿದೆ ಅಲ್ಲ ಸರ್, ಅದಕ್ಕೆ ಮದ್ದು ಬಿಟ್ಟು ಆಗಿದೆ.
0: ಹೌದೌದು. ಅಡಿಕೆ ಧಾರಣೆ ಇದೆಯಾ? ಚೆನ್ನಾಗಿದೆಯಾ?
1: ಹಾ, ಚೆನ್ನಾಗಿದೆ.
0: ಹಾ, ಆಗ್ಲಿ ಅಮ್ಮ. ಯಾವುದು ಚಿತ್ರಗೀತೆ ಬೇಕು ನಿಮ್ಗೆ?
1: ನನಗೆ ಮಲ್ಲಮ್ಮನ ಪವಾಡ ಚಿತ್ರದಿಂದ ಸರ್, ಸರಳೆಂಬೆನ ಸಸಿ ಭೂಷಣ ಅಂತ ಒಂದು ಹಾಡು ಉಂಟಲ್ಲ ಸರ್.
0: ಆ ಹಾಡು ಇಷ್ಟನಾ?
1: ಹೌದು ಸರ್, ಹಾಡು ಎಲ್ಲ ಇಷ್ಟ ಸರ್. ನೀವು ಮೊನ್ನೆ ಮಧ್ಯಾಹ್ನ ಸಹ ಹಾಕಿದ್ದೀರಿ, ಅದು ಒಳ್ಳೆ ಒಳ್ಳೆ ಹಾಡು ಹಾಕಿದ್ದೀರಿ. ಇವತ್ತು ಸಂಜೆ ಸಹ ಹಾಕಿದ್ದೀರಿ ಸರ್, ತುಂಬಾ ಖುಷಿಯಾಗಿದೆ. ಕೇಳ್ತೇವೆ ನಾವು ಎಲ್ಲ ಹಾಡನ್ನೆಲ್ಲ.
0: ಒಳ್ಳೊಳ್ಳೆ ಹಾಡ ಕೇಳ್ಬೇಕು ಅಂತಲೇ ಹಾಕೋದಲ್ವಾ?
1: ಹೌದು ಸರ್, ಎಲ್ಲ ಮಾತುಕತೆ ಆಗಿ ಹಾಡು ಹಾಕ್ತೀರಲ್ಲ, ಅದು ತುಂಬಾ ಖುಷಿ ಆಗ್ತದೆ ಪ್ರಚಲಿತದಲ್ಲಿ.
0: ಹೌದೌದೌದು. ಈಗ ನಿಮಗೆ ಒಂದು ಪ್ರಶ್ನೆ ಅಲ್ಲ,
1: ಹೇಳಿ ಸರ್.
0: ನೀವು ರೇಡಿಯೋನ ಕೇಳ್ತೀರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ? ಬೆಳಗ್ಗೆ ನಮ್ಮಲ್ಲಿ ವಂದೇ ಮಾತರಂ ಗೀತೆಯನ್ನ, ಆ ಗೀತೆ ಮೂಲಕ ರೇಡಿಯೋ ಪ್ರಾರಂಭ ಆಗ್ತದೆ. ಹೌದಾ?
1: ಈಗ ಬೇರೆ ವಂದೇ ಮಾತರ ಬೇರೆ.
0: ಹೌದೌದೌದೌದು. ಅದನ್ನ ಬರೆದವ್ರು ಯಾರು ವಂದೇ ಮಾತರಂ ಗೀತೆಯನ್ನ, ಗೊತ್ತಾ?
1: ಬಂಕಿ ಚಟರ್ಜಿ.
0: ಹಾ, ಬಂಕಿಮಚಂದ್ರ ಚಟರ್ಜಿ. ಹೌದು, ವಂದೇ ಮಾತರಂನ 150ನೇ ವರ್ಷವನ್ನು ನಾವೀಗ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ. ಪರವಾಗಿಲ್ಲ, ನೀವು ಆಕಾಶವಾಣಿ ಕೇಳ್ತಾ ಕೇಳ್ತಾ ಹಲವು ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಗೊತ್ತಾಗ್ತದೆ ಅಲ್ವಾ?
1: ಹೌದು,
0: ಆಗ್ತಾ ಇರ್ತೀವಿ. ಹೌದು, ಕರೆ ಮಾಡಿದ್ಕೆ ಧನ್ಯವಾದ ಸರಸ್ವತಿ ತಿಮ್ಮಪ್ಪ ಅವರು. ನಿಮ್ಮ ಚಿತ್ರದ ಗೀತೆ ಬರ್ತಾ ಇದೆ. ನಮಸ್ತೆ.
1: ನಮಸ್ತೆ.
0: ಓಕೆ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು ಇಲ್ಲಿಂದ?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಬ್ಬೋಡು ಕಾಡು ಪೈಸಾಗಿಂದ ಸರ್.
0: ಪುಷ್ಪರಾಜ್ ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್. ನೀವೆಲ್ಲ ಆಗಿದ್ದೀರಿ ಸರ್?
0: ಕಾಫಿ ಟೀ ಎಲ್ಲ ಕುಡಿದ್ರಾ?
1: ಕಾಫಿ ಆಯ್ತು ಸರ್. ನಿಮಗಾಯ್ತಾ ಸರ್?
0: ನಮ್ಮದು ಆಯಿತು. ಯಾವ ಚಿತ್ರಗೀತೆ ಬೇಕು ಪುಷ್ಪರಾಜ್ ಅವರಿಗೆ?
1: ಸರ್, ಪ್ರೇಮ ಜ್ಯೋತಿ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರು ಆಡಿರುವ ನಾಳೆ ನಮ್ಮದೇ ಸಂತೋಷ ನಮ್ಮದೇ ಆಗಿದೆ.
0: ತುಂಬ ಇಷ್ಟ ನನಗೆ ಚಿತ್ರಗೀತೆ.
1: ಚೆನ್ನಾಗಿದೆ ಸರ್.
0: ಓಕೆ, ನಿಮಗೆ ಒಂದು ಪ್ರಶ್ನೆಯನ್ನು ನಾವು ಕೇಳ್ಬಿಡೋಣ ಅಲ್ವಾ?
1: ಹೌದು ಸರ್.
0: ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಲು ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಬೇಕಾಗುತ್ತೆ ಗೊತ್ತಾಗುತ್ತಾ?
1: 1:30 ಸರ್.
0: ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಲಿಕ್ಕೆ ಎಷ್ಟು ಸಮಯ ಬೇಕು? 1 ನಿಮಿಷ ಅಲ್ಲ, ಹೆಚ್ಚು ಬೇಕಾಗುತ್ತೆ.
1: ಗೊತ್ತಾಗ್ತಾ ಇಲ್ಲ ಸರ್.
0: 1:20:20 ಬೇಕು ಅಂತ ಹೇಳ್ತಾರೆ. 8:20:20 ಅಂದರೆ ನಾವು ಊಹಿಸ್ಕೊಳ್ಬೇಕು, 1 ಸೆಕೆಂಡ್ಗೆ ಬೆಳಕು 300,000 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇರ್ತದೆ ಭೂಮಿ ಕಡೆಗೆ. ಎಷ್ಟಕ್ಕೆ? 1 ಸೆಕೆಂಡ್ಗೆ. ಅದು ಹಾಗಿದ್ರೆ 8:20:20 ಸೂರ್ಯನಿಂದ ಭೂಮಿಯ ಬೆಳಕು, ಅಲ್ಲ, ಸೂರ್ಯನಿಂದ ಬೆಳಕು ಭೂಮಿಗೆ ತಲುಪಬೇಕಾದ್ರೆ 8:20:20 ಬೇಕು ಅನ್ನೋದಾದರೆ ಭೂಮಿ ಸೂರ್ಯನಿಂದ ಎಷ್ಟು ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು ನಾವು. ಆದರೂ ಎಷ್ಟು ಶಕೆ ಇದೆ ಅಲ್ವಾ?
1: ಹೌದು ಸರ್.
0: ಹಾಗಿದ್ರೆ ಭೂಮಿ ಹತ್ತಿರದಲ್ಲಿದ್ದರೆ ನಮ್ಮ ಕತೆ ಏನಾಗ್ತಿತ್ತು?
1: ಹೌದೌದು ಸರ್.
0: ಪುಷ್ಪರಾಜ್ ಅವರು ಕೇಳಿದ ಗೀತೆ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ತೆ ಸರ್.
0: ಆಗಲಿ, ನಮಸ್ತೆ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ.

0: ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ ಮಾತಾಡೋದು.
1: ಕಾರ್ಕಳ ವರಂಗದಿಂದ ರಾಮಣ್ಣ ಅವರು.
0: ಹೌದೌದು.
1: ಹೇಗಿದ್ದೀರಿ ರಾಮಣ್ಣ ಅವರು?
0: ಹಾ, ಚೆನ್ನಾಗಿದ್ದೇನೆ ಸರ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ
1: ಚೆನ್ನಾಗಿರ್ತೀವಿ ಬಿಡಿ.
0: ಓಕೆ ಓಕೆ.
1: ಮಳೆ ಬಂತಾ ನಿಮ್ಮಲ್ಲಿ?
0: ಮಳೆ ನಿನ್ನೆ ಸ್ವಲ್ಪ ಬಂತು ಸರ್.
1: ಹ್ಞೂ,
0: ಹೌದೌದು.
1: ಹೌದಾ?
0: ಅಲ್ಲಿ
1: ಆದರೂ ವಾತಾವರಣ ಸ್ವಲ್ಪ ತಂಪಾಗಿದೆ ಅಲ್ವಾ ಈಗ?
0: ಹೌದು, ಸ್ವಲ್ಪ ತೊಂದರೆ ಇಲ್ಲ.
1: ಶೆಕೆ ಕಡಿಮೆ ಇದೆ.
0: ಹೌದೌದೌದು.
1: ಯಾವ ಚಿತ್ರಗೀತೆ ಬೇಕು ರಾಮಣ್ಣ ಅವ್ರಿಗೆ?
0: ನನಗೆ ಇದು ಕವಿರತ್ನ ಕಾಳಿದಾಸ ಫಿಲ್ಮ್ ಅಲ್ಲಿ ಸರ್, ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ.
1: ನೀವೇ ಆಡ್ಬಿಟ್ರಿ ಅಲ್ವಾ? ಓಕೆ, ಒಂದು ಪ್ರಶ್ನೆ ಕೇಳಬೇಕಲ್ಲ ಈಗ ನಿಮಗೆ.
0: ಹಾ, ಕೇಳಿ ಸರ್.
1: ಇನ್ನು ಮಳೆ ಶುರುವಾಗ್ತದೆ, ಕೆಲವು ಕಡೆ ಶುರುವಾಗಿದೆ,
0: ಹೌದು
1: ಅದರಿಂದ ಅಲ್ಲಿ ಇಲ್ಲಿ ನೀರು ನಿಲ್ಲತ್ತೆ. ಗುಂಡಿ,
0: ಹೌದು
1: ತಗ್ಗು ಪ್ರದೇಶ, ಪ್ಲಾಸ್ಟಿಕ್ ಬಾಟ್ಲ್ಗಳು,
0: ಹೌದು
1: ತೆಂಗಿನಕಾಯಿ, ಅವನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಬೇಕು ನಾವು. ಸುತ್ತಮುತ್ತ ನೀರು
0: ಹೌದು
1: ನಿಲ್ಲದ ಹಾಗೆ ನೋಡ್ಕೊಳ್ಬೇಕು.
0: ಹೌದು.
1: ಜೊತೆಗೆ ಅವುಗಳ ಸಂತಾನೋತ್ಪತ್ತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸೊಳ್ಳೆಗೆ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಾರೆ, ಅದರ ಹೆಸರೇನು?
0: ಕೀಟನಾಶಕದ
1: ಹಾಂ,
0: ಕೀಟನಾಶಕದು ಅದು ಸೊಳ್ಳೆ ಮಲೇರಿಯಾ ಬರದ ಹಾಗೆ ಕೀಟನಾಶಕವನ್ನು ಇದು ಮಾಡ್ತಾರೆ ಸರ್ ಅದು.
1: ಡೆಂಗ್ಯೂ ಮಲೇರಿಯಾ ಬರದ
0: ಹೌದು
1: ಹಾಗೆ.
0: ಹೌದು, ಕೀಟನಾಶಕ ಅದ್ರ ಹೇಳಿದಲ್ಲೆಲ್ಲ ಕೇಳಿದ್ದೇನೆ, ಈಗ ನೆನಪಿಗೆ ಬರುದಿಲ್ಲ ಸರ್.
1: ಅದೇ ಕೇಳಿದಾರಲ್ವಾ, ಈಗ ಅದ್ರ ಹೆಸರು ಹೇಳಿ ಅಂತ ನಾವು ಹೇಳೋದಷ್ಟೇ.
0: ಹೌದೌದು, ಹೆಸರೇ ನೆನಪಿಗೆ ಬರುದಿಲ್ಲ ಈಗ.
1: ಗೊತ್ತಾಗೋದಿಲ್ವಾ?
0: ಹೌದೌದು,
1: ಡಿ ಡಿ
0: ಗೊತ್ತಾಯ್ತು.
1: ಟಿ ಅಂತ ಹೇಳ್ತಾರೆ, ಡಿ
0: ಹಾ,
1: ಡಿ ಟಿ
0: ಡಿ ಡಿ ಟಿ.
1: ಸಿಂಪರಣೆ.
0: ಹೌದೌದು.
1: ಪಂಚಾಯತಿ ವತಿಯಿಂದ ಆಯಾ ಏರಿಯಾಗಳಲ್ಲಿ ಬಂದು ಸಿಂಪಡಣೆ ಮಾಡ್ತಾರೆ
0: ಹೌದೌದು.
1: ಪಂಚಾಯತಿಯವರು ಅಲ್ವಾ?
0: ನಮಗೆ ನಮ್ಮ ಕಡೆ ಈಗ ಬರುದಿಲ್ಲ ಸರ್. ನಾವು ಸಣ್ಣದಿರುವಾಗ ಎಲ್ಲ ಬರ್ತಾ ಇದ್ದ ಇರ್ತಾ ಇದ್ದಾರೆ. ಹೌದೌದು, ಡಿ ಡಿ ಟಿ ಬಳಸ್ಬೇಕು ಅಂತ ಹೇಳ್ತಾರೆ.
1: ಅದೇ
0: ನೀರು ನಿಲ್ಲದಾಗಿ ನಾವು ಸಹ ಜಾಗ್ರತೆ ಮಾಡಬೇಕು ಸರ್.
1: ಜಾಗ್ರತೆ ಮಾಡಬೇಕು ಈಗ
0: ಹೌದೌದು.
1: ಅಲ್ವಾ?
0: ಹೌದು ಸರ್.
1: ಆಯಿತು, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ಹಾಡು
0: ಓಕೆ
1: ಬರ್ತಾ
0: ಸರ್,
1: ಇದೆ,
0: ಥ್ಯಾಂಕ್ಸ್.
1: ಕೇಳಿ
0: ಬಾಯ್ ಸರ್.
1: ಕೇಳಿ ಕೇಳಿ.
0: ಓಕೆ
1: ಬಾಯ್.
0: ಓಕೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಜ್. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಹಲಸಿನ ಹಣ್ಣಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಎಂಎಸ್ ಸವಿತಾ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. 7:20 ಸುದ್ದಿಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ, ಚಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ ಅವರು. ಇಂದು ರಾತ್ರಿ 8:00 ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ ಇದರ 33 ಘಟಿಕೋತ್ಸವದ ರೇಡಿಯೋ ವರದಿಯನ್ನು ಕೇಳುತ್ತೀರಿ. ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. 8:15 ಸಿರಿಗಂಧ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ರಾತ್ರಿ 9:00 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರಭಾತ್ ಸಿಂಹ ಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಅನುವಾದ ಶ್ರೀನಿವಾಸ್ ಪ್ರಸಾದ್, ಕಾರ್ಯಕ್ರಮ ನಿರ್ಮಾಣ ಎಸ್ಆರ್ ಭಟ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿವೇಕ್ ಸೋನಾರ್ ಅವರ ಕೊಳಲು ವಾದನವನ್ನು ಕೇಳುತ್ತೀರಿ. ಇದು ಮುಂಬೈ ಕೇಂದ್ರದ ಕೊಡುಗೆ. ಇನ್ನು ನಾಳಿನ ಮೊದಲ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಭೋಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ. ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:45 ಕಾನೂನಿನ ಅರಿವು ಕಾರ್ಯಕ್ರಮದಲ್ಲಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. ಬೆಳಗ್ಗೆ 8:00 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಕಿಶೋರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. 8:50 ಕಗ್ಗದ ಸಿರಿ

ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು ಪ್ರಸಾರವಾಗುತ್ತವೆ. 9:00 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ ಚಿತ್ತಾರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಹೀರಾಬಾಯ್ ಬಾರೋಡೆಕರ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತೀರಿ. 10:00 ಗಾನ ಭಜಾನ. 11:00 ಗಾನ ಡಂಗೂರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇನ್ನು 12:05 ನಾಳೆ ಮಧ್ಯಾಹ್ನ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಬೋಸಲೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನೋವು ನಿರ್ವಹಣೆ ಪೇನ್ ಮ್ಯಾನೇಜ್ಮೆಂಟ್ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:00 ಕೇಂದ್ರ ಸರ್ಕಾರದ ಯೋಜನೆ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪಿಎಂ ಜಲಜೀವನ್ ಮಿಷನ್ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ಎಂ ರವಿಯವರು. 1:20 ದೇಶಭಕ್ತಿ ಗೀತೆಗಳು, 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 2:40 ಹಿಂದಿ ಪಾಠ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4:00 ಭಕ್ತಿಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ನಾಳೆ ಸಂಜೆ 5:00 ಮಹಿಳಾ ಲೋಕದಲ್ಲಿ ಪತ್ರಕಾರಂಜಿ, ಕೇಳುಗರ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ವಿಷಯ ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ಹೇಗೆ ಸತ್ಕರಿಸುತ್ತೀರಿ ಹಾಗೂ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಏನೆಲ್ಲ ಕ್ರಮ ಕೈಗೊಳ್ಳುತ್ತೀರಿ? ಪ್ರಸ್ತುತಿ ವಿದ್ಯಾರಾವ್ KL ಮತ್ತು ಲಲಿತಾ KE. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಸಂಜೆ 5:00 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222285588. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗದಲ್ಲಿ ಮೇ ತಿಂಗಳಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ KN ಹರ್ಷ ಅವರೊಂದಿಗೆ ನಡೆಸಿದ ಸಂದರ್ಶನ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಮತ್ತು ಸಂಸಾರ ಚಟ್ಟಡಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ರಾತ್ರಿ 8:00 ಸಿರಿಗಂಧ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರ.
1: This is Akashwani, the news read by Subhadra Ramachandran. Prime Minister Narendra Modi arrived in Gothenburg, Sweden this evening on the third leg of his five-nation tour after concluding his visit to the Netherlands. He was received at the airport by the Swedish Prime Minister Ulf Kristersson. During his two-day visit to Sweden, Mr. Modi will hold bilateral talks with his Swedish counterpart and review the entire gamut of bilateral relations. The two sides are also expected to explore new avenues of cooperation in trade, green transition, artificial intelligence, emerging technologies, startups, resilient supply chains, defense, space, climate action, and people-to-people ties. The two prime ministers will also jointly address the European Round Table for Industry, a leading pan-European business forum, along with the President of the European Commission, Ursula von der Leyen. Before departing for Gothenburg, Dutch Prime Minister Rob Jetten personally came to Amsterdam Airport to bid farewell to Prime Minister Modi. During his two-day visit to the Netherlands, Prime Minister Modi held bilateral talks with his Dutch counterpart. The two countries signed 17 agreements to strengthen cooperation in defense, critical minerals, and other key sectors. Both leaders also expressed deep concern over the situation in West Asia and its implications for global energy supplies and trade networks. Union Home and Cooperation Minister Amit Shah today inaugurated the Innovation and Incubation Center at the National Institute of Design NID in Gandhinagar, Gujarat. Speaking on the occasion, Mr. Shah highlighted the importance of the National Institute of Design, saying it is an institution that connects creativity with entrepreneurship. He said institutions like NID

0: D, provide youth with the right platform for innovation and professional development. Mr. Shah, who is on a two-day visit to Gujarat, also inaugurated a newly built 5 lakh litre capacity plant of Madhur Dairy in Gandhinagar today. Union Railway Minister Ashwini Vaishnav today virtually flagged off a new express train service between Bengaluru and Mumbai, boosting rail connectivity between Karnataka and Maharashtra. Speaking on the occasion, Mr. Vaishnav said the long-pending demands of people in South and North Karnataka are now being fulfilled. He also announced that the Vande Bharat sleeper service between Bengaluru and Mumbai is expected to begin soon. Highlighting railway infrastructure growth, the minister said, Karnataka currently operates 12 pairs of Vande Bharat trains. He added that bullet train corridors connecting Bengaluru with Hyderabad and Chennai have also been approved. India has strongly condemned attacks on commercial shipping in the Strait of Hormuz, calling them unacceptable. India's permanent representative to the UN, Parvathaneni Harish, said targeting civilian crew and disrupting freedom of navigation cannot be justified. He was speaking at a special meeting of the United Nations Economic and Social Council on safeguarding global energy and supply flows. Mr. Harish's remarks came days after an India-flagged commercial vessel was attacked off the coast of Oman. In the United Arab Emirates, a drone strike triggered a fire outside the Baraka nuclear power plant in Abu Dhabi today. According to the Abu Dhabi Media Office, the blaze broke out in an external electrical generator located outside the plant's perimeter. Authorities said there were no injuries and no impact on radiological safety levels. The UAE's nuclear regulator confirmed that the fire did not affect the plant's operations or safety systems, adding that all reactor units continue to function normally. In IPL cricket, Royal Challengers Bengaluru have set a target of 223 runs for Punjab Kings in Dharamshala. Chasing the target, Punjab Kings were 62 for 4 in 7.3 overs when reports last came in. Earlier put into bat, Royal Challengers Bengaluru posted 222 runs for the loss of 4 wickets in their allotted 20 overs. In badminton, India's Shreyansi Vali Shetty clinched the silver medal in women's singles at the Baoji China Masters in China today. She went down to local favourite An Chi Yuan in straight sets 14-21, 6-21 in the summit clash of the Super 100 event at Baoji City Gymnasium. And that is the end of this news bulletin.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
2: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
5: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ, ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
1: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಕೊಪ್ಪ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881641.
7: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
8: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
9: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
8: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
9: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್.

0: ಮಾಡಲು ಸಂಪರ್ಕಿಸಿ
1: 9900901282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್ ಮಡಿಕೇರಿ.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ಕುಂಜಲಕಕ್ಕಬ್ಬೆ ಪಾಡಿ ಶ್ರೀಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿದ್ದು, ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, 8 ಗಂಟೆಗೆ ಸಲ್ಲುವ ರೋಹಿಣಿ ನಕ್ಷತ್ರ ಮಿಥುನ ಲಗ್ನದಲ್ಲಿ ಅಷ್ಟಬಂಧ ಲೇಪನ, ಪರಿಕಲಶಾಭಿಷೇಕ, ಬ್ರಹ್ಮಕಲಶಾಭಿಷೇಕ, 12 ಗಂಟೆಗೆ ಮಧ್ಯಾಹ್ನದ ಪೂಜೆ, ಮಂತ್ರಾಕ್ಷತೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀಗುತ್ತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಭಕ್ತಜನ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
4: ಕಾಂಗರು ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. ಮೇ 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆಂಟ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
0: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844819119.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
0: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
10: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
0: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ.
10: ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
11: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್

0: கர்த்தவட புனீத் 9606048734.
1: ಜಾಗ್ವಾರ್, ಸೆರಾ, ಪ್ಯಾರಿವೇರ್, ಸ್ಯಾನಿಟರಿ ಮತ್ತು ಬಾತ್ರೂಮ್ ಫಿಟಿಂಗ್ಸ್ ಹಾಗೂ ಗ್ರಾನೈಟ್ ಇದೀಗ ಗೋಣಿಕೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ, ಅದು ಅತಿ ಕಡಿಮೆ ಬೆಲೆಯಲ್ಲಿ.
2: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲು.
3: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ. ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಗ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
9: ಏನ್ ರವಿ, ವಿರಾಜ್ ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ. ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ.
10: 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ ಪೇಟೆ.
11: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
12: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲಾ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
13: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
14: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
15: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
16: ಬಿಂದು ಪ್ರೀಮಿಯಂ ನೋಡಿದ್ಯಾ?
15: ಇಲ್ಲ, ಯಾಕೆ?
16: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
17: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
16: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
17: ಕಾಲ್ 9164753608, ಒಂದ್ ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
11: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
18: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. ಮೇ 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆನ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.

ಜನಪದ ಗೀತೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯವೀಗ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಬಾಹ್ಯಾಕಾಶ ಸಂಪನ್ಮೂಲಗಳು ಮತ್ತು ಗಣಿಗಾರಿಕೆ. ಇಸ್ರೋ, ನಾಸಾ ಸೇರಿದಂತೆ ಇನ್ನೂ ಅನೇಕ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಭೂಮಿಯಾಚೆಗಿನ ಜಗತ್ತನ್ನ ಅನ್ವೇಷಿಸುವುದರಲ್ಲಿ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿವೆ. ಬಾಹ್ಯಾಕಾಶ ಪಯಣವನ್ನ ಶುರು ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೈಗೊಂಡ ಚಂದ್ರಯಾನಗಳಿರಬಹುದು, ಮಂಗಳಯಾನಗಳಿರಬಹುದು, ಉಡಾವಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳಿಗೂ ಭೂಮಿಯೇ ಆಧಾರ. ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನು ಕೈಗೊಳ್ತಾ ಇರುವಂತಹ ಗಗನಯಾನಿಗಳ ತಂಡದ ಜೀವನ ನಿರ್ವಹಣೆಗೆ ಬೇಕಾದ ಪ್ರತಿಯೊಂದು ಸಂಪನ್ಮೂಲವನ್ನು ಕೂಡ ಭೂಮಿಯಿಂದಲೇ ಹೊತ್ತೊಯ್ತಾ ಇರಬೇಕು. ಭೂಮಿಯಿಂದ ದೂರ ಹೆಚ್ಚಾದಂತೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚುವುದು. ಜೊತೆಗೆ ಈ ಲಾಜಿಸ್ಟಿಕ್ಸ್ ಅಡಚಣೆಗಳಿಂದ ವೈಫಲ್ಯಗಳೇನಾದರೂ ಸಂಭವಿಸಿದ್ರೆ ನಷ್ಟವೂ ಹೌದು. ಬರಿಯ ಲಾಭ ನಷ್ಟದ ವಿಷಯವಂತೂ ಅಲ್ಲ, ಇದು ಗಗನಯಾನಿಗಳ ಪರಿಶ್ರಮದ ಕುರಿತು ಭಾವನಾತ್ಮಕವಾಗಿ ಬೆಸೆದ ನಂಟಿನ ವಿಷಯವೂ ಕೂಡ ಹೌದು. ಎಲ್ಲವನ್ನೂ ಭೂಮಿಯಿಂದಲೇ ಹೊತ್ತೊಯ್ಯುವ ಬದಲಿಗೆ ಬಾಹ್ಯಾಕಾಶದಲ್ಲಿ ಅಂದ್ರೆ ಯಾನ ಕೈಗೊಂಡ ಗ್ರಹ ಇರಬಹುದು, ಉಪಗ್ರಹ ಅಥವಾ ಕ್ಷುದ್ರ ಗ್ರಹಗಳಲ್ಲಿಯೇ ಗಣಿಗಾರಿಕೆ ನಡೆಸಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಪ್ರಶ್ನೆಯಿಂದ ಮೂಡಿದ್ದು ಬಾಹ್ಯಾಕಾಶ ಗಣಿಗಾರಿಕೆ ಅಥವಾ ಸ್ಪೇಸ್ ಮೈನಿಂಗ್. ಇದರಿಂದ ಯಾವುದೇ ಒಂದು ಉಡಾವಣೆಯ ಯೋಜನೆಯ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಇನ್ನು ಎರಡನೆಯದಾಗಿ, ಭೂಮಿಯ ಮೇಲೆ ನಮ್ಮ ಸುಗಮ ಜೀವನಕ್ಕಾಗಿ ಬೇಕಾದಂತಹ ಎಲ್ಲಾ ಖನಿಜಗಳನ್ನು ಭೂಮಿಯಿಂದ ಗಣಿಗಾರಿಕೆ ಮಾಡಿ ತೆಗೆತಾ ಇದ್ದೇವೆ. ನಾಸಾ, ಇಸ್ರೋ ಮತ್ತು ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಕೈಗೊಂಡಿರುವಂತಹ

0: ಅನೇಕ ಮಿಷನ್ಗಳು ಚಂದ್ರ, ಮಂಗಳನ ಅಂಗಳ ಮತ್ತು ಕುಜ ಹಾಗೂ ಗುರು ಕಕ್ಷೆಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನನ್ನ ಪರಿಭ್ರಮಿಸುತ್ತಿರುವಂತಹ ವಿವಿಧ ಗಾತ್ರ, ಆಕಾರ ಮತ್ತು ರಾಶಿಗಳ ಶಿಲಾವಸ್ತು ಸಮೂಹವಾದ ಕ್ಷುದ್ರ ಗ್ರಹಗಳ ಅಂಗಳದಿಂದ ತಂದಂತಹ ಕಲ್ಲು ಮಣ್ಣಿನ ಮಾದರಿಗಳನ್ನ ಪರೀಕ್ಷಿಸಿದ ನಂತರ ಅಲ್ಲಿಯೂ ಕೂಡ ಕಬ್ಬಿಣ, ನಿಕೆಲ್, ಪ್ಲಾಟಿನಂ, ಚಿನ್ನದಂತಹ ಅನೇಕ ಲೋಹಗಳು ಮತ್ತು ಚಂದ್ರನಲ್ಲಿ ಹೀಲಿಯಂನಂತಹ ಧಾತುವು ದಟ್ಟವಾಗಿರುವುದನ್ನು ಖಚಿತಪಡಿಸಿಕೊಂಡಿವೆ. ಭೂಮಿಯ ಮೇಲೆ ಅತ್ಯಂತ ವಿರಳವಾಗಿರುವ, ಚಂದ್ರನ ಮೇಲೆ ಅಧಿಕವಾಗಿರುವ ಹೀಲಿಯಂನ ಗಣಿಗಾರಿಕೆ ಮಾಡಿದ್ದೇ ಆದಲ್ಲಿ ಅನೇಕ ಲಾಭವಿದೆ ಎನ್ನುತ್ತವೆ ಅಧ್ಯಯನಗಳು. ಪ್ರಸ್ತುತ ಭೂಮಿಯ ಮೇಲೆ ವಿದ್ಯುಚ್ಛಕ್ತಿಯನ್ನ ಪಡೆಯಲು ಹಲವು ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳನ್ನು ಬಳಸಿ ಅಪಾರ ಪ್ರಮಾಣದ ಶಕ್ತಿಯನ್ನ ವಿದ್ಯುಚ್ಛಕ್ತಿಯನ್ನಾಗಿ ಪರಿವರ್ತಿಸಲಾಗ್ತಿದೆ. ಈ ಅಪಾಯಕಾರಿ ವಿಕಿರಣಗಳನ್ನು ಸೂಸುವ ಇಂಧನದ ಬದಲಾಗಿ ವಿಕಿರಣ ಧಾತುವಲ್ಲದ ಹೀಲಿಯಂನ ಬಳಸಿದ್ದೇ ಆದಲ್ಲಿ ಪರಿಸರಕ್ಕೆ ಯಾವುದೇ ಹಾನಿಯುಂಟಾಗದಂತೆ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಶಕ್ತಿಯ ಮೂಲಗಳನ್ನು ಕಂಡುಕೊಳ್ಳಬಹುದು. ಹಾಗಾಗಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲು ಹಸಿರು ಇಂಧನಗಳ ಬಳಸಬೇಕಾದ ಜರೂರಿಗೆ ಬಾಹ್ಯಾಕಾಶ ಗಣಿಗಾರಿಕೆ ಸಹಕಾರಿಯಾಗಬಲ್ಲದು. ಆದರೆ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದು ಅಂದರೆ ಸುಲಭದ ಮಾತಲ್ಲ. ಅಂತಾರಾಷ್ಟ್ರೀಯವಾಗಿ ಮಾಡಿಕೊಂಡಂತಹ ಬಾಹ್ಯಾಕಾಶ ಕಾಯ್ದೆಯನ್ನ ಪಾಲಿಸಬೇಕು. ದತ್ತಾಂಶ ಸಂಗ್ರಹಣೆ, ಖನಿಜಾಂಶವಿರುವ ಸ್ಥಳದ ಅನ್ವೇಷಣೆ, ಅತ್ಯಂತ ಕಡಿಮೆ ಅಥವಾ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳ ಬಳಕೆ, ಖನಿಜಗಳ ಸಂಶ್ಲೇಷಣೆ, ವಿಶ್ಲೇಷಣೆ, ಸಂಸ್ಕರಣೆ ಮತ್ತು ಬಳಕೆ, ಜೊತೆಗೆ ಇದಕ್ಕೆಲ್ಲ ತಗಲಬಹುದಾದಂತಹ ವೆಚ್ಚವೂ ಕೂಡ ಮುಖ್ಯ. ಬಾಹ್ಯಾಕಾಶ ಗಣಿಗಾರಿಕೆಯು ಇನ್ನೂ ಶೈಶವಾವಸ್ಥೆಯಲ್ಲಿದೆಯಾದರೂ ಕೂಡ ಮುಂದೊಂದು ದಿನ ಹೆಮ್ಮರವಾಗಿಯೂ ಕೂಡ ಬೆಳೆಯಬಹುದು. ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
2: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
3: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
4: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
5: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
6: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 6:37 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಾಚಾರ ಕೇಳುವಿರಿ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 ಟ್ರಿಲಿಯನ್ ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲಾ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ

ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 ಕೋಟಿ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟ್ರೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 ಕೋಟಿ ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ

0: ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ

0: ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಸರಿ ನಿಲ್ಸಿದೀನಿ ಬಿಡು. ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೇ ಬಿಟ್ಬಿಟ್ಟೆ.
2: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ನಮ್ಮೆಲ್ಲ ರೈತ ಬಾಂಧವರಿಗೂ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ SM ಸವಿತಾ ಅವರೊಂದಿಗೆ ನಡೆಸಿದ ಸಂದರ್ಶನ, ಕೃಷಿ ಮಾಹಿತಿ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಆರಂಭದಲ್ಲಿ.
1: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಈ ಕುರಿತು ಡಾಕ್ಟರ್ ಸವಿತಾ ಅವರೊಂದಿಗೆ ಸಂದರ್ಶನ.

0: ನಮಸ್ಕಾರ ಡಾಕ್ಟರ್ ಸವಿತಾ ಅವರೇ.
1: ನಮಸ್ಕಾರ.
0: ತಾವಿವತ್ತು ಗ್ರಾಮೀಣ ಮಹಿಳೆಯರಿಗೆ ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಮೌಲ್ಯವರ್ಧನೆ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ?
1: ಗ್ರಾಹಕರು ಇಷ್ಟಪಡುವಂತೆ ಯಾವುದೇ ಒಂದು ಕಚ್ಚಾ ವಸ್ತುವನ್ನು ಮಾರುಕಟ್ಟೆಗೆ ತರೋಕ್ಕಿಂತ ಮುಂಚೆ ವಿವಿಧ ಉತ್ಪನ್ನಗಳಾಗಿ ತಯಾರಿಸಿ, ಅಂದ್ರೆ ಅದಕ್ಕೆ ಬೇರೆ ವಸ್ತುಗಳನ್ನು ಸೇರಿಸಿ ಅದರ ಮೌಲ್ಯವನ್ನ ಹೆಚ್ಚಿಸೋದು, ಅಂದ್ರೆ ಅದ್ರ ಬೆಲೆ ಹೆಚ್ಚಿಸಿ ಲಾಭ ಪಡೆಯೋದಕ್ಕೆ ಮೌಲ್ಯವರ್ಧನೆ ಅಂತ ಕರಿತೇವೆ.
0: ಅಂದ್ರೆ ಈಗ ಮೌಲ್ಯವರ್ಧನೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕಾಗುತ್ತೆ?
1: ಮಾರುಕಟ್ಟೆಯಲ್ಲಿ ಗ್ರಾಹಕರ ಮನಸ್ಸೆಳೆಯುವಂತೆ ಆಹಾರ ಮೌಲ್ಯವರ್ಧನೆ ಮಾಡಬೇಕಾದ್ರೆ ಅದಕ್ಕೆ ಉಪಯೋಗಿಸುವಂತ ವಸ್ತುಗಳ ಗುಣಲಕ್ಷಣ, ಅದನ್ನು ತಯಾರಿಸಲು ತಾಂತ್ರಿಕತೆ, ಆಮೇಲೆ ಅದಕ್ಕೆ ಎಷ್ಟು ಜನರ ಶ್ರಮ ಬೇಕು, ಆಮೇಲೆ ತಯಾರಿಸೋಕೆ ಕಾಲಾವಧಿ ಎಷ್ಟು ಬೇಕು, ಅದಕ್ಕೆ ಒಂದು ಅಂದವಾದ ಪ್ಯಾಕೇಜ್ ಮತ್ತು ಲೇಬಲ್ಗಳ ಬಗ್ಗೆ ಅರಿವಿರಬೇಕು. ಆಮೇಲೆ ಈ ಆಹಾರ ತಯಾರಿಸಂತ ವ್ಯಕ್ತಿಗೆ ಸಾಕಷ್ಟು ಕೌಶಲ್ಯತೆ ಇದ್ರೆ ಒಂದು ಒಳ್ಳೆ ಬೆಲೆ ಪಡ್ಕೊಳ್ಬಹುದು. ಈ ಮೌಲ್ಯವರ್ಧನೆ ಮಾಡೋದ್ರಿಂದ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತದೆ ಮತ್ತು ಇತರರಿಗೆ ಉದ್ಯೋಗ ಕೂಡ ಕಲ್ಪಿಸ್ಕೊಡ್ಬಹುದು. ಈ ಮೌಲ್ಯವರ್ಧಿತ ಆಹಾರಗಳನ್ನು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದ್ರಿಂದ ಒಂದು ಆರ್ಥಿಕ ಭದ್ರತೆ, ಆಹಾರ ಭದ್ರತೆ ಮತ್ತು ಪೋಷಕಾಂಶಗಳ ಭದ್ರತೆಯನ್ನ ಪಡ್ಕೊಳ್ಬಹುದು.
0: ಅಂದ್ರೆ ಮುಖ್ಯವಾಗಿ ನಮ್ಮ ಗ್ರಾಮೀಣ ಮಹಿಳೆಯರು ಈ ಸಂಸ್ಕರಣೆಯನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಆದಾಯವನ್ನು ಪಡ್ಕೋಬಹುದು.
1: ಆದಾಯ ಪಡ್ಕೋಬಹುದು, ಇತರರಿಗೂ ಉದ್ಯೋಗ ಅವಕಾಶ ಕೂಡ ಕಲ್ಪಿಸ್ಕೊಡ್ಬಹುದು. ಈಗ ಈ ಮೌಲ್ಯವರ್ಧನೆ ಮನೆ ಮಟ್ಟಿಗೆ ಮಾಡಿದ್ರೆ ಆಹಾರ ಭದ್ರತೆ ಮತ್ತು ಪೌಷ್ಟಿಕಾಂಶಗಳ ಭದ್ರತೆ ಪಡ್ಕೋಬಹುದು. ಆದ್ರೆ ಇದನ್ನೇ ಒಂದು ಆದಾಯ ಬರುವಂತ ಚಟುವಟಿಕೆ ಆಗಿ ಆಯ್ಕೆ ಮಾಡಿಕೊಂಡ್ರೆ ಅದರಿಂದ ಸ್ವಲ್ಪ ಮಟ್ಟಿಗಾದ್ರೂ ಆಹಾರ ಭದ್ರತೆ ಪಡ್ಕೋಬಹುದು.
0: ಮತ್ತೆ ಒಳ್ಳೆ ಗುಣಮಟ್ಟದ ಆಹಾರವನ್ನ ಮನೆ ಮಟ್ಟದಲ್ಲೇ ಪಡ್ಕೊಂಡಂಗಾಗುತ್ತೆ ಈ ರೀತಿ ಮಾಡೋದ್ರಿಂದ.
1: ಆದ್ರೆ ಇದನ್ನ ನೀವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಾಗ ಇದು ಹೇಗಿರ್ಬೇಕು ಅಂದ್ರೆ, ಮಾರ್ಕೆಟ್ ಅಲ್ಲಿ ಏನ್ ಆಹಾರ ಸಿಗ್ತಾ ಇದೆ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರ್ಬೇಕು, ಆಮೇಲೆ ಹೆಚ್ಚು ರುಚಿಕರವಾಗಿರ್ಬೇಕು ಮತ್ತು ಇದ್ರ ಬೆಲೆ ಸ್ವಲ್ಪ ಕಡಿಮೆ ಅಥವಾ ಮಾರುಕಟ್ಟೆಯಲ್ಲಿ ಏನ್ ಬೆಲೆ ಇದೆ ಅದರಷ್ಟೇ ಇರಬೇಕು. ಇದಕ್ಕೆ ಒಂದು ಒಳ್ಳೆ ಪ್ಯಾಕೇಜ್ ಮತ್ತು ಲೇಬಲ್ ಕೂಡ ಹೊಂದಿರಬೇಕು.
0: ಇಷ್ಟೆಲ್ಲ ಅಂಶಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು ಅಂದ್ರೆ ಇರಬೇಕಾಗತ್ತೆ. ಈ ಹಣ್ಣುಗಳನ್ನ ರಕ್ಷಕ ಆಹಾರ ಅಂತ ಕರಿತೀವಿ, ಈ ಹಣ್ಣುಗಳ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
1: ಈ ಹಣ್ಣುಗಳು ನಮ್ಮ ಉತ್ತಮ ಆರೋಗ್ಯಕ್ಕೆ ತುಂಬಾ ಬೇಕಾಗಿರ್ತದೆ. ಪ್ರತಿದಿನ ಅಂದಾಜ್ ಒಂದು 100 ಗ್ರಾಂನಷ್ಟಾದ್ರೂ ಹಣ್ಣು ತಿನ್ಬೇಕು, ಅಂದ್ರೆ ಲಭ್ಯತೆ ಅನುಗುಣವಾಗಿ, ಅದೇ ತಿನ್ಬೇಕು ಇದು ತಿನ್ಬೇಕು ಅಂತ ಏನಿಲ್ಲ. ಆಮೇಲೆ ಈ ಹಣ್ಣುಗಳು ಬೇಗ ಹಾಳಾಗೋದ್ರಿಂದ ಇದು ಕಡಿಮೆ ಬೆಲೆಯಲ್ಲಿ ಆ ಋತುಗಳಲ್ಲಿ ಸಿಗ್ತವೆ. ಈ ಹಣ್ಣುಗಳಲ್ಲಿ ಖನಿಜಾಂಶಗಳು, ಜೀವಸತ್ವಗಳು ಮತ್ತು ನಾರಿನಾಂಶ ಅತಿ ಹೆಚ್ಚಾಗಿ ಸಿಗ್ತದೆ. ಅದಕ್ಕೆ ಇದನ್ನ ಸಂಸ್ಕರಿಸಿ ಮೌಲ್ಯವರ್ಧಿಸಿ ಇದನ್ನು ಸಂರಕ್ಷಿಸಿದ್ರೆ ಈ ಹಣ್ಣುಗಳನ್ನ ನಾವು ಇದರ ರುಚಿ ಮತ್ತು ಪರಿಮಳ ಇಡೀ ವರ್ಷ ಕೂಡ ಅನುಭವಿಸಬಹುದು.
0: ಆದ್ರಿಂದ ಹಣ್ಣುಗಳನ್ನ ಸಂಸ್ಕರಣೆ ಮಾಡೋದು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಈ ಸಂರಕ್ಷಣೆಯ ತಂತ್ರಗಳಿಗೆ ಬಂದ್ರೆ ಯಾವ್ಯಾವ ತಂತ್ರಗಳನ್ನ ನಾವು ಬಳಸ್ಕೋಬಹುದು ಅಂತೀರಾ?
1: ಈ ಸಂರಕ್ಷಣೆ ತಂತ್ರಗಳು ಬಹಳ ಸರಳ ಮತ್ತು ಸುಲಭ, ಇವುಗಳನ್ನು ಮನೆಯಲ್ಲಿ ಅನುಸರಿಸಬಹುದು. ಇದರಲ್ಲಿ ಒಂದು ಅಂದ್ರೆ ನಿರ್ಜಲೀಕರಣ, ಅಂದ್ರೆ ಡ್ರೈಯಿಂಗ್, ಒಣಗಿಸಬಹುದು. ಆಮೇಲೆ ಇನ್ನೊಂದು ಶಾಖ ಸಂರಕ್ಷಣೆ, ಹೀಟ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಆಮೇಲೆ ಸಂರಕ್ಷಣೆ ಉಪ್ಪು ಮುಖಾಂತರ, ಸಕ್ಕರೆ ಮುಖಾಂತರ, ಹುಳಿ ರಸ ಅಂದ್ರೆ ವಿನೆಗರ್ ಉಪಯೋಗಿಸಿ, ಆಮೇಲೆ ಫ್ರೀಜಿಂಗ್ ಅಂದ್ರೆ ಹಿಮಗಟ್ಟಿಸುವಿಕೆ ಅದರಿಂದ ಕೂಡ ಮಾಡಬಹುದು. ಆಮೇಲೆ ಈಗ ರಾಸಾಯನಿಕ ಸಂರಕ್ಷಣೆ ಕೂಡ ಮಾಡಬಹುದು ನಾವು. ಇದರಲ್ಲಿ ನಮ್ಮ ಭಾರತದಲ್ಲಿ ಒಂದು 2ಕ್ಕೆ ಅನುಮತಿ ಸಿಕ್ಕಿದೆ. ಅದು ಯಾವ್ದಂದ್ರೆ ಸೋಡಿಯಂ ಬೆಂಜೋಯೇಟ್ ಮತ್ತು ಪೊಟ್ಯಾಸಿಯಂ ಮೆಟಾಬೈಸಲ್ಫೈಡ್. ಇದರಲ್ಲಿ ಸೋಡಿಯಂ ಬೆಂಜೋಯೇಟ್ ಯಾವುದೇ ಹಣ್ಣುಗೂ ಉಪಯೋಗಿಸಬಹುದು, ಆದ್ರೆ ಪೊಟ್ಯಾಸಿಯಂ ಮೆಟಾಬೈಸಲ್ಫೈಡ್ ನಾವು ಹಣ್ಣುಗಳ ಬಣ್ಣದ ಮೇಲೆ ಉಪಯೋಗಿಸಬೇಕಾಗತ್ತೆ. ಯಾವ್ದಕ್ಕೆ ಬಣ್ಣ ಇಲ್ಲ ಅದಕ್ಕೆ ಉಪಯೋಗಿಸಬಹುದು, ಬಣ್ಣ ಇದ್ರೆ ಅದು ಕುಗ್ಗೋಗ್ಬಿಡುತ್ತದೆ,
0: ಕೆಟ್ಟುಬಿಡುತ್ತೆ. ಅದರಿಂದ ಈ ಪೊಟ್ಯಾಸಿಯಂ ಮೆಟಾಬೈಸಲ್ಫೈಡ್
1: ನೋಡ್ಕೊಂಡು ಬೆಳೆಸಬೇಕಾಗತ್ತೆ. ಆಮೇಲೆ ಇದು ಉಪಯೋಗಿಸೋ ಪ್ರಮಾಣ 0.8 ರಿಂದ 1 ಗ್ರಾಂ,
0: ಅಷ್ಟು ಕಡಿಮೆ ಇರಬೇಕಾಗುತ್ತೆ.
1: ಅಷ್ಟು ಕಡಿಮೆ ಪರ್ ಕೆಜಿ, 1 ಕೆಜಿಗೆ ಅಷ್ಟು ಉಪಯೋಗಿಸಿದ್ರೆ ಸಂರಕ್ಷಣೆ 1 ವರ್ಷ ತನಕ ಯಾವುದೇ ಹಣ್ಣನ್ನು ಸಂರಕ್ಷಣೆ ಮಾಡಬಹುದು.
0: 800 ಮಿಲಿಗ್ರಾಂನಿಂದ 1 ಗ್ರಾಂ,
1: ಅಷ್ಟು
0: ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ.
1: ಹೌದು.
0: ಇನ್ನ ಹಲಸಿನ ಹಣ್ಣಿಗೆ ಬಂದ್ರೆ ಇದರ ಒಂದು ಪೌಷ್ಟಿಕತೆ, ಪ್ರಾಮುಖ್ಯತೆ ಮತ್ತೆ ಸಂಸ್ಕರಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಈ ಹಲಸಿನ ಹಣ್ಣು ಹೆಚ್ಚು ಪೋಷಕಾಂಶಗಳಿಂದ ಕೂಡಿದ ಆಕರ್ಷಕ ಬಣ್ಣ ಮತ್ತು ಪರಿಮಳ ಹೊಂದಿದಂತ ಹಣ್ಣು ಇದು. ಇದು ಈಗ ಕಳೆದ 3 ವರ್ಷಗಳಿಂದ ತುಂಬಾ ಪ್ರಾಮುಖ್ಯತೆ ಪಡೀತಾ ಇದೆ. ಇದಕ್ಕೆ ಬಡವರ ಹಣ್ಣು ಅಂತಾನೂ ಕರೀತಾರೆ. ಇದು ಋತುಕಾಲದಲ್ಲಿ ತುಂಬಾ ಕಡಿಮೆ ಬೆಲೆಗೆ ದೊರೆಯುತ್ತದೆ. ಆಮೇಲೆ ಇದರಲ್ಲಿ ಪ್ರೋಟೀನು, ನಾರಿನಾಂಶ, ಶಕ್ತಿ, ಪಿಷ್ಟ, ಜೀವಸತ್ವ ಮತ್ತು ಖನಿಜಾಂಶಗಳು ಕೂಡ ಹೊಂದಿರ್ತದೆ. ಈ ಹಣ್ಣಲ್ಲಿ 3 ಭಾಗಗಳಿರ್ತವೆ, ಒಂದು ತೊಳೆ, ಒಂದು ಬೀಜ, ಇನ್ನೊಂದು ದೆಡ್ಡು. ಅಂದ್ರೆ ಈ ಹಣ್ಣಲ್ಲಿ ನಾವು ತಿನ್ನೋ ಭಾಗ 30% ಅಷ್ಟೇ.
0: ಹೌದು.
1: ಅದು ಬಿಟ್ರೆ 60% ನಷ್ಟ ಆಗ್ತಾ ಇದೆ.
0: ಹೌದು.
1: ಅದು ಯಾವ್ದಂದ್ರೆ ಬೀಜ ಮತ್ತು ದಿಂಡು. ಇದರದ್ದು ಪ್ರಾಮುಖ್ಯತೆ ಬಹಳಷ್ಟು

0: ಜನರಿಗೆ ಗೊತ್ತಿಲ್ಲ, ಬಟ್ ಇದನ್ನ ಕೂಡ ಉಪಯೋಗಿಸಿ ನಾವು ಬೇರೆ ಬೇರೆ ಆಹಾರ ತಯಾರಿಸಬಹುದು. ಇದರಲ್ಲಿ ತೊಳೆಗಳನ್ನ ಮಾತ್ರ ಬಿಡಿಸಿ ತಿನ್ನೋದೇ ಸಾಮಾನ್ಯವಾಗಿ ನೋಡ್ತಾ ಇದೀವಿ. ಇದರಲ್ಲಿ ಇನ್ನು ಬೇರೆ ಮೌಲ್ಯವರ್ಧಿತ ಆಹಾರ ಕೂಡ ತಯಾರಿಸಬಹುದು. ತೊಳೆಗಳಿಂದ ಬೀಜಗಳಿಂದನು ಆಮೇಲೆ ದಿಂಡಿಯಿಂದನು ತಯಾರಿಸಬಹುದು. ಹಣ್ಣಿಂದ ಅಂದ್ರೆ ಹಲ್ವಾ ಜ್ಯೂಸ್ ತಯಾರಿಸಬಹುದು, ಆಮೇಲೆ ಕಾಯಿಯಿಂದ ಚಿಪ್ಸ್ ಮತ್ತೆ ಹಪ್ಪಳ ತಯಾರಿಸಬಹುದು, ಮತ್ತೆ ಬೀಜದ ಹಿಟ್ಟಿಂದ ಬೋಂಡಾ ಚಪಾತಿ ಬಿಸ್ಕೆಟ್ ಇವೆಲ್ಲ ತಯಾರಿಸಬಹುದು.
1: ಯಾವ್ಯಾವ ರಾಜ್ಯಗಳಲ್ಲಿ ಇದನ್ನ ಹೆಚ್ಚು ಸಾಗುವಳಿ ಮಾಡ್ತಾ ಇರೋದು ಅಂದ್ರೆ ಈ ಹಣ್ಣು ಎಲ್ಲ ಲಭ್ಯವಾಗ್ತಾ ಇರುತ್ತೆ?
0: ಈ ಹಣ್ಣು ನಮ್ಗೆ ಲಭ್ಯ ಇರೋದು ಅಂದ್ರೆ ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ್, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಆಸಾಂ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್.
1: ಅಲ್ಲಿ ಸಂಸ್ಕರಣೆಗೂ ಕೂಡ ಬಹಳಷ್ಟು ಅವಕಾಶಗಳಿದಾವೆ.
0: ಹೌದು.
1: ಈಗ ಬೇರೆ ಬೇರೆ ಸಂಸ್ಕರಣಾ ಪದಾರ್ಥಗಳಿಗೆ ಬಂದ್ರೆ ಹಲಸಿನ ಹಲ್ವಾ ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡ್ತೀರಾ?
0: ಈಗ ಹಲಸಿನ ಹಲ್ವಾ ಹೆಂಗ್ ತಯಾರಿಸಬಹುದು ಅಂದ್ರೆ, ಬೀಜರಹಿತ ಹಣ್ಣಾದ ತೊಳೆಗಳನ್ನು ತಗೊಂಡು ಇದನ್ನ ಚೂರ್ ಚೂರಾಗಿ ಕತ್ತರಿಸಿ 15 ನಿಮಿಷ ಹವೆಯಲ್ಲಿ ಕುಕ್ಕರ್ ಅಲ್ಲಿ ಬೇಯಿಸಿಕೊಳ್ಬೇಕು.
1: ಬೀಜರಹಿತ ತೊಳೆಗಳು ಅಂದ್ರೆ ಬೀಜ ತಕ್ಕೊಂಡು
0: ಬೀಜ ತೆಗೆದು ಮಾಡ್ಬೇಕಾಗತ್ತೆ. ಇದನ್ನ 15 ನಿಮಿಷ ಬೇಯಿಸಿಕೊಂಡ ಮೇಲೆ ಇದಕ್ಕೆ 200 ಗ್ರಾಂ ಸಕ್ಕರೆ ಅಂದ್ರೆ 1 ಕೆಜಿ ಹಣ್ಣು ತಗೊಂಡ್ರೆ ನೀವು ಅದಕ್ಕೆ 200 ಗ್ರಾಂ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಕುದಿಸ್ಕೊಳ್ಬೇಕು. ಇದಕ್ಕೆ ಒಂದು 100 ml ತುಪ್ಪ ಹಾಕಿ ಆಮೇಲೆ ಒಂದು ಹದ ಬರುವ ತನಕ ಚೆನ್ನಾಗಿ ಬೇಯಿಸಿದ್ರೆ ಹಲ್ವಾ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಕರೆದಂತ ಗೋಡಂಬಿ ಒಣದ್ರಾಕ್ಷಿಗಳನ್ನ ಸೇರಿಸಿ ಅಲಂಕರಿಸಿ ಅದನ್ನ ಬಳಸ್ಕೋಬಹುದು. ಇದನ್ನ ಪ್ಯಾಕ್ ಮಾಡಿ ಮಾರಾಟನು ಮಾಡಬಹುದು. ಇದು ನಮ್ಗೆ ಒಂದು 3-4 ದಿನ ತಿನ್ಬಹುದು ಇದನ್ನ ಇಟ್ಕೊಂಡು.
1: ಸಾಧಾರಣ ಕೊಠಡಿ ಉಷ್ಣತೆಯಲ್ಲಿ
0: ಅದೇ ರೆಫ್ರಿಜರೇಟರ್ ಅಲ್ಲಾದ್ರೆ 7-10 ದಿನಗಳ ತನಕ ಉಪಯೋಗಿಸ್ಕೋಬಹುದು.
1: ಒಂದು ವಾರಕ್ಕಿಂತ ಹೆಚ್ಚಾಗಿ
0: ಇಟ್ಕೋಬಹುದು.
1: ಇನ್ನ ಹಲಸಿನ ಚಿಪ್ಸ್ ಅಂತ ಹೇಳಿದ್ರಿ, ಇದನ್ನ ಹೇಗ್ ಮಾಡ್ಕೋಬೇಕಾಗುತ್ತೆ?
0: ಕಾಯಿ ಬೇಕು ಇದು ತಯಾರಿಸಕ್ಕೆ. ಹಣ್ಣಾಗದಂತ ಅಂದ್ರೆ ಕಾಯಿ ತಗೊಂಡು ಅದರಲ್ಲೂ ಬೀಜನ ತೆಗೆದು ಬಿಟ್ಟು ಇದನ್ನ ಸಣ್ಣದಾಗಿ ಉದ್ದುದ್ದೆಯಾಗಿ ಹೆಚ್ಕೋಬೇಕು. ಇದನ್ನ ಚೆನ್ನಾಗಿ ಕಾಯ್ದಂತ ಎಣ್ಣೆಯಲ್ಲಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಕರಿಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಸೇರಿಸಿದ್ರೆ ಹಲಸಿನ ಚಿಪ್ಸ್ ರೆಡಿ ಆಗಿರುತ್ತೆ.
1: ಇದು ಸ್ವಲ್ಪ ಸುಲಭವಾದಂತ ವಿಧಾನ ಅಂತ ಹೇಳ್ಬೋದು.
0: ಹಾ, ತುಂಬಾ ಸುಲಭ ಇದೆ.
1: ಇನ್ನ ಈ ಹಲಸಿನ ಹಣ್ಣಿನ ರಸವನ್ನ ಯಾವ ರೀತಿ ಮಾಡ್ಕೋಬಹುದು ಅಂತೀರಾ?
0: ಹಲಸಿನ ಹಣ್ಣಿನ ರಸ ತಯಾರಿಸಬೇಕಾದ್ರೆ ನಮ್ಗೆ ಒಂದು ಹಲಸಿನ ಹಣ್ಣು ಬೇಕಾಗ್ತದೆ. ಇದರಲ್ಲೂ ಕೂಡ ಬೀಜಗಳನ್ನ ತೆಗೆದು ಈ ತೊಳೆಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ನೀರ್ ಸೇರಿಸಿ ರುಬ್ಕೊಳ್ಬೇಕು. ಅಂದ್ರೆ 1 ಕೆಜಿಗೆ 1-4 ಲೀಟರ್ ನೀರು ಸೇರಿಸಿ ಇದನ್ನ ಚೆನ್ನಾಗಿ ರುಬ್ಕೊಂಡು ಇದಕ್ಕೆ ಅಂದ್ರೆ 1 ಕೆಜಿ ನೀವು ಹಣ್ಣನ್ನು ತಗೊಂಡಿದ್ರೆ ಅದಕ್ಕೆ 350 ಗ್ರಾಂ ಸಕ್ಕರೆ ಸೇರಿಸಿ 1-5 ಗ್ರಾಂ ಸಿಟ್ರಿಕ್ ಆಸಿಡ್ ಅಂದ್ರೆ ಸಿಟ್ರಿಕ್ ಆಮ್ಲವನ್ನ ಸೇರಿಸಿ ಇದನ್ನ ಚೆನ್ನಾಗಿ ಸ್ವಲ್ಪ 80 ಡಿಗ್ರಿ ಸೆಂಟಿಗ್ರೇಡ್ಗೆ ಪಾಶ್ಚರೈಸೇಷನ್ ಅಂದ್ರೆ ಪಾಶ್ಚೀಕರಣ ಮಾಡಿಸ್ಬಿಟ್ಟು ಇದನ್ನ ಒಂದು ತೆಳುವಾದ ಬಟ್ಟೆಯಲ್ಲಿ ಶೋಧಿಸಿದ್ರೆ ನಿಮ್ಗೆ ಒಂದು ಒಳ್ಳೆ ಹಲಸಿನ ಹಣ್ಣಿನ ಜ್ಯೂಸ್ ಸಿಗ್ತದೆ.
1: ಈಗ ನಾವು ಇಲ್ಲಿ ಸಿಟ್ರಿಕ್ ಆಮ್ಲ ಬಳಸ್ತೀವಲ್ಲ, ಇದು ಆರೋಗ್ಯದ ಮೇಲೆ ಏನು ಕೆಟ್ಟ ಪರಿಣಾಮ ಉಂಟು ಮಾಡಲ್ಲ?
0: ಇಲ್ಲ ಇಲ್ಲ, ಇದರಿಂದ ಏನು ಕೆಟ್ಟ ಪರಿಣಾಮ ಇಲ್ಲ. ಇದು ಅನುಮತಿ ಇದೆ ನಮ್ಮ ಭಾರತದಲ್ಲಿ ಉಪಯೋಗಿಸಬೇಕಂತ. ಇದು ರಕ್ಷಕ ಅಷ್ಟೇ ಮತ್ತು ಸ್ವಲ್ಪ ಹುಳಿ ಅಂಶ ಸಿಗ್ತದೆ.
1: ಅದರಿಂದ ಇದು ಬೇಗ ಕೆಟ್ಟ ಹೋಗಲ್ಲ,
0: ಬೇಗ ಕೆಟ್ಟ ಹೋಗಲ್ಲ. ಇದನ್ನ ನಾವು ಶೇಖರಣೆ ಮಾಡಬಹುದು
1: ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವಿ.
0: ಇನ್ನ
1: ಹಲಸಿನ ಉಪ್ಪಿನಕಾಯನ್ನ ಯಾವ ರೀತಿ ಮಾಡ್ಕೋಬಹುದು?
0: ಹಲಸಿನ ಉಪ್ಪಿನಕಾಯಿ ಇದು ಎಳೆ ಹಲಸಿನ ಕಾಯಿಗಳಿಂದ ಅಥವಾ ದಿಂಡಿನಿಂದ ಎರಡರಿಂದನು ತಯಾರಿಸಬಹುದು. ಈ ತೊಳೆಗಳು ಅಥವಾ ದಿಂಡಿನ ಚೂರುಗಳನ್ನು ಉಪ್ಪಿನ ಜೊತೆ 2 ಅಥವಾ 6 ದಿನ ತನಕ ಅದನ್ನ ಬೆರೆಸಿ ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಇದು ಚೆನ್ನಾಗಿ ಒಣಗದ್ಮೇಲೆ ಇದನ್ನ ಕಾಯ್ದ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಮೆಣಸಿನ ಪುಡಿ, ಸಾಸಿವೆ ಮತ್ತು ಜೀರಿಗೆ ಪುಡಿ ಬೆರೆಸಬೇಕು. ಲಾಸ್ಟ್ಗೆ ಒಂದ್ ಸ್ವಲ್ಪ ಹುಳಿ ರಸ ಅಂದ್ರೆ ವಿನೆಗರ್ ಅಂತ ಹೇಳ್ತೀವಿ, ಇದು ಬೆರೆಸಬೇಕು. ಇದು 1 ಕೆಜಿಗೆ 30 ml ವಿನೆಗರ್ ಬೆರೆಸಿ ಇದನ್ನ ಒಂದು ಶುಚಿಯಾದ ಗಾಜಿನ ಡಬ್ಬಿಯಲ್ಲಿ ಇಟ್ಕೊಂಡ್ರೆ ತುಂಬಾ ದಿನ ಶೇಖರಣೆ ಮಾಡಬಹುದು.
1: ಶೇಖರಣೆ ಮಾಡಿಟ್ಕೊಂಡು ಬಳಸ್ತಾ ಇರ್ಬೋದು. ಈಗ ಸಾಧಾರಣವಾಗಿ ಹಲಸಿನ ಬೀಜವನ್ನ ಸುಟ್ಟು ತಿನ್ನೋದನ್ನ ನಾವು ಕಾಣಬಹುದು.
0: ಹೌದು.
1: ಇದನ್ನ ಬಿಟ್ಕೊಂಡು ಇನ್ಯಾವ ರೀತಿ ಬಳಸ್ಕೋಬಹುದು ಅಂತ?
0: ಇದು ಹಲಸಿನ ಬೀಜ, ಇದು ಒಣಗಿಸಿ ಇದನ್ನ ಪುಡಿ ಮಾಡಿ ತಯಾರಿಸಿ ಇಟ್ಕೊಂಡ್ರೆ ಇದರಿಂದ ವಡೆಗಳನ್ನ ಮಾಡಬಹುದು. ಬೋಂಡಾ ಮಾಡ್ತಾರಲ್ಲ ಆ ತರ ಮಾಡಬಹುದು. ಆಮೇಲೆ 1 ಪ್ರಮಾಣ ಗೋಧಿ ಹಿಟ್ಟು, 1 ಪ್ರಮಾಣ ಬೀಜದ ಹಿಟ್ಟು ತಗೊಂಡ್ರೆ ಇದರಿಂದ ಚಪಾತಿ ತಯಾರಿಸಬಹುದು. ಆಮೇಲೆ ಮೈದಾ ಹಿಟ್ಟಿನ ಜೊತೆ ಇದನ್ನ ಸೇರಿಸಿದ್ರೆ ಒಳ್ಳೆ ಒಳ್ಳೆ ಬಿಸ್ಕೆಟ್ ಗಳನ್ನ ತಯಾರಿಸಬಹುದು.
1: ಮತ್ತೆ ಕರೆದು ಕೂಡ
0: ತಿನ್ಬಹುದು.
1: ಈ ರೀತಿಯಾಗಿ ಬೇರೆ ಬೇರೆ ಪ್ರಯೋಜನಗಳಿಗೆ ನಾವು ಇದನ್ನು
0: ಬಳಸ್ಕೋಬಹುದು.
1: ಇನ್ನ ಹಪ್ಪಳವನ್ನ ಮಾಡ್ಕೋಬಹುದು ಇದರಿಂದ?
0: ಹಲಸಿನ ಕಾಯಿಯಿಂದ ಹಪ್ಪಳ ಮಾಡಬಹುದು. ಈಗ ಹಲಸಿನ ಕಾಯಿ ತೊಳೆಗಳನ್ನು ತಗೊಂಡು ಇದನ್ನ ಉಗಿಯಲ್ಲಿ ಕೊಬೇಕು. ಆಮೇಲೆ ಇದಕ್ಕೆ ಜೀರಿಗೆ, ಕೊತ್ತಂಬರಿ, ಇಂಗು, ಉಪ್ಪು, ಮೆಣಸು, ಅರಿಶಿನ ಮತ್ತೆ ಮೆಣಸಿನ ಪುಡಿ ಇದನ್ನೆಲ್ಲ

0: ಮಿಶ್ರಣವನ್ನು ಸೇರಿಸಿಟ್ಕೊಳ್ಬೇಕು. ಬೇಯಿಸಿದಂಥ ಹಲಸಿನ ತೊಳೆ ಮತ್ತು ಈ ಹೇಳಿದ್ನಲ್ಲ ಎಲ್ಲ ಮಿಶ್ರಣಗಳನ್ನ ಸೇರಿಸಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಆಮೇಲೆ ಇದನ್ನು ಉಂಡೆ ಮಾಡಿ ಒತ್ತಿದ್ರೆ ಒಳ್ಳೆ ಹಪ್ಪಳ ತಯಾರಿಸ್ಬೋದು. ಇದನ್ನ ಆಮೇಲೆ ಕೆಂಡದಲ್ಲಿ ಬೇಕಿದ್ರೆ ಸುಟ್ಕೋಬಹುದು, ಇಲ್ಲ ಎಣ್ಣೆಯಲ್ಲೂ ಕರೆದು ತಿನ್ಬಹುದು,
1: ನಾವು
0: ಬಳಸ್ಕೋಬಹುದು.
1: ಆದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಹಲಸಿನ ಒಂದು ಪೌಷ್ಟಿಕತೆ ಮತ್ತೆ ಇದರಲ್ಲಿರುವಂತ ಉತ್ತಮವಾದಂತಹ ಜೀವಾಂಶಗಳು ಇದ್ರ ಬಗ್ಗೆ, ಹಾಗೇನೆ ಈ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ಒಳ್ಳೆ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಸವಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಜೇನು ಕೃಷಿ ಕುರಿತು ಮಾಹಿತಿ.
3: ನಮ್ಮಲ್ಲಿರುವಂತಹ ವಿವಿಧ ಬಗೆಯ ಜೇನು ನೊಣಗಳಲ್ಲಿ ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಎಪಿಸ್ತೆರನ ಇಂಡಿಕಾ ಮಾತ್ರ ಸಾಕದಕ್ಕೆ ಯೋಗ್ಯವಾಗಿದೆ. ಇದರ ಜೊತೆಗೆ ಹೊರದೇಶದ ತಳಿಯಾದಂಥ ಎಪಿಸ್ ಮೆಲ್ಲಿಫೆರಾ ಎನ್ನುವಂಥ ಒಂದು ತಳಿಯನ್ನು ಕೂಡ ಸಾಕಾಣಿಕೆ ಮಾಡುವಂಥ ಪ್ರಯತ್ನಗಳು ನಡೆದಿದ್ದಾವೆ. ಈ ತಳಿ ಅತಿ ಸಾಧು ಸ್ವಭಾವದ ತಳಿ, ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಸ್ಥಿರವಾಗಿ ನೆಲೆಸುತ್ತೆ. ಆದರೆ ಇದಕ್ಕೆ ಹೆಚ್ಚು ಆಹಾರ ಬೇಕಾಗುತ್ತೆ. ಒಂದು ಜೇನುಗೂಡಿನಲ್ಲಿ ರಾಣಿ, ಕೆಲಸಗಾರ ನೊಣ ಮತ್ತು ಗಂಡು ನೊಣಗಳೆಂಬ ಮೂರು ವಿಧದ ನೊಣಗಳಿರ್ತವೆ. ಒಂದು ಸಾಧಾರಣ ಜೇನು ಕುಟುಂಬದಲ್ಲಿ ಸುಮಾರು 20,000 to 40,000 ಜೇನು ನೊಣಗಳಿದ್ದು ಅವುಗಳಲ್ಲಿ ಒಂದೇ ಒಂದು ರಾಣಿ ನೊಣ ಇರುತ್ತೆ, ಉಳಿದವೆಲ್ಲನೂ ಕೆಲಸಗಾರ ನೊಣಗಳಾಗಿರ್ತವೆ. ಗಂಡು ನೊಣಗಳು ಹೊಸ ರಾಣಿ ಉತ್ಪತ್ತಿಯಾಗುವಂಥ ಕಾಲದಲ್ಲಿ ಮಾತ್ರ ಕಾಣಿಸ್ಕೊಳ್ತವೆ. ರಾಣಿ ನೊಣ ಕುಟುಂಬದ ಕೇಂದ್ರ ಬಿಂದುವಾಗಿರುತ್ತೆ. 2-3 ವರ್ಷದವರೆಗೆ ಅದು ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿಯನ್ನು ಮಾಡ್ತಾ ಇರುತ್ತೆ. ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಹೊಟ್ಟೆ ಉದ್ದವಾಗಿದ್ದು ಮೊನಚಾಗಿರುತ್ತೆ, ಕಪ್ಪು ಕಂದು ಬಣ್ಣವನ್ನು ಹೊಂದಿರುತ್ತೆ. ಗಂಡು ನೊಣಗಳು ಬಣ್ಣದಲ್ಲಿ ಅತಿ ಕಪ್ಪಾಗಿರ್ತವೆ, ರಾಣಿ ನೊಣಕ್ಕಿಂತ ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ. ಗಂಡು ನೊಣಗಳ ಮುಖ್ಯ ಕೆಲಸ ಅಂದರೆ ಹೊಸ ರಾಣಿ ನೊಣದ ಜೊತೆಯಲ್ಲಿ ವಂಶಾಭಿವೃದ್ಧಿಗೆ ಸಂಪರ್ಕವನ್ನು ಹೊಂದುವಂಥದ್ದು. ಈ ಸಂಪರ್ಕದ ನಂತರ ಉಳಿಯುವಂಥ ಗಂಡು ನೊಣಗಳನ್ನು ಕೆಲಸಗಾರ ನೊಣಗಳು ಕೊಂದಾಕ್ತವೆ. ಜೇನು ಕುಟುಂಬದಲ್ಲಿ ಅತ್ಯಂತ ಮುಖ್ಯವಾದಂಥವು ಅಂದರೆ ಕೆಲಸಗಾರ ನೊಣಗಳು. ಇವು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ, ತಿಳಿ ಕಂದು ಮೈ ಬಣ್ಣವನ್ನು ಹೊಂದಿರ್ತವೆ, ಹೊಟ್ಟೆಯ ತುದಿ ಚೂಪಾಗಿರುತ್ತೆ, ಒಂದು ಚುಚ್ಚುವಂಥ ಮುಳ್ಳಿರುತ್ತೆ. ಕಾಲುಗಳು ಮತ್ತು ಬಾಯಿಯ ಭಾಗಗಳು ಸೂಕ್ತವಾಗಿ ಮಾರ್ಪಾಟಾಗಿರ್ತವೆ. ಪರಾಗ ಮತ್ತು ಮಕರಂದ ಸಂಗ್ರಹಣೆ ಮತ್ತು ಕೋಶಗಳ ನಿರ್ಮಾಣಕ್ಕೆ ಇವು ಸಹಕಾರಿಯಾಗ್ತವೆ. ಈ ಕೆಲಸಗಾರ ನೊಣಗಳು ರಾಣಿ ಮತ್ತು ಮರಿಗಳಿಗೆ ಆಹಾರವನ್ನು ಉಣಿಸುವಂಥದ್ದು, ಗೂಡನ್ನು ಸ್ವಚ್ಛ ಮಾಡುವಂಥದ್ದು, ನೀರಿನ ಸಂಗ್ರಹಣೆ, ವೈರಿಗಳಿಂದ ರಕ್ಷಣೆ, ಹೊಸ ಜಾಗ ಮತ್ತು ಆಹಾರದ ಮೂಲವನ್ನು ಕಂಡುಹಿಡಿಯುವಂಥದ್ದು ಮುಂತಾದ ಎಲ್ಲ ಕೆಲಸಗಳನ್ನು ಈ ಕೆಲಸಗಾರ ನೊಣಗಳು ಮಾಡ್ತವೆ. ಆಹಾರ ಸಂಗ್ರಹಣೆಗೆ ಸುಮಾರು 1-2 ಕಿಲೋಮೀಟರ್ವರೆಗೆ ಹಾರಾಡುವಂಥ ಈ ಕೆಲಸಗಾರ ನೊಣಗಳು ಸುಮಾರು 45-85 ದಿನ ಬದುಕಿರ್ತವೆ. ತಮ್ಮ ಗ್ರಂಥಿಯಿಂದ ಸ್ರವಿಸಲ್ಪಟ್ಟ ಮೇಣದಿಂದ ಕಟ್ಟಿ ಎರಡೂ ಪಕ್ಕದಲ್ಲಿ 1,000 ಷಡ್ಭುಜಾಕೃತಿಯ ಕಣಗಳನ್ನು ನಿರ್ಮಿಸ್ತವೆ. ಸಾಮಾನ್ಯವಾಗಿ ಎರಿಯ ಮೇಲ್ಭಾಗದ ಕಣಗಳಲ್ಲಿ ಜೇನುತುಪ್ಪ, ಇದಕ್ಕಿನ್ನ ಸ್ವಲ್ಪ ಕೆಳಭಾಗದಲ್ಲಿ ಪರಾಗ ಸಂಗ್ರಹಣೆ ಇರುತ್ತೆ. ಕೆಳಗಿನ 2/3 ಭಾಗವನ್ನು ಸಂತಾನಾಭಿವೃದ್ಧಿ ಮಾಡೋದಕ್ಕೆ ಉಪಯೋಗಿಸ್ತವೆ. ಇಲ್ಲಿ ಮೊಟ್ಟೆ, ಮರಿಹುಳುಗಳು ಮತ್ತು ಕೋಶಗಳಿರ್ತವೆ. ಹೊಸ ರಾಣಿ ಬೆಳೆಸುವಂಥ ಸಂದರ್ಭದಲ್ಲಿ ದುಂಡಾದ ರಾಣಿ ಕಣಗಳು ಎರಿಯ ತುದಿಯ ಭಾಗದಲ್ಲಿ ನಿರ್ಮಿಸಲ್ಪಡ್ತವೆ. ಜೇನು ಸಾಕಾಣಿಕೆ ಪ್ರಾರಂಭ ಮಾಡುವಂಥವರು ಜೇನು ನೊಣಗಳ ಕುಟುಂಬ, ಸ್ವಭಾವ, ಜೇನು ಸಾಕಾಣಿಕೆಯ ಉಪಕರಣಗಳು, ಜೇನು ಕೃಷಿಗೆ ಉಪಯುಕ್ತ ಸಸ್ಯಗಳ ಬಗ್ಗೆ ಮೊದಲು ತಿಳ್ಕೋಬೇಕಾಗತ್ತೆ. ಶಿಫಾರಸು ಮಾಡಿದ ISI ಜೇನು ಪೆಟ್ಟಿಗೆಗಳನ್ನು ಸಾಕಾಣಿಕೆಗೆ ಬಳಸ್ಕೋಬೇಕು. ಜೇನು ಸಾಕಾಣಿಕೆ ಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ವರ್ಷಪೂರ್ತಿ ಹೂಗಳು ಸಿಗೋ ರೀತಿಯಲ್ಲಿ ಸಸ್ಯ ಸಂಪತ್ತು ಇರಬೇಕಾಗತ್ತೆ. ಹಾಗೆಯೇ ಮಾಲಿನ್ಯ ಇಲ್ಲದೇ ಇರುವಂಥ ಗಾಳಿ ಮತ್ತು ನೀರು ಅವುಗಳಿಗೆ ಸಿಗಬೇಕು. ಜೇನು ಪೆಟ್ಟಿಗೆಗಳಿಗೆ ಮಳೆ, ಗಾಳಿ ಮತ್ತು ಬಿಸಿಲಿನಿಂದ ನಾವು ರಕ್ಷಣೆಯನ್ನು ಒದಗಿಸಬೇಕಾಗತ್ತೆ. ಜೇನು ಕುಟುಂಬಗಳನ್ನು ವಾರಕ್ಕೆ 1 ಆವೃತ್ತಿಯಂತೆ ನಾವು ಪರೀಕ್ಷಿಸ್ತಾ ಇರಬೇಕು. ಅಡಿ ಹಲಗೆಯನ್ನು 10-15 ದಿನಗಳಿಗೊಮ್ಮೆ ಸ್ವಚ್ಛ ಮಾಡಬೇಕು. ಯಾವುದೇ ಶತ್ರುವಿನ ಕಾಟ ಇಲ್ಲದಂತೆ ನಾವು ನೋಡ್ಕೋಬೇಕು. ಎರೆಗಳ ಮೇಲೆ ಕೆಲಸಗಾರರ ನೊಣಗಳು ಕುಳಿತಿರದೇ ಇದ್ದರೆ ಅಂತಹ ಎರೆಗಳನ್ನು ತೆಗೆದುಹಾಕಬೇಕಾಗತ್ತೆ. ಎರೆಗಳನ್ನು ಅಡ್ಡಾದೆಡ್ಡಿಯಾಗಿ ಕಟ್ಟಿ

ಇದ್ದರೆ ಅವುಗಳನ್ನು ಕತ್ತರಿಸಿ ಸರಿಪಡಿಸಬೇಕು. ಕುಟುಂಬದಲ್ಲಿ ರಾಣಿ ನೊಣ ಇಲ್ಲದೇ ಇದ್ದರೆ ಬೇರೆ ಕುಟುಂಬದಿಂದ ಕೋಶಾವಸ್ಥೆಗೆ ಬಂದಿರುವಂಥ ರಾಣಿ ಇಲ್ಲದ ಕಣಗಳನ್ನು ಕತ್ತರಿಸಿ ತಂದು ಸೇರಿಸಬೇಕಾಗತ್ತೆ. ಇದು ಸಾಧ್ಯವಾಗದೇ ಇದ್ದರೆ ರಾಣಿ ಇಲ್ಲದ ಕುಟುಂಬವನ್ನು ಇನ್ನೊಂದು ರಾಣಿ ಇರುವ ಕುಟುಂಬದ ಜೊತೆಯಲ್ಲಿ ಸೇರಿಸಬೇಕಾಗತ್ತೆ. ಪ್ರಕೃತಿಯಲ್ಲಿ ಪರಾಗ ಮತ್ತು ಮಕರಂದದ ಪ್ರಮಾಣ ಕಡಿಮೆಯಾದರೆ ಸಕ್ಕರೆ ಪಾಕವನ್ನು ನಾವು ಕೊಡಬೇಕಾಗತ್ತೆ, ಹಾಗೆಯೇ ಕೃತಕ ಪರಾಗವನ್ನು ಕೂಡ ಒದಗಿಸಬೇಕು. ಕುಟುಂಬ ಸ್ವಾಭಾವಿಕವಾಗಿ ಪಾಲಾಗೋದನ್ನು ತಡೆಯೋದಕ್ಕೆ ಎರಿಗಳನ್ನು, ಅಂದರೆ ಈ ಜೇನು ಕುಟುಂಬಗಳನ್ನು 2-3 ದಿನಕ್ಕೊಮ್ಮೆ ಪರೀಕ್ಷಿಸ್ತಾ ಇರಬೇಕಾಗತ್ತೆ. ರಾಣಿ ಕಣಗಳು ಕಂಡುಬಂದರೆ ಅವುಗಳನ್ನು ಕಿತ್ತು ತೆಗಿತಾ ಇರಬೇಕಾಗತ್ತೆ, ಅಥವಾ ಹಳೆಯ ರಾಣಿ ಕಣವನ್ನು ತೆಗೆದುಹಾಕಿ ಹೊಸ ರಾಣಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಮಕರಂದ ಹೆಚ್ಚಾಗಿ ಸಿಗ್ತಾ ಇರುವಾಗ ಸಂಸಾರ ಕೋಣೆಯಲ್ಲಿ ಜೇನು ನೊಣಗಳ ಸಂಖ್ಯೆ ಮತ್ತು ಜೇನುತುಪ್ಪದ ಸಂಗ್ರಹಣೆ ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಮೇಣದ ಹಾಳೆಗಳಿಂದ ತುಂಬಿದಂಥ ಜೇನು ಕೋಣೆಯನ್ನು ಸಂಸಾರ ಕೋಣೆಯ ಮೇಲೆ ಇರಿಸಬೇಕಾಗತ್ತೆ. ಜೇನು ಕೋಣೆಯನ್ನು ನಾವು ಪರೀಕ್ಷಿಸ್ತಾ ಇರಬೇಕು. 70% ಕಣಗಳು ಜೇನಿನಿಂದ ಭರ್ತಿಯಾಗಿ ಮುಚ್ಚಲ್ಪಟ್ಟಿದ್ರೆ ಅದು ಜೇನುತುಪ್ಪವನ್ನು ತೆಗೆಯೋದಕ್ಕೆ ಸಕಾಲ. ಜೇನು ಕೋಣೆಯ ಎರೆಗಳನ್ನು ಜೇನು ನೊಣಗಳಿಂದ ಬೇರ್ಪಡಿಸಿ ಕಣಗಳ ಮುಚ್ಚಳವನ್ನು ಹರಿತವಾದ ಚಾಕುವಿನಿಂದ ಎರೆದು ಜೇನು ತೆಗೆಯುವಂಥ ಕೈಯಂತ್ರದ ಸಹಾಯದಿಂದ ತುಪ್ಪವನ್ನು ಬೇರ್ಪಡಿಸಬೇಕು. ಕೈಯಂತ್ರದ ಬಳಕೆಯಿಂದ ಎರಿಗಳು ಹಾಳಾಗೋದಿಲ್ಲ. ಇದರಿಂದ ಜೇನು ನೊಣಗಳು ಹೊಸ ಎರೆಗಳನ್ನು ನಿರ್ಮಿಸೋದಕ್ಕೆ ತಮ್ಮ ಶಕ್ತಿಯನ್ನು ವ್ಯಯಿಸುವಂಥ ಅಗತ್ಯ ಇರೋದಿಲ್ಲ. ಇದು ಹೆಚ್ಚು ಜೇನಿನ ಉತ್ಪಾದನೆಗೆ ಸಹಕಾರಿಯಾಗುತ್ತೆ. ಜೇನುತುಪ್ಪ ತೆಗೆದಂಥ ಎರೆಗಳನ್ನು ಪುನಃ ಜೇನು ಕೋಣೆಯೊಳಗಡೆ ಇಟ್ಟು ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ. ಜೇನು ನೊಣಗಳಿಗೆ ಹೇರಳವಾಗಿ ಆಹಾರ ದೊರೆಯುವಂಥ ಕಾಲದಲ್ಲಿ 15-20 ದಿನಗಳಿಗೊಮ್ಮೆ ನಾವು ಜೇನುತುಪ್ಪವನ್ನು ತೆಗೆಯಬಹುದು. ಮುಖ್ಯವಾಗಿ ಇಡೀ ವರ್ಷ ಜೇನು ಕುಟುಂಬಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಪ್ರತಿ ತಿಂಗಳು ಕೂಡ ಕೆಲವೊಂದು ಕ್ರಮಗಳನ್ನು ತಪ್ಪದೇ ಅನುಸರಿಸಬೇಕು. ಜನವರಿ ತಿಂಗಳಿನಲ್ಲಿ ರಾಣಿ ಕಣಗಳನ್ನು ಕಸಿ ಮಾಡಿ ಕೃತಕ ರೀತಿಯಲ್ಲಿ ರಾಣಿ ನೊಣ ಬರೋ ರೀತಿಯಲ್ಲಿ ನೋಡಿಕೊಂಡು ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೋಬೇಕಾಗತ್ತೆ. ಹಾಗೆಯೇ ಜೇನು ಕುಟುಂಬಗಳು ಪಾಲಾಗದನ್ನು ನಾವು ತಡೆಯಬೇಕಾಗತ್ತೆ. ಇನ್ನು ಫೆಬ್ರವರಿ ತಿಂಗಳಿನಲ್ಲಿ ಜೇನು ಕೋಣೆಯ ಚೌಕಟ್ಟುಗಳಿಗೆ ಮೇಣದ ಹಾಳೆಯನ್ನು ನಾವು ಹಾಕಬೇಕು. ಇದರಿಂದ ಹೆಚ್ಚು ಜೇನು ಕೋಣೆಗಳನ್ನು ನಾವು ತಯಾರಿಸಿ ಸಂಸಾರದ ಕೋಣೆಯ ಮೇಲೆ ಇಡಬೇಕಾಗತ್ತೆ. ಮಾರ್ಚ್ನಿಂದ ಮೇ ತಿಂಗಳ ಅವಧಿಯಲ್ಲಿ ಮಕರಂದ ಮತ್ತು ಪರಾಗ ಹೆಚ್ಚಾಗಿ ಸಿಗೋದ್ರಿಂದ ಪ್ರತಿ 8-10 ದಿನಗಳಿಗೊಮ್ಮೆ ಜೇನು ಕೋಣೆಯಲ್ಲಿ ಸಂಗ್ರಹ ಇರುವಂಥ ಜೇನುತುಪ್ಪವನ್ನು ಜೇನನ್ನು ಬೇರ್ಪಡಿಸುವಂಥ ಯಂತ್ರದ ಮೂಲಕ ನಾವು ಸಂಗ್ರಹಿಸಬೇಕಾಗತ್ತೆ. ಜೂನ್ನಿಂದ ಆಗಸ್ಟ್ ತಿಂಗಳ ಅವಧಿಯಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಜೇನು ಕೋಣೆಗಳನ್ನು ತೆಗೆದು ಅವುಗಳನ್ನು ಸಂರಕ್ಷಿಸಿ ಸಂಗ್ರಹಿಸಬೇಕಾಗತ್ತೆ. ಅವುಗಳ ಸಂಖ್ಯೆಗೆ ಅನುಗುಣವಾಗಿ ಜೇನುಗೂಡಿನಲ್ಲಿ ಜೇನುತುಪ್ಪ ಮತ್ತು ಪರಾಗ ಇರುವಂಥ ಭಾಗವನ್ನು ಗೂಡಿನಲ್ಲೇ ಉಳಿಸ್ಕೋಬೇಕು. ಮಳೆಗಾಲದಲ್ಲಿ ನಾವು ಮುಖ್ಯವಾಗಿ ಈ ಕೃತಕ ರೀತಿಯಲ್ಲಿ ಸಕ್ಕರೆ ಪಾಕವನ್ನು ನೀಡಿ, ಅಂದರೆ ಆಹಾರವನ್ನು ನೀಡಿ ಜೇನು ಕುಟುಂಬಗಳನ್ನು ಕಾಪಾಡ್ಕೋಬೇಕಾಗತ್ತೆ. ಈ ಆಹಾರವನ್ನು ನೀಡಿ ನಾವು ಜೇನು ಕುಟುಂಬಗಳಿಗೆ ಒತ್ತರಿಸುವಂಥ ಹಲಗೆಯನ್ನು ನೀಡಿ ಶಾಖವನ್ನು ಕೂಡ ಕಾಪಾಡ್ಕೋಬೇಕಾಗತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ನಮ್ಮ ಪ್ರಕೃತಿನಲ್ಲಿ ಪರಾಗ ಮತ್ತು ಈ ಮಕರಂದದ ಬಳಕೆಯಿಂದ ಅಥವಾ ಈ ಕೃತಕ ರೀತಿಯಲ್ಲಿ ಆಹಾರವನ್ನು ಕೊಡೋದ್ರ ಮುಖಾಂತರ ಜೇನು ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೋಬೇಕಾಗತ್ತೆ. ನವೆಂಬರ್ ತಿಂಗಳಿನಲ್ಲಿ ಜೇನು ನೊಣಗಳಲ್ಲಿ ಗಂಡು ನೊಣಗಳು ಉತ್ಪತ್ತಿಯಾಗುವ ರೀತಿಯಲ್ಲಿ ಜೇನು ನೊಣಗಳ ಮರಿಗಳನ್ನು ನಾವು ಆರಿಸಬೇಕಾಗತ್ತೆ. ಡಿಸೆಂಬರ್ ತಿಂಗಳಿನಲ್ಲಿ ರಾಣಿ ನೊಣಕ್ಕೆ ಕೃತಕವಾಗಿ ಆಹಾರವನ್ನು ನೀಡಿ ಹೆಚ್ಚು ಮೊಟ್ಟೆಗಳನ್ನು ಇಡೋದಕ್ಕೆ ನಾವು ಪ್ರೋತ್ಸಾಹಿಸಬೇಕಾಗತ್ತೆ. ಮತ್ತು ಜೇನುಗೂಡಿನಲ್ಲಿ ಈ ಮರಿ ನೊಣಗಳ ಸಂಖ್ಯೆ ಹೆಚ್ಚಾಗಿರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಬೇರೆ ಬೇರೆ ತಿಂಗಳಿನಲ್ಲಿ ಜೇನು ನೊಣಗಳಿಗೆ ಉಪಯುಕ್ತವಾದಂಥ ಸಸ್ಯಗಳು ಹೀಗಿದ್ದಾವೆ. ಜನವರಿ ತಿಂಗಳಿನಲ್ಲಿ ಮುಖ್ಯವಾಗಿ ತೆಂಗು, ಅಡಿಕೆ, ಸೀಗೆಕಾಯಿ, ನುಗ್ಗೆ, ಕೊತ್ತಂಬರಿ, ಬಾಳೆ, ಹರಳು, ಸೂರ್ಯಕಾಂತಿ, ಕಲ್ಲಂಗಡಿ ಹೂಗಳು ಲಭ್ಯವಾಗ್ತವೆ. ಫೆಬ್ರವರಿ ತಿಂಗಳಿನಲ್ಲಿ ಬಾಳೆ, ತೆಂಗು, ಮೂಲಂಗಿ, ಹರಳು, ಅಡಿಕೆ, ನುಗ್ಗೆ, ಕೊತ್ತಂಬರಿ, ಕಾಫಿ, ಸೂರ್ಯಕಾಂತಿ ಮತ್ತು ಕಲ್ಲಂಗಡಿ ಹೂಗಳು ಲಭ್ಯವಾಗ್ತವೆ. ಮಾರ್ಚ್ ತಿಂಗಳಿನಲ್ಲಿ ತೆಂಗು, ಬಾಳೆ, ಕಾಫಿ, ಅಡಿಕೆ, ಮೂಲಂಗಿ, ರಬ್ಬರು, ಈರುಳ್ಳಿ ಬೆಳೆಗಳು ಇರ್ತವೆ. ಏಪ್ರಿಲ್ ತಿಂಗಳಿನಲ್ಲಿ ಕೊತ್ತಂಬರಿ, ಸೌತೆ, ತೆಂಗು, ಅಡಿಕೆ, ಕಾಫಿನಲ್ಲಿ ಹೂಗಳು ಲಭ್ಯವಾಗ್ತವೆ. ಮೇ ತಿಂಗಳಿನಲ್ಲಿ ಹುಣಸೆ, ತೆಂಗು, ಅಡಿಕೆ, ಬಾಳೆ, ಸೂರ್ಯಕಾಂತಿ, ಸೌತೆ ಬೆಳೆಗಳು. ಜೂನ್ನಲ್ಲಿ ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಸೀಬೆ, ಹುಣಸೆ, ನೇರಳೆ, ಸೌತೆ ಬೆಳೆಗಳು. ಜುಲೈನಲ್ಲಿ ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಸೀಬೆ, ಹುಣಸೆ,

0: ಮುಸುಕಿನಜೋಳ ಮತ್ತು ಸೌತೆಯ ಬೆಳೆಗಳು ಹೂವನ್ನು ಬಿಡ್ತವೆ. ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಮುಸುಕಿನಜೋಳ, ಸೌತೆ ಬೆಳೆಗಳು ಹೂವನ್ನು ಬಿಡ್ತವೆ. ಇನ್ನು ಸೆಪ್ಟೆಂಬರ್ನಲ್ಲಿ ಸಾಸಿವೆ, ಅವರೆ, ಸೌತೆ, ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ ಬೆಳೆಗಳು ಹೂವನ್ನು ಬಿಡ್ತವೆ. ಅದೇ ಅಕ್ಟೋಬರ್ ತಿಂಗಳಿನಲ್ಲಿ ಸೀಗೆ, ಹರಳು, ಎಳ್ಳು, ಕೊತ್ತಂಬರಿ, ಅವರೆ, ಸೌತೆ, ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ ಇವು ಹೂಗಳನ್ನು ಬಿಡ್ತವೆ. ನವಂಬರ್ ತಿಂಗಳಿನಲ್ಲಿ ಸಾಸಿವೆ, ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಸೀಗೆಗಳು ಹೂವನ್ನು ಬಿಟ್ಟರೆ ಡಿಸೆಂಬರ್ ತಿಂಗಳಿನಲ್ಲಿ ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಸೀಗೆ ಬೆಳೆಗಳು ಹೂಗಳನ್ನು ಬಿಡ್ತವೆ. ಹೀಗೆ ಇಡೀ ವರ್ಷ ಬೇರೆ ಬೇರೆ ಬೆಳೆಗಳು ಹೂಗಳನ್ನು ಬಿಡೋದರಿಂದ ಈ ಜೇನು ಕೃಷಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗೆಯೇ ಈ ಬೆಳೆಗಳ ಇಳುವರಿ ಕೂಡ ಹೆಚ್ಚಾಗುತ್ತೆ, ನಮ್ಮ ಬೆಳೆಯ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಜೇನು ಪೆಟ್ಟಿಗೆ, ಜೇನು ಕುಟುಂಬ, ಈ ಜೇನು ಪೆಟ್ಟಿಗೆಗೆ ಬಳಸುವಂಥ ಸ್ಟ್ಯಾಂಡು ಇವುಗಳನ್ನೆಲ್ಲ ರಿಯಾಯಿತಿ ದರದಲ್ಲಿ ತೋಟಗಾರಿಕಾ ಇಲಾಖೆ ಒದಗಿಸುತ್ತೆ. ರೈತ ಬಾಂಧವರು ಜೇನು ಸಾಕಾಣಿಕೆ ಬಗ್ಗೆ ಮತ್ತು ಜೇನು ಸಾಕಾಣಿಕೆಗೆ ಇರುವಂಥ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ತಿಳ್ಕೋಬಹುದು.
1: ಇದುವರೆಗೆ ಜೇನು ಕೃಷಿ ಕುರಿತು ಮಾಹಿತಿ ಕೇಳಿದಿರಿ.
0: ರೈತ ಬಾಂಧವರು ಬಿತ್ತನೆ ಬೀಜವನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಅಧಿಕೃತ ಬಿತ್ತನೆ ಬೀಜದ ಮಾರಾಟಗಾರರಿಂದಲೇ ಬಿತ್ತನೆ ಬೀಜವನ್ನು ಕೊಂಡ್ಕೋಬೇಕು. ಬಿತ್ತನೆ ಬೀಜವನ್ನು ಖರೀದಿ ಮಾಡಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡೆಯಬೇಕಾಗತ್ತೆ. ರಸೀದಿಯಲ್ಲಿ ಲಾಟ್ ನಂಬರನ್ನು ನಮೂದಿಸಿರಬೇಕು. ಚೀಲದ ಮೇಲೆ ನಮೂದಿಸಿರೋ ರೀತಿಯಲ್ಲಿ ತೂಕ ಸರಿಯಾಗಿದೆಯೇ ಇಲ್ವೇ ಎಂಬುದನ್ನು ಖಚಿತ ಮಾಡ್ಕೋಬೇಕು. ಜೊತೆಗೆ ಆ ಬಿತ್ತನೆ ಬೀಜದ ಚೀಲಕ್ಕೆ ಯಂತ್ರದಿಂದ ಹೊಲಿಗೆಯನ್ನು ಹಾಕಲಾಗಿದೆಯೇ ಎನ್ನುವುದನ್ನು ಖಚಿತ ಮಾಡ್ಕೋಬೇಕಾಗತ್ತೆ. ಬಿತ್ತನೆ ಬೀಜದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕು. ಬಿತ್ತನೆ ಬೀಜ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪರೀಕ್ಷಿಸಲ್ಪಟ್ಟು ಗುಣಮಟ್ಟದ ಬಗ್ಗೆ ದೃಢೀಕರಣವನ್ನು ಪಡ್ಕೊಂಡಿದೆಯೇ ಇಲ್ವೇ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ದೃಢೀಕರಣಕ್ಕಾಗಿ ಕೆಲವೊಂದು ಟ್ಯಾಗ್ಗಳನ್ನು ಅಳವಡಿಸಲಾಗಿರುತ್ತೆ, ಇದನ್ನು ನಾವು ಖಾತ್ರಿಪಡಿಸ್ಕೋಬೇಕು. ಬಿತ್ತನೆಗೆ ಮುಂಚೆ ಬೀಜ ಮೊಳೆಯುವಿಕೆಯ ಪ್ರಮಾಣವನ್ನು ಪರೀಕ್ಷೆ ಮಾಡ್ಕೋಬೇಕು. ಬಿತ್ತನೆ ಬೀಜವನ್ನು ಕೀಟನಾಶಕದಿಂದ ಉಪಚರಿಸಲಾಗಿದೆಯೇ ಎಂಬುದನ್ನು ಗಮನಿಸ್ಕೋಬೇಕು. ಬಿತ್ತನೆ ಬೀಜದ ಚೀಲ, ಸ್ವಲ್ಪ ಪ್ರಮಾಣದ ಬಿತ್ತನೆ ಬೀಜ, ಜೊತೆಗೆ ಈ ದೃಢೀಕರಣದ ಬಗ್ಗೆ ಲಗತ್ತಿಸಿರುವಂಥ ಟ್ಯಾಗ್ಗಳನ್ನು ಬೆಳೆ ಕಟಾವಾಗುವವರೆಗೂ ಕೂಡ ಸುರಕ್ಷಿತವಾಗಿ ಕಾಯ್ದಿಟ್ಕೋಬೇಕಾಗತ್ತೆ. ಜೊತೆಗೆ ಆ ಬಿತ್ತನೆ ಬೀಜದ ಉತ್ಪಾದನಾ ದಿನಾಂಕ ಮತ್ತು ಅದರ ವಾಯಿದೆ ಅಥವಾ ಅವಧಿ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ರೈತ ಬಾಂಧವರು ಕೀಟನಾಶಕಗಳನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಬೇಕು. ಕೀಟನಾಶಕವನ್ನು ಖರೀದಿಸಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡೆಯಬೇಕಾಗತ್ತೆ. ರಸೀದಿಯಲ್ಲಿ ಬ್ಯಾಚ್ ನಂಬರು, ಜೊತೆಗೆ ಲಾಟ್ ನಂಬರು, ಹಾಗೆಯೇ ಖರೀದಿಸಿದಂಥ ಪ್ರಮಾಣವನ್ನು ಕೂಡ ತಪ್ಪದೇ ನಮೂದಿಸಿರಬೇಕು. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣ ತೆರೆದಿಲ್ಲ ಎನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣದ ಮೇಲೆ ISI ಚಿಹ್ನೆ ಇರೋದನ್ನು ಗಮನಿಸಬೇಕು. ಜೊತೆಗೆ ಕೀಟನಾಶಕದ ತಾಂತ್ರಿಕ ಹೆಸರು, ಮಾರಾಟದ ಹೆಸರು, ಕ್ರಿಯಾಶೀಲ ವಸ್ತು ಮತ್ತು ಅದರ ಪ್ರಮಾಣವನ್ನು ನಮೂದಿಸಲಾಗಿದೆಯೇ ಎಂಬುದನ್ನು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದನಾ ದಿನಾಂಕ ಮತ್ತು ಅವಧಿ ಮೀರುವಂಥ ದಿನಾಂಕಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ನೋಡಿಕೊಂಡೇ ಕೊಂಡ್ಕೋಬೇಕಾಗತ್ತೆ. ಕೀಟನಾಶಕದ ಗುಣಮಟ್ಟದ ಬಗ್ಗೆ ಅನುಮಾನ ಇದ್ದರೆ ಸಮೀಪದ ಕೀಟನಾಶಕ ಪರಿವೀಕ್ಷಕರ ಮುಖಾಂತರ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಗುಣಮಟ್ಟದ ಖಾತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಥವಾ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸ್ಬೋದು. ರೈತರ ಸಹಾಯವಾಣಿ 1800453553 ಕರೆ ಮಾಡಬಹುದು. ಹಾಗೆಯೇ ಕಿಸಾನ್ ಕಾಲ್ ಸೆಂಟ್ರೂ ಕೂಡ ರೈತರು ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಕಿಸಾನ್ ಕಾಲ್ ಸೆಂಟರ್ನ ಸಂಖ್ಯೆ ಹೀಗಿದೆ: 1800150551.
2: ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಂದ 23,000 ರೂಪಾಯಿ, ಅರೇಬಿಕಾ ಚೆರಿ 12,100 ರೂಪಾಯಿಂದ 14,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,200 ರೂಪಾಯಿ, ರೋಬಸ್ಟಾ ಚೆರಿ 9,300 ರೂಪಾಯಿಂದ 10,200 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ.

ಬಂದವರೇ, ಇನ್ನು ನಾಳಿನ ಕೃಷಿ ರಂಗದಲ್ಲಿ ಮೇ ತಿಂಗಳಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಕೆ ಎನ್ ಹರ್ಷ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ? ಏನಾಯ್ತು?
1: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
3: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
6: ಅದು ಕೂಡ ಆಪ್ ನಿಂದ.
7: ಸಿಕ್ಬಿದ್ರು.
8: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: ಆರ್ಬಿಐ ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
9: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
9: ಲಿಡ್ಕರ್, ನಂಬಿಕೆ ನಿರಂತರ.
10: ನಿಧನ ಸುದ್ದಿ. ಮುತ್ತಾರ್ಮುಡಿ ಗ್ರಾಮದ ದೇರಜೆ ದಿವಂಗತ ಸುಬ್ಬಯ್ಯನವರ ಎರಡನೇ ಮಗ ಅಶ್ವಥ್ ಕುಮಾರ್ ತಮ್ಮಿ ಅವರು ಇಂದು ನಿಧನರಾದರು. 51 ಪ್ರಾಯದ ದೇರಜೆ ಅಶ್ವಥ್ ಕುಮಾರ್ ತಮ್ಮಿ ಅವರ ಅಂತ್ಯಕ್ರಿಯೆ ನಾಳೆ 1 ನಂತರ ಮುತ್ತಾರ್ಮುಡಿ ಗ್ರಾಮದ ಸ್ವಗ್ರಹದಲ್ಲಿ ನಡೆಸಲಾಗುವುದು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
11: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
12: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಗಳನ್ನ ಇತ್ಯರ್ಥ ಮಾಡ್ಕೊಂಬಕ್ಕೆ ಭಾರತ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಹೇಳುವ ವಿಶೇಷ ಆದ ಲೋಕ್ ಅದಾಲತ್ನ ಆಗಸ್ಟ್ 21, 22, 23 ಮೂರು ದಿನಗಳ ಕಾಲ ಹಮ್ಮಿಕೊಂಡಳೋತ್ತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿಯಳು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಗಳನ್ನ ಸಂಧಾನಕ್ಕೆತ್ತ ಗುರುತಿಸಿ ಈ ವಿಶೇಷ ಲೋಕ್ ಅದಾಲತ್ನ ಆಯೋಜಿಸಿದ್ದು ನೋಂದಣಿ ಮಾಡ್ಕೊಂಬಕ್ಕೆ ಕೂಡ ಅವಕಾಶ ಕಲ್ಪಿಸಲಾಗುತ್ತು. ಸಾರ್ವಜನಿಕರು ಈ ಅದಾಲತ್ನ ಪ್ರಯೋಜನ ಪಡೆಯೋ ಹಂಗೆ ಮನವಿನ ಮಾಡಿಕೊಂಡಳು. ಖುಷಿ ಇದ್ದ ಕಕ್ಷಿದಾರರು ಅಲ್ಲರೆ ವಕೀಲರು ಸರ್ವೋಚ್ಚ ನ್ಯಾಯಾಲಯದ ವೆಬ್ಸೈಟ್ ನೀಡಿದ ಗೂಗಲ್ ಲಿಂಕ್ May 31, 2026 ಅರ್ಜಿ ನೀಡಕ್ಕೆ ಅರ್ಜಿ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಇಲ್ಲರೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಪಡ್ಕನಕೃತ ಶುಭಾ ಅವು ತಿಳಿಸಿಯಳು. ಸರ್ಕಾರಿ ವಸ್ತು ಸಂಗ್ರಹಾಲಯ ಮಡಿಕೇರಿಲಿ ನಾಳೆ May 18 ಹೊತ್ತಾರೆ 9:45 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಕಾರ್ಬಾರ್. ವಸ್ತು ಸಂಗ್ರಹಾಲಯ ವಿಭಜಿತ ಜಗತ್ತಿನ ಒಂದುಗೂಡಿಸ್ತವೆ ಎಂಬ ಘೋಷವಾಕ್ಯದೊಟ್ಟಿಗೆ ನಡೆದಿದೆ. ಕೊಡಗಿನ ಹೆಸರು ಪಡೆದ ವೈದ್ಯರು ಹಂಗೆ ನಾಣ್ಯ ಸಂಗ್ರಹಕಾರ ಡಾಕ್ಟರ್ ಎಂಜಿ ಪಾಟ್ಕರ್ ಅವರ ಸಂಗ್ರಹದ ನಾಣ್ಯಗಳ ಪ್ರದರ್ಶನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಏರ್ಪಡಿಸಿಯಳು. ಈ ಕಾರ್ಯಕ್ರಮನ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವರು ಉದ್ಘಾಟನೆ ಮಾಡುವೇತ ಸರ್ಕಾರಿ ವಸ್ತು ಸಂಗ್ರಹಾಲಯ ಕ್ಯೂರೇಟರ್ BP ರೇಖಾ ಅವರು ತಿಳಿಸಿಯಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ 10 ಕೊಡವ ಪುಸ್ತಕ ಪತ್ತಾಯ ಚೇರಂಬಾನೆನ ಬೆಂಗನಾಡ್ ಕೊಡವ ಸಮಾಜಲಿ May 22 2:30 ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಾಫಿ ಕೃಪಾ ಕಟ್ಟಡ ರಾಜಸೀಟ್ ರಸ್ತೆ ಮಡಿಕೇರಿ ಮತ್ತು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘ ಸರ್ಕಾರಿ ಶುರುವಿನ ದರ್ಜೆ ಕಾಲೇಜು ಕೊಡಿಯಾಲ್ಬೈಲ್ ಸುಳ್ಯ ಇವರ ಕೂಡು ಕೂಟಂದ ಅರೆಭಾಷೆನ ಸುರುಣ ಕವಿ ಹೊದ್ದೆಟ್ಟಿ ಭವನಿಶಂಕರ ಇವರ ಸಾಹಿತ್ಯದ ಲೋಕನ ಮತ್ತು ಪೈಪೋಟಿ ಜಂಬರ ಇದೇ ತಿಂಗ 20 ಬುಧವಾರ ಹೊತ್ತಾರೆ 9:30 ಸರ್ಕಾರಿ ಶುರುವಿನ ದರ್ಜೆ ಕಾಲೇಜು ಕೋಡಿಯಲ್ಬೈಲ್ ಸುಳ್ಯ ಇಲ್ಲಿ ನಡೆದಿದೆ. ಈ ಜಂಬರದ ಅಧ್ಯಕ್ಷರು ಶ್ರೀ ಸದಾನಂದ ಮಾವುಜಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ

0: ಹಂಗೆ ಉಪನ್ಯಾಸಕರು ಶ್ರೀ ಸೂಧನ ಈರಪ್ಪನವು, ಹಂಗೆ ಮುಖ್ಯ ನೆಂಟರಾಗಿ ಶ್ರೀ ಸತೀಶ್ ಕುಮಾರ್ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೊಡಗು ಗೌಡ ಯುವ ವೇದಿಕೆ ಮಡಿಕೇರಿ ಆಯೋಜಿಸಿದ ಫ್ಯಾಷನ್ ಶೋ ಮಿಸ್ ಗೌಡತಿ ಪೈಪೋಟಿಲಿ ಕೊಡಗು ಗೌಡ ಸಮಾಜ ಬೆಂಗಳೂರಿನ ಪರ ಆಗಿ ಪೈಪೋಟಿ ಮಾಡಿದ ಶುರುವಿನ ಕಿರೀಟನ ಪುದಿಯ ನೆರವನ ಪಂಚಮಿ ಕಿಶೋರ್ ಪಡೆದರೆ, ಎರಡನೇ ಇನಾಮ್ನ ಕಟ್ರತನ ಶ್ರೀಮತಿ ಲತಾ ಮತ್ತೆ ರಾಜೇಶ್ ಮಗಳು ದಿಶಾ ಪಡ್ಕೊಂಡಳೋ. ಹಂಗೆ ಮೂರನೇ ಇನಾಮ್ನ ನೂಜಿಬೈಲ್ ಯುಕ್ತಾಗೂಡೆ ಕಿರೀಟನ ಮುಡಿಗೇರಿಸಿಕೊಂಡಳೋತ ಮಾಹಿತಿ ಸಿಕ್ಕಿಟ್ಟು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗ ಮೇ 20ಕ್ಕೆ ಕಡಂಗ ಸರ್ಕಾರಿ ಶಾಲಾ ಆಟದ ಬಾನೆಯಲ್ಲಿ ನಡೆದಿದೆ. ಹಿರಿಯ ಸಾಹಿತಿ ಐತಿ ಚಂಡ ರಮೇಶ್ ಉತ್ತಪ್ಪ ಇವು ಸಮ್ಮೇಳನದ ಅಧ್ಯಕ್ಷರು ಆಗಿದ್ದು, ಶಾಸಕ ಎಎಸ್ ಪೊನ್ನಣ್ಣ ಅವರ ಮಾರ್ಗದರ್ಶನದ ಸಿದ್ಧತೆ ಪೂರ್ಣ ಆಗುಟ್ಟುತ್ತ ಮಾಜಿ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್ ಅವು ತಿಳಿಸಿಯಳು. ವಿಧಾನಸಭಾ ಕ್ಷೇತ್ರದ ಕುಗ್ರಾಮ ಎಂದೇ ಹೆಸರು ಪಡೆದ ಗಾಳಿಪೀಡು ಪಂಚಾಯತ್ ವ್ಯಾಪ್ತಿನ ಎರಡನೇ ಮೊಣ್ಣಂಗೇರಿ ಗ್ರಾಮಲಿ ರಸ್ತೆ ಅಭಿವೃದ್ಧಿಗೆ ಕ್ಷೇತ್ರದ ಶಾಸಕರು ಡಾ ಮಂತರ್ಗೌಡ ಅವು 35 ಲಕ್ಷ ರೂಪಾಯಿ ಅನುದಾನ ನೀಡಿಯಳು. 2018ರ ಪ್ರಕೃತಿ ವಿಕೋಪಲಿ ಬಹು ಸಂಕಷ್ಟಕ್ಕೆ ಒಳಪಟ್ಟ ಜಾಗ ಆಗಿದ್ದು ಅಲ್ಲಿನ ಜನ ಕೇಳಿಕೊಂಡೋ. ಶಾಸಕರು ರಸ್ತೆ ಕಾಮಗಾರಿಗೆ ಶುಕ್ರವಾರ ಭೂಮಿ ಪೂಜೆ ಸಲ್ಲಿಸಿದೋ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಪ್ರಸಾರ ಆತ. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
4: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
8: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
12: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
11: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
12: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
13: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
14: ಸರ್ಪ್ರೈಸ್ ಗಿಫ್ಟ್?
13: ಓಪನ್ ಮಾಡು.
14: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
13: ಮುಳಿಯಾದಿಂದ.
15: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
16: ಸಾಯಿ ಶಂಕರ್ ವಿದ್ಯಾಸಂಸ್ಥೆ, ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27ನೇ ಸಾಲಿಗೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು, ಉತ್ತಮ ಬೋಧಕರು, ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
17: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
18: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
17: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1 9 6 0 6 0 1 7 1 8 6.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮೇ ಅಂಜಾಂಗ ಮರಣಪಟ್ಟ ಕುಮಟೂರು ಕರಳನ ಮಾಚಿರ ಮುತ್ತಮ್ಮ ಅಂಡ ಮಾತ ಕಾರ್ಯ ನಾಳೆ ತಿಂಗಳಾಚೆ ಪೊಲಕ 11 ಗಂಟೆಗೆ ಕುಮಟೂರುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರನುಂದು ಮಾಚಿರ ಕಾಳಯ್ಯ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
2: ನಾರ್ತ್ ಕೇರಳ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟ್ಟಂಗಾಲ

0: ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
1: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
2: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
1: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದಿನಳ್ಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಪೊನ್ನಂಪೇಟೆ ತಾಲೂಕರ ಶ್ರೀಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿರ ಬೀರುಗ ಗ್ರಾಮ ಹತ್ರ ಚೆಪ್ಪುಡಿ ಕೊಲಿಲ್ ಬೊಮ್ಮಂಜಿ ಪೊಳಕ್ಕೆ ಸುಮಾರು ಕಾಲ ತಿಂಜ ಬುದ್ಧಿ ತಿಂಜ ಸೇತುವೆಕ್ಕೆ ಬದಲಾಯಿತು. ಪುದಿಯ ಸೇತುವೆ ಪಿಂಜ ಚೆಕ್ ಡ್ಯಾಂ ಮಾಡೋ ಯೋಜನೆನ ದಂಡರೆಕೋಟಿ ಅನ್ನೋದನ್ನ ಹತ್ರ ಕಾಮಗಾರಿಕ ಮುಖ್ಯಮಂತ್ರಿರ ಕಾನೂನು ಸಲಹೆಗಾರ ಪಿಂಜ ವಿರಾಜಪೇಟೆ ಕ್ಷೇತ್ರ ಶಾಸಕಗಳನ್ನು ಅಜ್ಜಿಕುಟುರ ಎಸ್ ಪೊನ್ನಣ್ಣಯ್ಯಂಗ ಭೂಮಿ ಪೂಜೆ ನೆರವೇರಿಸಿಟ್ಟು. ಈ ನೇರತದಕ್ಕೆ ಬಂದವು ಸುಮಾರು ಕಾಲ ತಿಂಜ ದುರಸ್ತಿ ಹಾಕೊಂಡಿಂಜ ಸೇತುವೆನ ಚೆರ್ ನೀರಾವರಿ ಇಲಾಖೆಂಜ ಉಸ್ತುವಾರಿ ಸಚಿವಗಳನ್ನ ಬೋಸರಾಜಂಗಳುಂಡು ದಂಡರೆಕೋಟಿ ಅನ್ನೋದನ್ನ ತಂದಿತ್ತು. ಇದನ್ನುಂಡು ಸೇತುವೆ ಪಿಂಜ ಚೆಕ್ ಡ್ಯಾಂ ಆಪ ಇದನ್ನುಂಡು ಅಲ್ಲೇತ್ರ ಊರ್ಕಾರಕ್ಕೆ ಪೋಪಕ್ಕೆ ಸುಲಭ ಅಪ್ಪ ಪಿಂಜ ಈ ಭಾಗತ್ರ ಬಳಕಾರಕ್ಕೆ ಬೇನಿಲು ನೀರು ಸಂಗ್ರಹ ಅಪ್ಪನಗೊಂಡು ಕೃಷಿಗೆ ಉಪಯೋಗ ಮಾಡೋಕ್ಕೆ ಸಾಕಾರ ಅಪ್ಪ ಅಂದು ಅಣಚಿ. ವಿರಾಜಪೇಟೆ 66/33/11 kV ವಿದ್ಯುತ್ ವಿತರಣಾ ಉಪಕೇಂದ್ರ ಮಗ್ಗುಲತ್ತು ಇದೇ 19 ಪೊಲಕ 10 ವೈಪತ್ತು 5 ಕತ್ತನೆ ಅವಶ್ಯ ರಿಪೇರಿ ಪಣಿ ಉಳ್ಳನಗೊಂಡು ವಿರಾಜಪೇಟೆ ಟೌನ್ ಕಾಕೋಡು ಪರಂಬು ಕದನೂರು ಕೆದಮಳ್ಳೂರು ಬಿಟ್ಟಂಗಲ್ಲ ಬಿಶೆಟ್ಟಿಗಿರಿ ಆರ್ಜಿ ಬೆಟ್ಟೋಳಿ ಸಿದ್ದಾಪುರ ಟೌನ್ ಮಾಲ್ದಾರೆ ಕರಡಿಗೋಡು ಗುಹ್ಯ ಅಮ್ಮತ್ತಿ ಚಂಬೆಬೆಳ್ಳೂರು ಆಲುಗುಂದ ಕಣ್ಣಂಗಲ್ಲ ಪಿಂಜ ಸುತ್ತಮುತ್ತ ಜಾಗದ ಕರೆಂಟಿಪ್ಲೆ ಅಂದನೆ ಇದೇ 19/33/11 kV ಮೂರ್ನಾಡು ವಿದ್ಯುತ್ ಉಪಕೇಂದ್ರತ್ಲ ಅವಶ್ಯ ರಿಪೇರಿ ಪಣಿ ಉಳನಗೊಂಡು 19:09 ವೈಪತ್ತು 5 ಕತ್ತನೆ ಪಾರಣೆ ನಾಪೋಕ್ಲು ಮೂರ್ನಾಡು ಹಾಕತ್ತೂರು ಹೊಸ್ಕೇರಿ ಒದ್ದೂರು ನರಿಯಂದಡ ನಾಪೋಕ್ಲು ಕುಂಜಿಲ ಎಮ್ಮೆಮಾಡು ಬಲ್ಲಮಾವಟಿ ಪಿಂಜ ಸುತ್ತಮುತ್ತ ಜಾಗತ್ತು ಕರೆಂಟಿಪ್ಲೆ ಸಾರ್ವಜನಿಕಾಂಗ ಸಾಕರ್ ಚುಡೋನಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಣಿತು. ಪುರಾತತ್ವ ಸಂಗ್ರಹಾಲಯ ಪಿಂಜ ಪರಂಪರೆ ಇಲಾಖೆ ರಾಜನಿಂಜ ಸರ್ಕಾರಿ ವಸ್ತು ಸಂಗ್ರಹಾಲಯ ಮಡಿಕೇರಿಲಿ ನಾಳೆ ಪೊಲಕ 9:30 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ನಾಳೆ ಕಾರ್ಯಕ್ರಮತ್ನ ವಸ್ತು ಸಂಗ್ರಹಾಲಯಗಳು ವಿಭಜಿತ ಜಗತ್ತನ್ನು ಒಂದುಗೂಡಿಸುತ್ತಿವೆ ಎಂದನ್ನು ಘೋಷವಾಕ್ಯ ತರಡಿಲಿ ನಡಪ ಕಾರ್ಯಕ್ರಮತ್ರ ಮಾರಿಪತ್ತು ಕೊಡಗರ ಕಳಿಪಟ್ಟ ವೈದ್ಯಂಗಾನ ಡಾಕ್ಟರ್ ಪಾಟ್ಕರ್ ರಂಗ ಕೂಟಿ ವೆಚ್ಚ ನಾಣ್ಯತ್ರ ಪ್ರದರ್ಶನತ್ನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಏರ್ಪಾಡು ಮಾಡಿತ್ತು. ಈ ಕಾರ್ಯಕ್ರಮತ್ನ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ರಂಗ ಉದ್ಘಾಟನೆ ಮಾಡುವ ಅಂದು ಸರ್ಕಾರಿ ವಸ್ತು ಸಂಗ್ರಹಾಲಯತ್ರ ಕ್ಯೂರೇಟರ್ ಬಿಪಿ ರೇಖಾ ಹೆಂಗ ಅರಚಿಟ್ಟಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಜನಿಂಜ 10 ಕೊಡವ ಪುಸ್ತಕ ಪತ್ತಾಯತ್ನ ಚೇರಂಬಾಣೆಲುಳ್ಳ ಬೇಂಗನಾಡು ಕೊಡವ ಸಮಾಜದ ಇದೇ 20 ಮಜ್ಜನ ದಂಡರಗಂಟೆಗೆ ಸ್ಥಾಪನೆ ಮಾಡುವ ಅಕಾಡೆಮಿ ಅಧ್ಯಕ್ಷಗಳನ್ನ ಅಜ್ಜಿನಿಕಂಡ ಮಹೇಶ್ ನಾಚಯ್ಯಂಗ ಕಾರ್ಯಕ್ರಮ ತಂಗುಳಿ ಇಡುವ ಕೊರವಕಾರಿಕೆನ ಸಮಾಜತ್ರ ಅಧ್ಯಕ್ಷ ಬಾಚರಾಣಿಯಂಡ ದಿನೇಶ್ ಗಣಪತಿ ಹೆಂಗ ವಹಿಸುವ ಮುಖ್ಯ ಬಿಂದು ಆಯಿತು ನಿವೃತ್ತ ಪ್ರಿನ್ಸಿಪಲ್ ಅಯ್ಯಂಡ ರಾಮಕೃಷ್ಣ ಹೆಂಗ ಪುಸ್ತಕತ್ನ ಬಳಿ ಬರ್ತುವ. ಕೊಡಗು ಗೌಡ ಯುವ ವೇದಿಕೆ ರಾಜನಿಂಜ ಕೈಂಜ 15 ತಂಜ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕಳಿಪನವುಲು ನಡೆದಂಡಿಂಜ ಕುಟುಂಬ ದಂಡಾಯಿತು. 26 ಕ್ರಿಕೆಟ್ ಕಳಿ ನಮ್ಮರ ಆಕೇರಿ ಕಳಿಲು ಪರ್ಲಕೊಟ್ಟಿ ಕುಟುಂಬಕರ ಗದ್ದಿತ್ತು ಆದ್ಯ ಇನಾಮ್ ಹೊಡೆತಕ್ಕ ಚೆರೆಮನೆ ತಂಡಕಾರ ರನ್ನರ ಪ್ರಶಸ್ತಿನ ಪಡೆದತ್ತು. ಕ್ರಿಕೆಟ್ ಕಳಿಕೂಟತ್ರ ಆಕೇರಿ ಕಳಿನ ಉದ್ಘಾಟನೆ ಮಾಡುತ್ತಿದ್ದಕ್ಕೆ ಬಂದು ಶಾಸಕಗಳನ್ನು ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣಯ್ಯಂಗ ಕೊಡಗು ಗೌಡ ಯುವ ವೇದಿಕೆ ರಾಜನಿಂಜ ನಡತೆಯಂಡ ಬಪ್ಪನತ ಗೌಡ ಒಕ್ಕೊಡೊಕ್ಕೊಡ ಕಳಿ ನಮ್ಮಕ್ಕೆ ಸರ್ಕಾರ ತಂಜ ಅನುದಾನ ಕೊಡಪು ಚಿಡುವಲ್ಲಿ ಪ್ರಯತ್ನ ಮಾಡುವನಕ್ಕೆ ಅಣಚಿ. ಈ ನೇರತ್ತು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡಿರ ಅರುಣ್ ಮಾಚಯ್ಯ ಕೊಡಗು ಗೌಡ ಯುವ ವೇದಿಕೆರ ಅಧ್ಯಕ್ಷ ಬಾಳಡಿ ಮನೋಜ್ ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜ ಅಭಿವೃದ್ಧಿ ಸಂಘತ್ರ ಅಧ್ಯಕ್ಷ ಪೈಕೆರ ಮನೋಹರ್ ಮಾದಪ್ಪ ಕೂಡನಕ್ಕೆ ಮುಖ್ಯಭಟ್ಟವು ಕೂಡಿಯಾಡಿ ತಿಂಜತ್ತು. ಮಡಿಕೇರಿ ತಾಲೂಕು 12 ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಇರುವುದಂಗೆ ಕಡಂಗ ಸರ್ಕಾರಿ ಪ್ರೈಮರಿ ಸ್ಕೂಲ್ ನಡಪಂದು ಮಡಿಕೇರಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಡ್ಡೇರ ತುಳಸಿ ಮೋಹನಂಗ ಮಾಹಿತಿ ಕೊಡ್ತಿತ್ತು. ಈ ನಮಗಿದ ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬಂದವು. ಈ ಕುರಿ ಸಾಹಿತಿ ಪಿಂಜ ಪತ್ರಕರ್ತ ಐತಿ ಚಂಡ ರಮೇಶ್ ಉತ್ತಪ್ಪ ಎಂಗ ಸಮ್ಮೇಳನ ಅಧ್ಯಕ್ಷಂಗ ಆಯಿತು ಕೂಡಿಯಾಡುವ ಕಡಂಗ ಸರ್ಕಾರಿ ಪ್ರೈಮರಿ ಸ್ಕೂಲ್ರ ಹರದಾಸ ಅಪ್ಪ ನೆರವಂಡ ಅಪ್ಪಚಕ್ಕವಿ ವೇದಿಕೆಯಲ್ಲಿ ಕಾರ್ಯಕ್ರಮ ನಡಪ ಕಾರ್ಯಕ್ರಮದಲ್ಲಿ ಶಾಸಕಗಳನ್ನ ಅಜ್ಜಿಕುಟಿ ರೆಸ್ಪಾಂಡ್ ಡಾಕ್ಟರ್ ಮಂತರಗೌಡ ವಿಧಾನ ಪರಿಷತ್ ಸದಸ್ಯಗಳನ್ನ ಸುಜಾ ಕುಶಲಪ್ಪ ಮಾಜಿ ಶಾಸಕಗಳನ್ನ ಎಂಪಿ ಅಪ್ಪಚ್ಚು ರಂಜನ್ ಪಿಂಜ ಕೆಜಿ ಬೋಪಯ್ಯ ಎಂಗ ಕೂಡಿಯಾಡುವ ಅಂದು ಮಾಹಿತಿ ಕೊಡ್ತಿತ್ತು. ಕರ್ನಾಟಕ ಶಾಲಾ ಪರೀಕ್ಷೆ ಪಿಂಜ ಮೌಲ್ಯ ನಿರ್ಣಯ

0: ಮಂಡಳಿರಾದ ನಿಂಜ ದಂಡೆತ್ತಿ 26 ಎಸ್ಎಸ್ಎಲ್ಸಿ ಪರೀಕ್ಷೆ ದಂಡನ ನಾಳೆಂಜ 25 ಮಡಿಕೇರಿ ಸೋಮಾರ್ಪೇಟೆ ಕುಶಾಲನಗರ ಪಿಂಜ ವಿರಾಜಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ವಿಭಾಗ ಈ ಪರೀಕ್ಷಾ ಕೇಂದ್ರತ್ಲು ಏದೇ ಕರ್ಡ್ ಕ್ಯಾತರ ಇಲತ್ತೆ ಚಾಯೋಡೆ ನಡ್ತನಟ್ಟಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ದಂಡೆತ್ತಿ 23 ಕಲಂ 163 ಅಧಿಕಾರ ಪೋಲೆ ಪರೀಕ್ಷಾ ಕೇಂದ್ರತ್ರ ಸುತ್ತು 200 ಮೀಟರ್ ವ್ಯಾಪ್ತಿನ ನಿರ್ಬಂಧಿತ ಜಾಗ ಎಂದು ಘೋಷಣೆ ಮಾಡಿತ್ತು. ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ದಂಡಾಧಿಕಾರಿಯನ್ನು ಎಸ್ ಎ ಸೋಮಶೇಖರಂಗ ಆದೇಶ ಹೊರಡಿಸಿಟ್ಟಿತು. ಕೆಳದಿ ಶಿವಪ್ಪ ನಾಯಕ ಕೃಷಿ ಪಿಂಜ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಶಿವಮೊಗ್ಗತ್ರ ಅಧೀನತ್ಲು ಉಳ್ಳ ಬ್ರಹ್ಮಾವರತ್ಲು ದಂಡೆತ್ತಿ 26-27 ಸಾಲರ ಶೈಕ್ಷಣಿಕ ಕಾಲತ್ಲು ದಂಡ ಕಾಲತ್ರ ಡಿಪ್ಲೊಮಾ ಕೃಷಿ ಪದವಿ ನಿರ್ಕಂಬಾಡ್ನ ನಮೂನೆಯಲ್ಲಿ ಅರ್ಜಿ ಹಾಕಿತ್ತು. ಅರ್ಜಿ ಪಿಂಜ ಮಾಹಿತಿ ಪುಸ್ತಕದ ಕೆಳದಿ ಶಿವಪ್ಪ ನಾಯಕ ಕೃಷಿ ಪಿಂಜ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ವೆಬ್ಸೈಟ್ಲು ಪಡೆದೋಲು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ 2 ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿ

0: ಯಲ್ಲಿ 7,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ದಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014 ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೋಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992 ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994 ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27 ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31ನೇ ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11ನೇ ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 GW ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ಧ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 AC 3 ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಜನರು ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೈಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿ

ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ

0: 6.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯ ಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮನಿರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ B.R. ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆಗೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿಯೂ ಕೂಡ ಬಳಸಿದರು. ಕಾವ್ಯಗಳು

ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗುತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದುವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ.

ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸದೆ ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು, ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಾಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಆಹರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದನ್ನೋಡಿ ನಾನು ನೆನೆದೆನೆಂದು ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರ ಅಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿ ಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸ್ಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. ಜಿ ಎಸ್ ಎಸ್ ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತುದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನಾಗಿ ಅವರಿಗೆ ಕಂಡುಬರ್ತಾರೆ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿಬಲಲಿದೆ ನೋಡು ನಮ್ಮ ನಾಡು, ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, ಎಚ್ ಎಸ್ ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಒಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಬವಣೆಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.

0: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ.
1: ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
4: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸುಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಯು ನೆಕ್ಸ್ಟ್ ಲರ್ನಿಂಗ್ನ CEO ಶ್ರೀ ಅಂಬರೀಶ್ ಸಿನ್ಹಾ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
5: The procession is led by Lance Corporal Pranav Chaurasia of National Cadet Corps.
4: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಮಾಹೆ ತಾಂತ್ರಿಕ ಮತ್ತು ವಿಜ್ಞಾನದ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ನಾರಾಯಣ ಸಬಾಹಿತ್ ನೆರೆದವರನ್ನು ಸ್ವಾಗತಿಸಿದರು.
1: ಇಟ್ಸ್ ಮೈ ಇಮೆನ್ಸ್ ಪ್ಲೆಷರ್ ಟು ವಾರ್ಮ್ಲಿ ವೆಲ್ಕಮ್ ಈಚ್ ಒನ್ ಆಫ್ ಯು ಟು ದ ಥರ್ಡ್ ಕಾನ್ವೊಕೇಶನ್ ಆಫ್ ಆನ್ಲೈನ್ ಎಜುಕೇಷನ್ ಆಫ್ ಮಾಹೆ ಆಸ್ ಎ ಪಾರ್ಟ್ ಆಫ್ 33rd ಕಾನ್ವೊಕೇಶನ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. We are honored by your presence as we gather to celebrate this significant occasion. To our graduates, today marks a milestone in your journey, a day that celebrates your hard work and achievements. Earning Mahe's degree opens new doors and opportunities, and I encourage you to set fresh goals to yourself, building meaningful careers ahead. Congratulations on reaching this proud moment. We extend our heartfelt welcome to each one of you.
0: ಮಾಹೆ ಕುಲಪತಿಗಳಾದ ಡಾಕ್ಟರ್ ಶರತ್ ಕೆ ರಾವ್ ಅವರು ಮಾಹೆ ಹಾಗೂ ಮಾಹೆ ಆನ್ಲೈನ್ ಎಜುಕೇಷನ್ ಕುರಿತು ಮಾಹಿತಿ ನೀಡಿದರು.
2: The curricula of all online degree programs are designed over a global audience. We ensure that these programs will have an industry-oriented curriculum and helping students to upskill themselves. Mahe has the advantage of having Manipal-owned edutech company, UNEXT, which is supporting us in technology requirements to provide world-class learning experience to our online learners. We provide scholarships for the meritorious students, defense personnel, students of SAARC and EWC countries, and differently abled students. We offered over 1.75 crore scholarship in the year 24-25. We also provide opportunity for online learners through campus immersion programs for networking with fellow classmates and faculty members. Our learners have free access to all research databases, subscription to best in-class e-learning resources.
0: ಬಳಿಕ ಮಾಹೆ ಆನ್ಲೈನ್ ಎಜುಕೇಷನ್ ನಿರ್ದೇಶನಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಉಜ್ವಲ್ ಮಚ್ಚಿನ ಸಂಪಿಗೆತ್ತಾಯ ಅವರು ಗೌರವ ಅತಿಥಿಗಳನ್ನು ಸಭೆಗೆ ಪರಿಚಯಿಸಿದರು. ನಂತರ ಮಾತನಾಡಿದ ಗೌರವ ಅತಿಥಿಗಳಾದ

0: Historic national transformation your generation does. And one day, years from now, your children may ask you, what role did you play during India's rise? Let me tell you, the next 20 years, you're going to see that. West Asia crisis, Ukraine war, all aside, you will see India rise. So they will ask you, what role did you play during India's rise? At that moment, may your answer not be, I watched. Your answer should be, I contributed, I built, I solved, I created opportunities, I strengthened institutions, I helped my country move forward. Because the future of India will not be shaped by governments. It will be shaped by professionals sitting in offices solving difficult problems, entrepreneurs taking risks, managers leading ethically, innovators creating solutions, and citizens choosing responsibility over complacency. The future of this nation is not somebody else's responsibility. It is yours. So to all the graduating students here today, I leave you with this. Dream bold, but stay grounded. Work hard, but work with purpose. Lead ambitiously, but lead ethically. Build success, but also build people. Remain confident, but remain humble enough to keep learning. And never allow comfort to become the enemy of growth. Because the future rarely belongs to those waiting for certainty. The future belongs to those willing to move forward despite uncertainty. Once again, my congratulations to all of you. May your journey bring success. May your success create impact. And may your impact extend far beyond yourselves, to your institutions, your communities, and to the future of this nation.
1: ಬಳಿಕ ಅತಿಥಿಗಳಿಬ್ಬರಿಗೂ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಮೌಲ್ಯಾಂಕನ ರಿಜಿಸ್ಟ್ರಾರ್ ಡಾಕ್ಟರ್ ವಿನೋದ್ ಪಿ ಥಾಮಸ್ ಅವರು ಘಟಿಕೋತ್ಸವದ ಅಂಕಿಅಂಶಗಳ ವಿವರ ನೀಡಿದ ಬಳಿಕ ಪ್ರೋ ಚಾನ್ಸಲರ್ ಎಚ್ ಎಸ್ ಬಲ್ಲಾಳ್ ಅವರು ಪದವಿ ಪ್ರದಾನದ ಘೋಷಣೆ ಮಾಡಿದರು.
2: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೋ ಚಾನ್ಸಲರ್ ಬೈ ವರ್ಚ್ಯೂ ಆಫ್ ದ ಪವರ್ಸ್ ವೆಸ್ಟೆಡ್ ಇನ್ ಮೀ ಬೈ ದ ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಡ್ಮಿಟ್ ದೀಸ್ ಕ್ಯಾಂಡಿಡೇಟ್ಸ್ ಟು ದ ರ್ಯಾಂಕ್ privileges and responsibilities on the degrees severally set out and confer the said degrees on them.
1: ರಿಜಿಸ್ಟ್ರಾರ್ ಡಾಕ್ಟರ್ ವಿನೋದ್ ಪಿ ಥಾಮಸ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ನಂತರ ಸ್ನಾತಕೋತ್ತರ ಪದವಿಗಳು ಸೇರಿದಂತೆ ಮಾಹೆ ಆನ್ಲೈನ್ ಎಜುಕೇಷನ್ ಮೂಲಕ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ನಂತರ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಇವರು ಘಟಿಕೋತ್ಸವದ ಮುಕ್ತಾಯದ ಘೋಷಣೆ ಮಾಡಿದರು.
2: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೋ ಚಾನ್ಸಲರ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ hereby declare the third convocation online education as part of 33rd convocation of our university held here in our Mangaluru campus closed.
1: ರಿಜಿಸ್ಟ್ರಾರ್ ಡಾಕ್ಟರ್ ಪಿ ಗಿರಿಧರ್ ಕಿಣಿ ವಂದನಾರ್ಪಣೆ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು.
3: ಇದುವರೆಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ, ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಎಸ್ ಕೃತಿಕ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವರೆ. ಇನ್ನು ಮುಂದೆ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆ ಅಸೀಮ ರೂಪಿ ಅಂಬರದಲ್ಲಿ.

ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಮೂಲ ರಚನೆ ಶೋಭನಾ ಭಾರದ್ವಾಜ್. ಕನ್ನಡ ಅನುವಾದ ಎಂಪಿ ಪ್ರಜ್ವಲ್. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

0: ನಮಸ್ಕಾರ. ನಾನು ಬಾಬುರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಮನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ.
2: ವಂದೇ ಮಾತರಂ.
1: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ, ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸೋದು ತುಂಬ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ.
2: ವಂದೇ ಮಾತರಂ.
3: ವಂದೇ ಮಾತರಂ.
0: ದೀನ್ ದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯೆ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
4: ಹೌದೌದು, ಖಂಡಿತವಾಗಿಯೂ ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ?
1: ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ

0: ಬಳಸಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
1: ಒಂದು ಮಾತು ಹೇಳಲೆ ದೀನ್ ದಯಾಳ್,
0: ಹೇಳಿ.
1: ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
2: ನೀವು ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
1: ನಾವು ಭೇಟಿಯಾಗದೇ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
0: ನನಗೆ ಸಂಕೋಚವಾಗ್ತಾ ಇದೆ.
2: ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
3: ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ದಿದ್ದಾನೆ ತಿಳಿಸಿ.
4: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ?
3: ಯಾಕೆ ಆಡ್ಬಾರ್ದು ಹೇಳಿ, ದೀನ್ ದಯಾಳ್ಗೆ ಪತ್ರ ಬರ್ದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ?
4: ಹೌದಲ್ವಾ, ಕೊಡಿರಿ. ಏನು ಬರ್ದಿದ್ದಾನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಸುಖವಾಗಿರ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.
3: ಅರೆ, ಸುಖವಾಗಿರು ಕಂದ.
4: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
0: ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿರ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನೋ, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನೋ, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನೂ ಸಮರ್ಪಿಸಿದನು, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
4: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿದ ನಿಮ್ಮ ದೀನ್ ದಯಾಳ್.
3: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ. ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
4: ನಾವು ಅವನನ್ನು ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯೇ? ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನ ದೂರ ಮಾಡಿಬಿಟ್ಟಿದ್ದಾನೆ.
3: ಅವನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
4: ಬಹುಶಃ ಹೌದೇನೋ, ಆದರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನ ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು.
3: ಏನ್ ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
4: ಅವನನ್ನಲ್ಲ, ಈಗ ನಾವು ಅರ್ಥ ಮಾಡ್ಕೋಬೇಕಾದ

ತೆರೆದಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ

0: ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.
0: ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ.
2: ನಿಜ ಹೇಳುತ್ತಿದ್ದೇನೆ ದೀನ್ ದಯಾಳ್, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
0: ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ನಾವು ಅದನ್ನು ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ನಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
2: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
0: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
2: ನಿಜ ದೀನ್ ದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
0: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
2: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
0: ಈ ರಾಜಿ ಸಂಧಾನವೇ ಮಂತ್ರಿಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರೂಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಲವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ, ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
2: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದ್ದು.
3: ಬಾಬಾ ದೀನ್ದಯಾಳ್, ಸ್ವಾಗತ ನಿನಗೆ.
0: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
3: ಚೆನ್ನಾಗಿದ್ದೇನೆ.
0: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
3: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
0: ನೀವು

0: ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದೆ. ಹೇಳಿ, ವಿಷಯವೇನು?
1: ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
0: ನಿಜ ಗುರುಜಿ.
1: ನಾವು ಸ್ವಯಂ ಸೇವಕ ಸಂಘದ ಮೂಲಕ, ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡ್ತಲೇ ಇದ್ದೇವೆ, ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
0: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
1: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು.
0: ಹೌದು, ಗೊತ್ತಾಯಿತು.
1: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.

0: ಈ ಸರಿಯಾದ ಕೈಗಳಲ್ಲಿ ಇರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
1: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
0: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು.
1: ಹೌದು, ಗೊತ್ತಾಯಿತು.
0: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
1: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
0: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನು ನಾನು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರಿಗೆ ನೀಡಿದ್ದೇನೆ.
1: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
0: ದೀನ್ದಯಾಳ್, ನಿನ್ನಲ್ಲಿ ಸಂಘಟಿಸುವಂಥ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯಾ ಅನ್ನುವಂಥ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನು ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸ್ಕೊ.
1: ಆದರೆ
0: ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದರೊಬ್ಬರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
1: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
0: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
1: ಇನ್ನು ನನಗೆ ಅನುಮತಿ ನೀಡು.
0: ವಿಜಯೀ.
2: ನಾನು ಶ್ಯಾಮಾ ಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನು ನನಗೆ ನೀಡಿದ್ದಾರೆ. ದೀನ್ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನು ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ದೀನ್ದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನ್ದಯಾಳ್ ಇದ್ದರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂಥೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನು ಇವತ್ತು ಕಂಡುಕೊಂಡಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಾ ಪ್ರಸಾದ್ ಮುಖರ್ಜಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುವುದು ನನ್ನ ನಂಬಿಕೆ.

0: ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಕೋಟಿ ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
1: ವಂದೇ ಮಾತರಂ, ವಂದೇ ಮಾತರಂ,
2: ವಂದೇ

0: ಇಲ್ಲಿ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ.
1: ವಂದೇ ಮಾತರಂ.
2: ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೇ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರ

ನಾವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ, ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ವಂದೇ.

ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವತ್ಥ ನಾರಾಯಣ ರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ ಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. ಬೆಳಗ್ಗೆ 7:15 ನಿಶಿತಾ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ. ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಡಾಕ್ಟರ್ ಸಿ ಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 9:05 ಗೀತ ಪಲ್ಲವ. ಚಿತ್ರಗೀತೆಗಳ

ಕಾರ್ಯಕ್ರಮ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನೀರಿಪಲ್, 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾಕ್ಟರ್ ಡಿ ರಾಧಿಕಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಕುಲದೀಪ್ ಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ಜಲಜೀವನ್ ಮಿಷನ್ ಕುರಿತು ಮಾತನಾಡುತ್ತಾರೆ ಎಂ ರವಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 11:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಹೊಸಹಳ್ಳಿ ರಾಜಾರಾಮಮೂರ್ತಿ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. 12:40 ಹಿಂದಿ ಪಾಠ ಹೇಳಿಕೊಡ್ತಾರೆ ಜನ್ ಯಾದವಾಡ್. ಸಂಜೆ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಹೇಳಿಕೆಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. ರಾತ್ರಿ 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಸಿ ಕೆ ತಾರಾ ಅವರು ಹಾಡಿರುವಂತಹ ಭಾವಗೀತೆಗಳು. ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ ಕೇಳುವಿರಿ. 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕುಂಭ ಕಲೆಯಿಂದ ತಾಕಳಗಳವರೆಗೆ ಈ ಕುರಿತು ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ರಾತ್ರಿ 10:30 ಗೀತ ಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.